ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಮುಂಜಾನೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಇಂದು ರವಿವಾರ 2026 ಇಸ್ವಿಯ ಆಗಸ್ಟ್ ತಿಂಗಳ 30 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕ ವರ್ಷದ ಭಾದ್ರಪದ ಮಾಸದ 8 ದಿನ ನಮ್ಮ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ. ನಿಲಯದಿಂದ ಈ ದಿನ ಬೆಂಗಳೂರು ಮತ್ತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಈ ವೇಳೆಗೆ 11 ಗಂಟೆಗೆ ದೆಹಲಿ ಕೇಂದ್ರದಿಂದ ಕೇಳಲಿದ್ದೀರಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕಾರ್ಯಕ್ರಮ. ನಂತರ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡದ ಅವತರಣಿಕೆ ಮನದ ಮಾತು ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇನ್ನು ಮನದ ಮಾತು ಕಾರ್ಯಕ್ರಮದ ಕನ್ನಡದ ಅವತರಣಿಕೆ ಮರು ಪ್ರಸಾರ ಬಿತ್ತರಗೊಳ್ಳಲಿದೆ ಈ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ. ಇನ್ನುಳಿದಂತೆ ಈ ಕಾರ್ಯಕ್ರಮಗಳ ವಿವರಣೆ ನಂತರ 6 ಗಂಟೆ 5 ನಿಮಿಷಕ್ಕೆ. ಇಂಗ್ಲಿಷ್ನಲ್ಲಿ ವಾರ್ತೆ, 6 ಗಂಟೆ 10 ನಿಮಿಷಕ್ಕೆ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6 ಗಂಟೆ 30 ನಿಮಿಷಕ್ಕೆ ಕೇಳಲಿದ್ದೀರಿ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 6 ಗಂಟೆ 35 ನಿಮಿಷಕ್ಕೆ ದೇಶಭಕ್ತಿ ಗೀತೆ, ವಿ ಸೀತಾರಾಮಯ್ಯ ಅವರ ರಚನೆ ವೃಂದಗಾನದಲ್ಲಿ. 6 ಗಂಟೆ 40 ನಿಮಿಷಕ್ಕೆ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ ಸಿ ಅಶ್ವಥ್, ಬಿ ಆರ್ ಛಾಯಾ ಹಾಗೂ ಪುತ್ತೂರು ನರಸಿಂಹ ನಾಯಕ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ. 6 ಗಂಟೆ 55 ನಿಮಿಷಕ್ಕೆ ಸಂಸ್ಕೃತದಲ್ಲಿ ವಾರ್ತೆ. 7 ಗಂಟೆಗೆ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7 ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ. ಇನ್ನು 7 ಗಂಟೆ 15 ನಿಮಿಷಕ್ಕೆ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಇನ್ನು 7 ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ. 7 ಗಂಟೆ 45 ನಿಮಿಷಕ್ಕೆ ಚಿತ್ರಗೀತೆಗಳು. 8 ಗಂಟೆ 30 ನಿಮಿಷಕ್ಕೆ ದಿನಾಂಕ 13/8/2026 ರಾಯಚೂರಿನ ಮಹಾನಗರದ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದಲ್ಲಿ ಜರುಗಿದ 102ನೇ ಶ್ರಾವಣ ಮಾಸದ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಪ್ರಾಯೋಜಿತ ಬಾನುಲಿ ವರದಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೊಳಂಕೆ ಗುರುಪಾದ ಶಿವಯೋಗೀಶ್ವರ ಸೇವಾ ಟ್ರಸ್ಟ್, ಸರ್ವ ಸದ್ಭಕ್ತ ಮಂಡಳಿ ಶ್ರೀ ಕೊಳಂಕೆ ಗುರುಪಾದ ಶಿವಯೋಗೀಶ್ವರ ಹಿರೇಮಠ ಅರೋಲಿ ಹಾಗೂ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ರಾಯಚೂರು. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಮೇವಿನ ಬೆಂಚಿ. ಇನ್ನು 9:15 ವಚನ ಗಾಯನ. 9:30 ಮತ್ತೊಂದು ಪ್ರಾಯೋಜಿತ ಕಾರ್ಯಕ್ರಮ, ಮಂಡಿ ನೋವಿಗೆ ಕಾರಣ ಹಾಗೂ ಚಿಕಿತ್ಸೆ ಕುರಿತು ರಾಯಚೂರಿನ ಕೆ ಸುವಿಧಾ ಆಸ್ಪತ್ರೆಯ ಕೀಲು ಹಾಗೂ ಎಲುಬು ತಜ್ಞ ವೈದ್ಯರಾದ ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರೊಡನೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಮೇವಿನ ಬೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಆರ್ಥೋಪೆಡಿಕ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರು. ಇನ್ನು ಈ ಬೆಳಗ್ಗೆ 10 ಗಂಟೆಯಿಂದ ಚಿತ್ರಗೀತೆಗಳೊಂದಿಗೆ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ. 10:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇನ್ನು 12 ಗಂಟೆಗೆ ಪ್ರದೇಶ ಸಮಾಚಾರ. 12:05 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ನಿಮಿಷಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹೊಟ್ಟೆ ನೋವು ಕುರಿತು ಡಾಕ್ಟರ್ ಪ್ರಸಾದ್ ಬಿ ಎಸ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ, ಹೊಸಪೇಟೆ ಕೇಂದ್ರದ ಕೊಡುಗೆ. ಇನ್ನು 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. 2:40 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ. 3 ಗಂಟೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು. 5:30 ನಿಮಿಷಕ್ಕೆ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಕವಿತಾಳ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ನಿಮಿಷಕ್ಕೆ ಭಾವಗೀತೆಗಳು. 6:51 ನಿಮಿಷಕ್ಕೆ ಕೃಷಿ ರಂಗದಲ್ಲಿ ಕೃಷಿ ಹಾಗೂ ಗೃಹ ಬಳಕೆಗಾಗಿ ಸೌರಶಕ್ತಿ ಬಳಕೆ ಕುರಿತು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದ ತಜ್ಞರಾದ ಡಾಕ್ಟರ್ ವಿಜಯ್

0: This news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಕಂಪನಾಂಗ 102.1 MHz, ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಜನಾರ್ದನ ಅವರ ರಚನೆ.

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದ್ರಿ. ವಂದನಾ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.

0: ಚನ್ನಮಲ್
1: ಅಂದರೆ ಗೌರವ ಸೂಚಕವಾಗಿ ಕೈ ಮುಗಿದು ತಲೆ ಬಾಗುವುದು ಎಂದರ್ಥ. ನಮಸ್ಕಾರಕ್ಕೆ ಶರಣು, ವಂದನೆ ಪದಗಳೂ ಸೇರಿವೆ. ಹಾಗೇನೆ ವಿವಿಧ ಬಗೆಯಲ್ಲಿ ನಮಸ್ಕಾರ ಹೇಳುವುದು ಕೂಡ ವಾಡಿಕೆಯಲ್ಲಿದೆ. ನಮಸ್ಕಾರ ದೇವರು, ನಮಸ್ಕಾರ ಬುದ್ಧಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಗುರು, ಹೀಗೆ ಇತ್ಯಾದಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ನಮಸ್ಕಾರವನ್ನು ಹೇಳುವ ರೀತಿ, ಮಾಡುವ ವಿಧಾನವನ್ನು. ಯಾರಾದರೂ ನಮಸ್ಕಾರ ಹೇಳಿದಾಗ ನಾವು ಕೂಡ ನಮ್ರತೆಯಿಂದ ಪ್ರತಿ ನಮಸ್ಕಾರ ಹೇಳುವುದು ಶಿಷ್ಟಾಚಾರ. ಅವರೇ ಮೊದಲು ನನಗೆ ಹೇಳಬೇಕು ಎಂಬ ಅಹಂ ಖಂಡಿತ ಇರಬಾರದು. ಕೆಲವರು ಕೈಗಳನ್ನು ತಲೆ ಮೇಲೆತ್ತಿ ಟಪ್ ಅಂತ ಶಬ್ದ ಬರುವ ಹಾಗೆ ನಮಸ್ಕಾರ ಅಂತಾರೆ. ಹಲವರು ಮುಖ ಗಂಟಿಕೋ ಬಾಯಿ ಸೊಟ್ಟ ಮಾಡೋ ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಶರಣ ಬಸವಣ್ಣನವರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದಿದ್ದಾರೆ. ಇನ್ನು ಬಹಳ ದಿನಗಳ ಅಥವಾ ವರ್ಷಗಳ ನಂತರ ಬಂಧು ಮಿತ್ರರನ್ನು ಕಂಡು ಪ್ರೀತಿಯಿಂದ ಎದೆ ಮುಟ್ಟಿಕೊಂಡು ನಮಸ್ಕಾರ, ಏನು ಅಪರೂಪ ಅಂತ ತುಟಿಗಳನ್ನ ಆ ಕಡೆ ಈ ಕಡೆ ಒಂದೊಂದು ಇಂಚು ಹಿಗ್ಗಿಸಿ ನಗುತ್ತಾ ಹೇಳುವವರನ್ನ ನೋಡಿದಾಗ ಸಂತೋಷವಾಗುತ್ತೆ. ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ದೇವರಿಗೆ ಗುರು ಹಿರಿಯರಿಗೆ ನಮಸ್ಕಾರ ಅನ್ನುವ ಮಾಡುವ ವಿಧಾನ ಹಾಗೂ ಸಂಸ್ಕಾರವನ್ನು ಹೇಳಿಕೊಟ್ಟಲ್ಲಿ ಮುಂದೆ ಅವರು ಸತ್ಸಂಪ್ರದಾಯ ಸದಾಚಾರಗಳಿಂದ ಕೂಡಿದ ಸಜ್ಜನರು ಎನಿಸಿಕೊಳ್ಳುತ್ತಾರೆ. ಹಿಂದೆಲ್ಲ ಕಾಗದ ಪತ್ರ ಬರೆಯುವಾಗ ತೀರ್ಥರೂರವರಿಗೆ, ಮಾತು ಶ್ರೀರವರಿಗೆ ಅನಂತ ನಮಸ್ಕಾರಗಳು ಎಂದು ಬರೆಯುವುದರ ಮೂಲಕವೇ ವಿಷಯಗಳು ಶುರುವಾಗುತ್ತಿದ್ದವು. ನಮಸ್ಕಾರ ನಮ್ಮ ಸಂಪ್ರದಾಯದಲ್ಲಿ ಶುಭಾಶಯ ಕೋರುವ ಒಂದು ಆದರ ಪೂರ್ವಕ ರೂಪ. ನಮಸ್ಕಾರ ಮಾಡುವುದರಿಂದ ವೈಜ್ಞಾನಿಕ ಉಪಯೋಗವೂ ಸಹ ಇದೆ ಎಂದು ಹೇಳಲಾಗಿದೆ. ಜಗವ ಬೆಳಗುವ ಸೂರ್ಯನಿಗೆ ಮುಂಜಾನೆ ಎದ್ದು ನಮಸ್ಕಾರ ಮಾಡಬೇಕು. ನಮಸ್ತೆ ಪ್ರಣಾಮ ಮಾಡುವ ಪದ್ಧತಿಯು ಸಾವಿರಾರು ವರ್ಷಗಳಿಂದ ರೂಢಿಯಲ್ಲಿದೆ. ನಮಸ್ಕಾರದಿಂದ ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ. ತಂದೆ ತಾಯಿ ಹಾಗೂ ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕರಿಸಿದಲ್ಲಿ ಅವರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದರೆ ಅವರ ಶಕ್ತಿ ನಿಮ್ಮ ದೇಹ ತಲುಪುವುದು ಎನ್ನಲಾಗಿದೆ. ಹಾಗೂ ನರಗಳ ಶಕ್ತಿಯು ಹೆಚ್ಚುತ್ತದೆ. ಮುಂಜಾನೆ ಎದ್ದು ಎರಡೂ ಕರಗಳ ತೆರೆದು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ದೇವಿಗೆ ನಮಸ್ಕರಿಸಿದಲ್ಲಿ ಅಂದಿನ ದಿನವೆಲ್ಲ ಉಲ್ಲಾಸ ಉತ್ಸಾಹದಿಂದಿದ್ದು ಆರೋಗ್ಯ ಸಿರಿಯೂ ಲಭ್ಯವಾಗುತ್ತದೆ. ಯಾಕೆಂದರೆ ನಾವು ತಿಳಿಸುವ ನಮಸ್ಕಾರ ಕೂಡ ನಮ್ಮ ಮನದ ಭಾವನೆಗಳನ್ನು ತೋರ್ಪಡಿಸುತ್ತವೆ. ನಮಸ್ಕಾರದ ಕುರಿತಾದ ಒಂದು ಪುಟ್ಟ ನಿದರ್ಶನ ಹೀಗಿದೆ. ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳಿಕೊಟ್ಟಿರುತ್ತಾರೆ, ಮಕ್ಕಳೇ ನಿಮ್ಮ ಗುರುಗಳು ಎಲ್ಲೇ ಕಾಣಲಿ ಅವರಿಗೆ ನೀವು ಮೊಟ್ಟ ಮೊದಲು ನಿಮ್ಮ ಕೈಗಳನ್ನು ಜೋಡಿಸಿ ನಮಸ್ಕಾರ ಗುರುಗಳೇ ಅನ್ನಬೇಕು ಎಂದು. ಒಮ್ಮೆ ಸಂಜೆ ಶಾಲೆ ಬಿಟ್ಟು ಮಕ್ಕಳು ಮನೆಗೆ ಬರುತ್ತಿದ್ದಾಗ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗುವ ಆರ್ತನಾದ ಕೇಳುತ್ತೆ. ಮಕ್ಕಳು ನೋಡ್ತಾರೆ, ಅಲ್ಲೊಂದು ಬಾವಿಯಿಂದ ಧ್ವನಿ ಬರ್ತಾ ಇರುತ್ತೆ. ಹತ್ರ ಹೋದ್ರು ಬಗ್ಗಿ ಬಗ್ಗಿ ನೋಡಿದ್ರು ಗೊತ್ತಾಗ್ಲಿಲ್ಲ ಯಾರು ಅಂತ. ಪಾಪ ಅಂತ ಅಲ್ಲೇ ಇದ್ದ ಹಗ್ಗವನ್ನ ಇಳಿ ಬಿಡ್ತಾ ಬಿಡ್ತಾ ಹಿಡಿದುಕೊಳ್ಳಿ ಗಟ್ಟಿಯಾಗಿ ಅಂದು ಅದನ್ನ ಹಿಡ್ಕೊಂಡು ಬಂದಿದ್ದ ವ್ಯಕ್ತಿ ಮೇಲೆ ಬರ್ತಾರೆ. ಅವರ ನೆಚ್ಚಿನ ಗುರುಗಳ ಮುಖವೇ. ತಕ್ಷಣ ಗುರುಗಳ ನುಡಿ ನೆನಪಾಗಿ ಎಲ್ಲರೂ ಕೈ ಬಿಟ್ಟು ನಮಸ್ಕಾರ ಗುರುಗಳೇ ಅಂದ್ರು. ಗುರುಗಳು ಪುನಃ ಬಾವಿಗೆ ಬಿದ್ದೋದ್ರು. ನೋಡಿದ್ರಾ, ಅದಕ್ಕೆ ನಮಸ್ಕಾರವನ್ನು ಎಲ್ಲೆಲ್ಲಿ ಯಾವಾಗ ಯಾವ ತರಹ ಹೇಳಬೇಕು ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಲ್ವೇ.
2: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:35. ಈಗ ಕೇಳಿ ವಿ ಸೀತಾರಾಮಯ್ಯ ವಿರಚಿತ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ.

ಇದುವರೆಗೂ ವಿ ಸೀತಾರಾಮಯ್ಯ ವಿರಚಿತ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:40. ಈಗ ಕೇಳಿ ಸಿ ಅಶ್ವಥ್, ಬಿಆರ್ ಛಾಯಾ, ಪುತ್ತೂರು ನರಸಿಂಹ ನಾಯಕ್ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳನ್ನು.

ಇದುವರೆಗೂ ಸಿ ಅಶ್ವಥ್, ಬಿಆರ್ ಛಾಯಾ, ಪುತ್ತೂರು ನರಸಿಂಹನಾಯಕ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಜನಪದ ಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:55 ನಿಮಿಷವಾಗಲಿದ್ದು ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡಾವತರಣಿಕೆ ಮನದ ಮಾತು ಮೂಡಿಬರುವುದು. ರಾತ್ರಿ 8 ಗಂಟೆಗೆ ಮನದ ಮಾತು ಮರುಪ್ರಸಾರವಾಗಲಿದೆ.

0: ತಾಲೂಕು ಕುರೆಗೊದಲ್ಲಿ ನಾಲ್ವರು ಬಾಲಕಾರ್ಮಿಕರೊಬ್ಬರಿಗೆ ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟಕ್ಕೆ ಮಾದರಿಯಾದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಿಸಿ ಹೊಣೆಗಾರಿಕೆ ಮತ್ತು ನಾಗರಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸಿದ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರು ಎಂದು ಉಪರಾಷ್ಟಪತಿ ಬಣ್ಣಿಸಿದರು. ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಶುಭಾಶಯ ಸಂದೇಶದಲ್ಲಿ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಅವರ ಹೆಸರಿಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿಗೆ ಹೆಗಡೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಪ್ರತಿ ವರ್ಷ ಅವರ ಜನ್ಮ ದಿನದಂದು ರಾಮಕೃಷ್ಣ ಹೆಗಡೆ ಶ್ರೇಷ್ಠ ಪಂಚಾಯಿತಿ ಪ್ರಶಸ್ತಿ ಪ್ರದಾನಿಸುವುದಾಗಿ ಮುಖ್ಯಮಂತ್ರಿ ಪ್ರಕಟಿಸಿದರು. ರಾಜ್ಯದಲ್ಲಿ 50 ಲಕ್ಷ ನೋಂದಾಯಿತ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು ಕಾರ್ಯನಿರ್ವಹಿಸುತ್ತಿದ್ದು 2.3 ಕೋಟಿ ಯುವ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರತ ಕುಟುಂಬ ಉದ್ಯಮ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಎಂಎಸ್ಎಂಇಗಳು ದೇಶೀಯ ಉತ್ಪನ್ನಕ್ಕೆ 8.30% ಕೊಡುಗೆ ನೀಡುತ್ತಿವೆ. ಉತ್ಪಾದನಾ ವಲಯದ 45% ಹಾಗೂ ಒಟ್ಟು ರಫ್ತಿನ 40% ಕೊಡುಗೆ ನೀಡುತ್ತಿವೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ನಗರ ಹೂಡಿಕೆಯ ತಾಣವಾಗಬೇಕು. ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಉದ್ಯೋಗಾವಕಾಶ ಖಾತ್ರಿಪಡಿಸಲು ಬಿಯಾಂಡ್ ಬೆಂಗಳೂರು ಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಯಾರಿಕಾ ವಲಯದಲ್ಲಿ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ 5.58 ಕೋಟಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದಿದ್ದಾರೆ. ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್, ಕ್ಲೀನ್ ಮೊಬಿಲಿಟಿ, ಸೆಲ್ ಉತ್ಪಾದನೆ ಸೇರಿದಂತೆ ಭವಿಷ್ಯದ ಕೈಗಾರಿಕೆಗಳಲ್ಲೂ ಕರ್ನಾಟಕ ತನ್ನ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ದೇಶದ ಆರ್ಥಿಕತೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರ ಕಿರು ಹಾಗೂ ಗುಡಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕರಕುಶಲ ವಸ್ತುಗಳ ಬಳಕೆಯನ್ನು ಬೆಂಬಲಿಸುತ್ತಿದೆ. ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪ ಪಟ್ಟಣದಲ್ಲಿ 4 ಬಾಲಕಾರ್ಮಿಕರು ಪತ್ತೆಯಾಗಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಕುರೆಕುಪ್ಪದ ಉದ್ಯಮಿಗಳ ಪರಿಶೀಲನೆ ವೇಳೆ ಬಾಲಕಾರ್ಮಿಕ ಮಕ್ಕಳನ್ನು ಪತ್ತೆ ಹಚ್ಚಿದೆ. ಹಿಂದೆ ವ್ಯಾಸಂಗ ಮಾಡುತ್ತಿದ್ದ ಶಾಲೆಗಳಿಗೆ ಮಕ್ಕಳನ್ನು ಮರು ದಾಖಲಿಸಲಾಗಿದೆ. ಉದ್ದಿಮೆ ಮಾಲೀಕರ ವಿರುದ್ಧ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು ಇಂದಿಗೆ 3 ವರ್ಷಗಳನ್ನು ಪೂರೈಸಿದೆ. 1.20 ಕೋಟಿ ಫಲಾನುಭವಿಗಳ ಖಾತೆಗೆ 76.500 ಕೋಟಿ ಪಾವತಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧ, ಹಂಪಿಯ ಕಲ್ಲಿನ ರಥ, ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಚೆನ್ನಮ್ಮ ವೃತ್ತ ಇಂದು ಸಂಜೆ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ಬೆಳಕಿನಿಂದ ಕಂಗೊಳಿಸಲಿವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಲಕ್ಷ್ಮಮ್ಮ ಹಾಗೂ ಗವಿಯಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಇದು ನಮ್ಮ ಹೆಸರು ಗವ್ಯಮ್ಮ ರೀ. ಇದು ಗೃಹಲಕ್ಷ್ಮಿ ಫಲಾನುಭವಿಗಳು. ಇದು 2,000 ರೂಪಾಯಿ ಗೃಹಲಕ್ಷ್ಮಿದ ಉಪಯೋಗ ಆಗಕತ್ತೈತ್ರಿ ನಮ್ಗೆ. ರೇಷನ್ ತರಕ, ಟ್ಯಾಬ್ಲೆಟ್ಗೆ, ಮಕ್ಕಳಿಗೆ ಅದಕ್ಕಿನ ಖರ್ಚಿಗೆ ಇದಕ್ಕೆಲ್ಲ ಉಪಯೋಗ ಆಗ್ತಾ ಇದೆ.
2: ಲಕ್ಷ್ಮಮ್ಮ ರೀ, ನಾವು ಹೊಸಪೇಟೆ.

0: ನಾನು ವಯಸ್ಸಾಗೈತೆ, ತಿಂಗಳಿಗೆ 8,000 ಬರೀ ಗುಳಿಗೆ ಮೊಮ್ಮಕ್ಕಳಿಗೆ ಹಾಕತ್ತೆ, ಎಲ್ಲದಕ್ಕೂ ಉಪಯೋಗ ಐತೆ ನನಗೇಂತು.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಮನದ ಮಾತು, ಕನ್ನಡ ಅವತರಣಿಕೆ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ರೈಲು ನಿಲ್ದಾಣಗಳನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 25,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಚಾಮರಾಜನಗರ ರೈಲು ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು.
5: ಅಮೃತ್ ಭಾರತ್ ಮತ್ತು ಗತಿಶಕ್ತಿಯನ್ನ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ರಾಜ್ಯದ ರಾಜಧಾನಿಯಲ್ಲಿ 3,500 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇವಾಗಿ ಚಾಮರಾಜನಗರನ್ನು ಕೂಡ ಒಂದು ಅಮೃತ್ ಭಾರತ್ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ದಿವ್ಯಾಂಗರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದೇವೆ. ಅವರೇ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ.
1: ಬೆಂಗಳೂರು ನಗರ 67,000 ನೋಂದಾಯಿತ ಮಾಹಿತಿ ತಂತ್ರಜ್ಞಾನ ಹಾಗೂ ವಿವಿಧ ತಂತ್ರಜ್ಞಾನ ಕಂಪನಿಗಳಿಗೆ ತವರಾಗಿದ್ದು 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಒದಗಿಸಿದೆ ಎಂದು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಡಾ ಅಜಯ್ ಸಿಂಗ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ರಾಜ್ಯದ ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದೊಂದಿಗೆ ಪರಿಣಾಮಕಾರಿಯಾಗಿ ಜೋಡಿಸುವ ಪ್ರಯತ್ನ ನಡೆದಿದೆ ಎಂದರು. ಹಿರಿಯ ರಂಗಕರ್ಮಿ ಪಿ ಗಂಗಾಧರ್ ಸ್ವಾಮಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ಕನಕದಾಸನಗರದ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬಳಿಕ ಅಂತ್ಯಕ್ರಿಯೆ ನಡೆಯಲಿದೆ. ಹೆಗ್ಗೋಡಿನ ನೀನಾಸಂನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪಿ ಗಂಗಾಧರ ಸ್ವಾಮಿ ಬೆಂಗಳೂರು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿದ್ದರು. ಮೈಸೂರು ರಂಗಾಯಣದ ನೇಪಥ್ಯದ ಪ್ರಶಿಕ್ಷಕರಾಗಿ, ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಹಾಗೂ ಗೌರವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ 45% ಮಳೆ ಕೊರತೆಯಾಗಿದ್ದು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಅರ್ಹ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಉದ್ಯೋಗಾವಕಾಶ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿದ್ದು ಸೆಪ್ಟೆಂಬರ್ 1ರಂದು ಗದಗ ಜಿಲ್ಲೆಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ಧತಾ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2,03,00,000 ಯುವಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
7: ಆಕಾಶವಾಣಿ.
8: ಹಲೋ.

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ
0: ಆಕಾಶವಾಣಿ
1: ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನ ನೀವು ಆದಿತ್ಯ ಜೋಶಿ ಅವರನ್ನ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8789920108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಳಗರೆ, ಇಂದಿನ ಸಂಚಿಕೆಯಲ್ಲಿ ಈಗ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿನ ಪ್ರಕೃತಿ ಸಮಾವೇಶ ಕುರಿತ ಧ್ವನಿ ಮುದ್ರಣವನ್ನ ಕೇಳಿಬರೋಣ. ಅಂದಿನ ಕಾರ್ಯಕ್ರಮದಲ್ಲಿ ಖ್ಯಾತ ಶಿಕ್ಷಣ ಚಿಂತಕರು ಶಿಕ್ಷಣ ತಜ್ಞರು ಆದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಪ್ರಕೃತಿ ಮತ್ತು ನಾವು ಎನ್ನುವ ವಿಷಯ ಕುರಿತು ತಮ್ಮ ವಿಚಾರಗಳನ್ನ ಹಂಚಿಕೊಂಡರು. ಬನ್ನಿ ಆ ಧ್ವನಿ ಮುದ್ರಣವನ್ನ ಈಗ ಕೇಳಿಬರೋಣ.
3: ಒಂದು ವಿಷಯ, ನಮ್ಮ ಭಾರತೀಯ ಆಧ್ಯಾತ್ಮಿಕ ಚಿಂತನೆ ಅಂತ ಏನಿದೆ ಅದು ಇಡೀ ಆಧ್ಯಾತ್ಮಿಕ ಚಿಂತನೆ, ಅದು ಬ್ರಹ್ಮಸೂತ್ರದಿಂದ ಹಿಡ್ಕೊಂಡು ಉಪನಿಷತ್ತಿನ ವರ್ಗ ತಂದ್ರು ಕೂಡ ಅದು ಸುತ್ತುವುದು ಮೂರು ಚಿಂತನೆಗಳ ಬಗ್ಗೆನೆ, ಬರೀ ಮೂರು ವಿಷಯಗಳ ಬಗ್ಗೆ, ಜೀವ ಜಗತ್ತು ಈಶ್ವರ, ಈ ಮೂರರ ಸುತ್ತಾನೆ ಸುತ್ತುವುದು ಎಲ್ಲಾನು. ನಮ್ಮೆಲ್ಲರ ನಂಬಿಕೆ ಅಂದ್ರೆ ಭಗವಂತ ಇದ್ದಾನೆ ಅಂತ, ದೇವರಿದ್ದಾನೆ ಅಂತ, ಕಂಡಿಲ್ಲ ನೋಡಿಲ್ಲ. ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಆವುದನ್ನು ಕಾಣದೊಡೆ ಅಳ್ತಿಯಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ಅಂದಾಗಿ ಕಂಡಿಲ್ಲ, ಅದನ್ನ ನಂಬಿದ್ದೇವೆ ದೇವರಿದ್ದಾನೆ ಅಂತ ಹೇಳಿ. ಅಪರಂಪಾರ ಶಕ್ತಿ ಅದು, ಆ ಶಕ್ತಿ ಅವನೋ ಅವಳೋ ಅದೋ ನಮಗ್ ಗೊತ್ತಿಲ್ಲ, ಶಕ್ತಿ ಮಾತ್ರ ಮಹಂತವಾದದ್ದು ಅಂತ ಗೊತ್ತಿದೆ. ಆ ಶಕ್ತಿ ತನ್ನ ಮಾಯೆಯಿಂದ ತನ್ನ ಲೀಲೆಯಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತು ಅಂತ ನಂಬ್ಕೋತೇವೆ. ಸೃಷ್ಟಿಯ ಭಗವಂತನ ಕೃಪೆ, ಭಗವಂತ ತಾನು ಸೃಷ್ಟಿಯ ಪ್ರತಿಯೊಂದರಲ್ಲೂ ಆವರಿಸಿದ್ದಾನೆ ಅಂತ, ಗಿಡ ಮರಗಳಲ್ಲಿ ಜೀವಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಭಗವಂತ ಅವತರಿಸಿದ್ದಾನೆ ಅಂತ. ಅದಕ್ಕೆ ಈಶಾವಾಶ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳುದು, ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಂದು ಚೇತನದಲ್ಲಿ ಭಗವಂತ ಇದ್ದಾನೆ ಅಂತ. ಅದನ್ನು ಸಾಂಕೇತಿಕವಾಗಿ ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ತಾನೆ, ನಿನ್ನ ದೇವರು ಇಲ್ಲಿದ್ದಾನ ಇಲ್ಲಿದ್ದಾನ ಇಲ್ಲಿದ್ದಾನ ಇಲ್ಲಿದ್ದಾನ ಅಂತ ಕೇಳಿ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾನೆ. ಉದ್ದೇಶ ಇಷ್ಟೇನೆ, ತೋರಿಸ್ಬೇಕಾಗಿದ್ದು ಕಂಬದಲ್ಲಿ ಕೂಡ ಭಗವಂತ ಇದ್ದಾನೆ ಅಂತ, ನಿರ್ಜೀವ ವಸ್ತುಗಳಲ್ಲಿ ಸಚರಾಚರ ವಸ್ತುಗಳಲ್ಲಿ ಭಗವಂತ ಇದ್ದಾನೆ ಅಂತ ನಂಬ್ಕೊಂಡಿದ್ದೀವಿ. ಅವನ ಸೃಷ್ಟಿ ಇದು. ಈ ಜಗತ್ತಲ್ಲಿ ಎಲ್ಲ ಜೀವರಾಶಿಗಳು ಬಂತು, 84 ಲಕ್ಷ ಜೀವರಾಶಿಗಳು ಬಂದು ಅಂತ ಹೇಳ್ತಾರೆ. ಆ ಜೀವರಾಶಿಗಳು ನಿಧಾನಕ್ಕೆ ಬದಲಾಗ್ತಾ ಬದಲಾಗ್ತಾ ಬೆಳೀತಾ ಬೆಳೀತಾ ಭಗವಂತನ ಸೃಷ್ಟಿಯ ಅತ್ಯಂತ ಶಿಖರ ಅನ್ನುವಂತಹ ಮನುಷ್ಯ ಬಂದ ಅಂತ. ಅವನು ಯೋಚಿಸುವ ಶಕ್ತಿ ಇದೆ, ಯೋಜನೆ ಮಾಡುವ ಶಕ್ತಿ ಇದೆ, ಅಂತಃಕರಣ ಬುದ್ಧಿ ಇದೆ. ಆದ್ರಿಂದ ಮನುಷ್ಯ ಭಗವಂತನ ಸೃಷ್ಟಿಯ ಕಿರೀಟ ಅಂತ ಒಪ್ಕೋತಾರೆ. ಈ ಜೀವ ಬದ್ದದ್ದು ಜಗತ್ತಿನಲ್ಲಿ, ನಾನಿದ್ರೆ ಜಗತ್ತು, ಇಲ್ಲದೆ ಹೋದ್ರೆ ಜಗತ್ತಿಲ್ಲ, ನನಗೆ ಜಗತ್ತಿರೋದ್ರಿಂದ ನಾನಿದ್ದೇನೆ. ಈ ಜೀವ ಜಗತ್ತುಗಳ ಸಂಬಂಧ ಬಹಳ ಅದ್ಭುತವಾದಂತ ಸಂಬಂಧ ಇದೆ. ಆದಿ ಮಾನವ ಇದ್ದ ಕಾಡಲ್ಲಿ, ಗುಡಿಯಲ್ಲಿ, ಗುಹೆಯಲ್ಲಿ ಇರ್ತಿದ್ದ. ಒಂದ್ಸಲ ಜೋರಾಗಿ ನೀರ್ ಬೀಳೋಕ್ ಶುರು ಆಯ್ತು ಮೇಲಿಂದ. ಮೊದಲನೇ ಬಾರಿಗೆ ಮಳೆ ನೋಡಿದ ಗಾಬರಿ ಆದ, ಏನ್ ಮಳೆ, ಧಾರಾಕಾರವಾಗಿ ಬರ್ತಾ ಇದೆ, ಪ್ರವಾಹ ಬರ್ತಾ ಇದೆ. ಅವನು ಸಾಕಿದಂತ ಪ್ರಾಣಿಗಳು ಜೊತೆಗಾರರು ಎಲ್ಲ ಕೊಚ್ಚಿಕೊಂಡು ಹೋದ, ಗಾಬರಿ ಆಗೋದ, ಜೋರಾಗಿ ಗುಡುಗ್ಸಿತ್ತು, ಗುಡುಗಿನ ಸಪ್ಪಳ ಕೇಳಿ ಗಾಬರಿ ಆದ. ಸಿಡಿ ಬಂತು, ಸಿಡಿ ನೋಡಿ ಗಾಬರಿ ಆದ. ಏನಪ್ಪ ಇದು ಪ್ರಳಯ ಅಂದ್ಕೊಂಡ. 3-4 ತಿಂಗಳು ಇದೇ ಇರ್ತ ಧಾರಾಕಾರವಾಗಿ ಮಳೆ ಬಂತು, ಮಳೆ ನಿಂತು, ಚಳಿ ಶುರು ಆಯ್ತು. ಇದೇನ್ ಹಿಂಗಾಯ್ತಲ್ಲ, ವಿಪರೀತ ಚಳಿ ಆಗ್ತಾ ಇದೆ ಅನ್ಕೊಂಡ. ಆನಂತರ ಶಕೆ ಶುರು ಆಯ್ತು. ಮೊದಲನೇ ಸಲ ಗಾಬರಿ ಆದವನು ಮರುಸಲ ಮತ್ತೆ ಬಂದಾಗ ಅದನ್ನ ಗಮನ ಇಟ್ಟು ನೋಡಿದ, ಓಹೋ, ನಿಸರ್ಗ ಮೇಲೆ ಮೇಲೆ ಪುನರಾವರ್ತನೆ ಆಗ್ತದೆ, ಮಳೆಗಾಲ ಬರುತ್ತೆ, ಚಳಿಗಾಲ ಬರ್ತದೆ, ಬೇಸಿಗೆ ಕಾಲ ಬರ್ತದೆ ಅಂತ ಎಲ್ಲವನ್ನ ತಿಳ್ಕೊಂಡ. ತನ್ನ ಬೇಕಾದಾಗ ಬಳಸೋಕ್ ಶುರು ಮಾಡಿದ. ಬಹಳ ಅದ್ಭುತ ಕೆಲಸ ಇದೆ. ನಿಸರ್ಗದಲ್ಲಿ ಪ್ರತಿ ಕ್ಷಣವೂ ಬದಲಾವಣೆ ಆಗುವಂತಹದ್ದು. ಆ ಮನುಷ್ಯ ಕಂಡ ಬೆಳಿಗ್ಗೆ ಸೂರ್ಯೋದಯ ನೋಡ್ತಾ ಇದ್ದಾನೆ. ಸೂರ್ಯ ಮೇಲೆ ಬಂದ ಹಾಗೆ ಆಕಾಶದಲ್ಲಿ ಬಣ್ಣಗಳ ಚಿತ್ತಾರ ಇದೆ. ಏನು ರಂಗು ರಂಗಿನ ಆಕಾಶ, ಪ್ರತಿ ಕ್ಷಣಕ್ಕೂ ಬಣ್ಣ ಬದಲಾಗ್ತಾ ಬದಲಾಗ್ತಾ ಹೋಗುತ್ತೆ. ಛೇ, ಇನ್ನು ಕಾಪಾಡ್ಕೋಬೇಕಲ್ಲ ಅಂದ. ಇಟ್ಕೊಳ್ಳೋದು ಹೇಗೆ? ಚಿತ್ರ ಬಿಡಿಸೋಕ್ ಶುರು ಮಾಡಿದ. ಯಾವಾಗ ನಿಸರ್ಗವನ್ನ ಪ್ರೀತಿ ಮಾಡೋಕ್ ಶುರು ಮಾಡಿದ್ದೋ ಅದು ಚಿತ್ರಕಲೆ ಆಗೋಯ್ತು. ಇನ್ನು ಕೆಲವ ಪಕ್ಷಿಗಳ ಕಲರವ ಕೇಳಿದ, ಕೋಗಿಲೆ ಕೂಗೋದನ್ನು ಕೇಳಿದ. ತಾನು ಆವಾಗ ತನ್ನ ನೋವಾದಾಗ, ಸಂತೋಷ ಆದಾಗ ಕೊರಳೆತ್ತಿ ಹಾಡಿದ, ಅದು ಸಂಗೀತ ಆಯ್ತು. ಇನ್ನು ಕೆಲವು ತೋಟದ ಸಿಂಹ ನಡೆಯುವಂತ ರೀತಿ ನೋಡಿದ, ಆನೆ ನಡೆಯುವಂತ ರೀತಿ ನೋಡಿದ, ಗಂಭೀರ ನೋಡಿದ, ಜಿಂಕೆ ಓಟ ನೋಡಿದ, ನವಿಲಿನ ಕುಣಿತ ನೋಡಿದ, ಅದೆಲ್ಲ ನೋಡಿ ಮೈಯಲ್ಲಿ ಸೇರಿಸಿಕೊಂಡು ತಾನು ಕುಣಿದ, ನೃತ್ಯ ಪ್ರಕಾರ ಆಯ್ತು. ಹೀಗೆ ಚಿತ್ರಕಲೆ, ಸಂಗೀತ, ಕಲೆ ಎಲ್ಲವೂ ಕೂಡ ಪ್ರಕೃತಿಯಿಂದ ಬಂದಂತಹದ್ದು. ತನಗೆ ಅನಿಸಿದ್ದನ್ನ, ಸಂತೋಷ ಪಟ್ಟದ್ದನ್ನು ಮತ್ತೊಬ್ರಿಗೆ ಹೇಳಬೇಕು ಅನ್ನಿಸ್ತು. ಹೇಗೆ ಹೇಳೋದು? ಕೈ ಕಾಲು ಸನ್ನೆ ಮಾಡ್ತಾ ಇದ್ದ, ತನ್ನದೇ ಒಂದು ಭಾಷೆಯನ್ನ ಮಾಡ್ಕೊಂಡ. ಭಾಷೆ ನಂತರ ಅಕ್ಷರ ಬಂತು. ಒಂದು ಸಲ ಅಕ್ಷರ ಸಿಕ್ತು ಮನುಷ್ಯನಿಗೆ, ತನ್ನ ಭಾವನೆಗಳನ್ನು ಅದರ ಮೂಲಕ ಹೇಳಕ್ ಹೋದ, ಅದು ಸಾಹಿತ್ಯ ಅದ. ದಯವಿಟ್ಟು ಗಮನಿಸಬೇಕಾದದ್ದು, ಯಾವ ಮನುಷ್ಯ ತನ್ನ ಭಾವಕೋಶದಲ್ಲಿ ಹೋದನೋ ಆತ ಚಿತ್ರಕಾರ ಆದ, ಕಲಾವಿದ ಆದ, ಸಾಹಿತಿ ಆದ, ಕವಿ ಆದ. ಇನ್ನೊಬ್ಬ ಮನುಷ್ಯ ಹಾಗೆ ನೋಡ್ಲಿಲ್ಲ ಪ್ರಕೃತಿಯನ್ನ. ಅವನು ನೋಡಿದ್ದೇನು ಅಂತಂದ್ರೆ, ಇದು ಬದಲಾಗ್ತಾ ಇದೆಯಲ್ಲ, ಯಾಕೆ ಬದಲಾಗ್ತದೆ? ಮಳೆಗಾಲ ಚಳಿಗಾಲ ಯಾಕೆ ಬಂತು? ಯಾಕೆ ಆಗ್ತಾ ಇದೆ ಬದಲಾವಣೆ ಅಂತ ಯಾಕೆ ಅಂತ ಕೇಳಿದಂತ ಮನುಷ್ಯ ಭಾವಕೋಶಕ್ಕೆ ಹೋಗ್ಲಿಲ್ಲ, ಜ್ಞಾನಕೋಶಕ್ಕೆ ಹೋದ. ಅವನು ವಿಜ್ಞಾನಿಯಾದ. ಆದದ್ದನ್ನ ಸಂಭ್ರಮ ಪಟ್ಟು ನೋಡಿದವನು ಕಲಾವಿದನಾದ. ಭಾವಕೋಶಕ್ಕೆ ಹೋದ, ಯಾಕೆ ಅಂತ ಕೇಳಿದವನು ವಿಜ್ಞಾನಿಯಾದ. ಇನ್ನೊಬ್ಬ ಇದ್ದ, ಎರಡಕ್ಕೂ ಹೋಗ್ಲಿಲ್ಲ, ಅವನು ಭಾವಕೋಶಕ್ಕೂ ಹೋಗ್ಲಿಲ್ಲ, ಜ್ಞಾನಕೋಶಕ್ಕೂ ಹೋಗ್ಲಿಲ್ಲ. ಅವನಿಂದ ಈ ಬದಲಾವಣೆ ಆಗ್ತಿರ್ಬೇಕಾದ್ರೆ ಯಾರು ಮಾಡ್ತಿರ್ಬೇಕಲ್ಲ ಬದಲಾವಣೆ? ಬದಲಾವಣೆಯಿಂದ ಯಾರಿದ್ದಾರೆ? ಅದು ಯಾವ ಶಕ್ತಿ ಬದಲಾವಣೆ ತರ್ತಾ ಇದೆ? ಅದನ್ನ ನೋಡ್ಬೇಕು, ಅದನ್ನ ಅರಿಬೇಕು ಅಂತ ತಪಸ್ಸು ಮಾಡಕ್ ಶುರು ಮಾಡಿದ. ಅವನ ತತ್ವಜ್ಞಾನಿಯಾದ. ಹೀಗೆ ಪ್ರಕೃತಿ ಬೇರೆ ಬೇರೆ ಮನುಷ್ಯರಲ್ಲಿ ಬೇರೆ ಬೇರೆ ಪ್ರಚೋದನೆಗಳನ್ನು ಕೊಟ್ಟು ಅವರನ್ನ ಕಲಾವಿದರನ್ನಾಗಿ, ವಿಜ್ಞಾನಿಯನ್ನಾಗಿ, ತತ್ವಜ್ಞಾನಿಯನ್ನಾಗಿ ಮಾಡ್ತು. ಬಹಳ ಚಂದದ ಮಾತಿದ್ದು. ಪ್ರಕೃತಿ ಮನುಷ್ಯನಿಗೆ ಪ್ರೇರಣೆ ಕೊಡ್ತು. ಚಿತ್ರ ಬರೆಸೋಕ್ ಪ್ರೇರಣೆ ಪ್ರಕೃತಿಯಿಂದ ಬಂದದ್ದು. ಕತೆ ಬರೆಯೋಕ್ ಪ್ರೇರಣೆ ಪ್ರಕೃತಿಯಿಂದ ಬಂದದ್ದು. ಹಾಡೋದಕ್ ಪ್ರೇರಣೆ ಪ್ರಕೃತಿಯಿಂದ ಬಂದದ್ದು. ಹೀಗೆ ಪ್ರಕೃತಿಯಿಂದ ಮನುಷ್ಯನಿಗೆ ಪ್ರೇರಣೆ ಸಿಕ್ತು. ಆ ಪ್ರೇರಣೆ ಪಡ್ಕೊಂಡಂತ ಮನುಷ್ಯ ತನ್ನ ಬುದ್ಧಿಯನ್ನು ಬಳಸಿ ಆವಿಷ್ಕಾರಗಳನ್ನು ಮಾಡೋಕ್ ಶುರು ಮಾಡಿದ. ಎಷ್ಟು ಚಂದ ನೋಡಿ, ಅದು ಅಲ್ಲೊಂದು ಕಲ್ಲಿದೆ, ಪ್ರಕೃತಿ ಕಲ್ಲು, ಅದು ಪ್ರಕೃತಿ. ಇದು ಮನುಷ್ಯ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ಒಳ್ಳೆ ಅದ್ಭುತವಾದಂತ ಒಂದು ಕಟ್ಟಡವನ್ನು ಕಟ್ಟಿದ, ಕಲಾಕೃತಿ ಆಯ್ತು. ಚೆನ್ನಾಗಿದೆ ನೋಡಿ. ಹಕ್ಕಿ ಹಾರಾಟ ಗಮನಿಸಿದಂತ ಮನುಷ್ಯ ತಾನು ಹಾರಬೇಕು ಅನ್ಕೊಂಡ, ವಿಮಾನ ಆವಿಷ್ಕಾರ ಆಯ್ತು. ಭೂಮಿಯಲ್ಲಿ ಲೋಹವನ್ನ ಬಗೆದು ತೆಗೆದು ತನ್ನ ವಾಹನಗಳನ್ನು ಮಾಡಿಕೊಂಡ, ಉಪಕರಣಗಳ ಸಲಕರಣೆಗಳನ್ನು ಮಾಡಿಕೊಂಡ. ಅಂದ್ರೆ ಪ್ರಕೃತಿಯಿಂದ ಮನುಷ್ಯನಿಗೆ ಪ್ರೇರಣೆ, ಆ ಪ್ರೇರಣೆಯಿಂದ ಬುದ್ಧಿ ಪ್ರಯೋಗದಿಂದ ಪರಿವರ್ತನೆ ಆಗಿ ಪ್ರಕೃತಿ ಬದಲಾಯಿಸುವಂತಹದ್ದು ಜಗತ್ತಿಗೊಂದು ಶ್ರೀಮಂತಿಕೆ ಮೆರುಗು ತಂದ. ನಾನು ಯಾವಾಗ್ಲೂ ಹೇಳ್ತೀನಿ, ಇವತ್ತಿನ ನಮ್ಮ ಮನುಷ್ಯ ಹಿಂದೆ ಚಕ್ರವರ್ತಿ ಅಶೋಕನಿಗಿಂತ ಹೆಚ್ಚು ಬಲಶಾಲಿ ಆಗಿದ್ದಾನೆ ಅಂತ. ಚಕ್ರವರ್ತಿ ದರ್ಬಾರ್ನಲ್ಲಿ ದೀಪ ಹಚ್ಚಬೇಕು ಅಂದ್ರೆ 10 ಜನ ಹೋಗಿ ದೀಪ ಹಚ್ಚಿ ಬರ್ಬೇಕಾಗ್ತಿತ್ತು. ಇಲ್ಲಿ ಒಂದು ಬಟನ್ ಒತ್ತಿದ್ರೆ ಇಡೀ ಸಭಾಗೃಹ ಬೆಳಕಾಗತ್ತೆ. ಆ ಶಕ್ತಿ ಇವತ್ತು ವಿಜ್ಞಾನ ಆವಿಷ್ಕಾರ ತಂದು ಕೊಟ್ಟಿದ್ದಾರೆ ನನಗೆ. ಇದು ಮನುಷ್ಯ ಬುದ್ಧಿಯಿಂದ ಪಡ್ಕೊಂಡದ್ದು. ಮೊದಲು ದೂರ ಹೋಗ್ಬೇಕಂದ್ರೆ ಚಕ್ರವರ್ತಿ ಆದ್ರೂ ಕುದುರೆ ಮೇಲೆ ಹೋಗ್ಬೇಕು. ಎಷ್ಟು ದಿವಸ ಹೋಗ್ತಿದ್ರು? ಬೆಂಗಳೂರಿಂದ ದೂರದ 10,000 ಕಿಲೋಮೀಟರ್ ದೂರ ನ್ಯೂಯಾರ್ಕಿಗೆ 24 ತಾಸಲ್ಲಿ ಹೋಗ್ತೇನೆ. ಇದು ಮನುಷ್ಯನ ಬುದ್ಧಿ ಶಕ್ತಿಯಿಂದ ಬಂದಂತಹದ್ದು. ಆ ಬುದ್ಧಿ ಶಕ್ತಿಗೆ ಪ್ರೇರಣೆ ಕೊಟ್ಟದ್ದು ಪ್ರಕೃತಿ. ಆದ್ರೆ ದಿನ ಕಳೆದ ಹಾಗೆ ಮನುಷ್ಯನ ಅನಿಸ್ತು, ನಾನು ಹೇಗಾದ್ರೂ ಬಳಸ್ತೀನಿ, ಬುದ್ಧಿ ಇದೆ ನನಗೆ ಅಂತ ಹೇಳಿ. ಒಂದು ಸಲ ಅವನು ಬಲಶಾಲಿ ಆದ ತಕ್ಷಣ ಬಲದ ಹಿಂದೆ ಬೇರಾದ್ರೂ ಬರುವಂತಹದ್ದು ಅಹಂಕಾರ. ಅಹಂಕಾರ ಬಂತು. ಅಯ್ಯೋ, ಈ ಸೃಷ್ಟಿಯನ್ನು ನಾನೇ ಬಳಸ್ಬೇಕು, ನನ್ನ ಭೋಗಕ್ಕೋಸ್ಕರ ಪ್ರಪಂಚ ಇದೆ ಅಂತ ಅನ್ಕೊಂಡು ಸೃಷ್ಟಿಯ ಮೇಲೆ ಅನೇಕ ಅಪಕಾರಗಳನ್ನ ಮಾಡಿ ಭೂಮಿಯಲ್ಲಿನ ರೋಹಗಳನ್ನು ತೆಗೆದು ಬರೆದು ಮಾಡಿದ. ಎಲ್ಲವನ್ನು ತೆಗೆದು ಹಾಕಿದ. ತಾನು ಇಡೀ ಪ್ರಪಂಚಕ್ಕೆ ಯಜಮಾನ ಅಂತ ತಿಳ್ಕೊಂಡದ್ದು ಮೂರ್ಖತನ ಮತ್ತು ಅಪಾಯಕಾರಿ ಎರಡು ಅಂತ ಅವನಿಗೆ ಗೊತ್ತಾಗಿಲ್ಲ. ಸಮುದ್ರದ ತಳವನ್ನು ಕಲಕಿ ಬಿಟ್ಟ, ಆಕಾಶವನ್ನು ಕದರ್ದ, ಆಕಾಶವನ್ನು ಈಗ ಕಸದ ಬುಟ್ಟಿಯನ್ನಾಗಿ ಮಾಡಿದ್ದಾನೆ. ನೋಡಕ್ಕಾಗಲ್ಲ, ಅಷ್ಟು ಕೆಟ್ಟ ಹೋಗಿದೆ. ಪ್ರಕೃತಿ ಅದನ್ನು ಬಹಳ ಕಾಲ ತಡ್ಕೊಂಡ್ಲು. ತಾಯಿ ಮಗುವನ್ನ ಆಡಿಸುವಾಗ ಮಗು ಒದಿತದೆ, ಎಷ್ಟೋ ಸಲ ತುಂಬಾ ಕಾಡತ್ತೆ ಅಮ್ಮನಿಗೆ, ತಾಳ್ಕೋತಾಳ ಅಮ್ಮ, ತುಂಬಾ ಆದಾಗ ಒಂಚೂರು ಬೆನ್ನಿಗೆ ಪೆಟ್ಟು ಕೊಡ್ತಾಳೆ. ಹಾಗೆ ತಾಯಿ ಪ್ರಕೃತಿ ಮಾತೆ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಸಾಕು, ಅದೊಂದು ಸುನಾಮಿ ಆದೀತು, ಒಂದು ಭಯಂಕರ ಭೂಕಂಪ ಆದೀತು, ಬರಗಾಲ ಆದೀತು, ಅಕಾಲದ ಮಳೆ ಆದೀತು, ಗಲ್ಫ್ ಕಂಟ್ರಿಯಲ್ಲಿ ಕೂಡ ಮಳೆ ಬಂದು ಕಾರು ಕೊಚ್ಚಿಕೊಂಡು ಹೋಗೋದಾದ್ರೆ ಅದು ತಾಯಿ ಸ್ವಲ್ಪ ಸನ್ನೆ ಮಾಡಿದ ಹಾಗೆ ತಿಳ್ಕೊಬೇಕು ನಾವೆಲ್ಲ. ಹಾಗೆ ಪ್ರಕೃತಿಗೆ ವಿರುದ್ಧವಾಗಿದೆ ಅಂತ ಮನುಷ್ಯ ಇನ್ನೂ ತನ್ನ ಸ್ವಾರ್ಥಗೋಸ್ಕರ ಪ್ರಕೃತಿಯನ್ನ ಜೋಚೋದನ್ನ ಬಿಟ್ಟಿಲ್ಲ. ಇನ್ನೊಂದು, ಪ್ರಕೃತಿ ಕೆಲಸ ಮಾಡಿದ್ದು ನಮ್ಮ ಪಂಚಭೂತಗಳಿಂದ ಆದ ದೇಹವನ್ನ ಮಾತ್ರ ಮಾಡಲಿಲ್ಲ, ನಮ್ಮ ಮನಸ್ಸನ್ನು ಕೂಡ ಪ್ರಚೋದನೆ ಮಾಡ್ತು. ನೋಡಿ, ಯಾವ ಪ್ರಕೃತಿ, ನಮ್ಮ ಬೇರೆ ಬೇರೆ ಪರಂಪರೆಯ ವಾಸನೆಗಳಿದ್ದಾವೆ, ನಾವು ಮಾಡಿದಂತ ಜನ್ಮದ ವಾಸನೆ ಕರ್ಮ ಫಲ ಇದ್ದಾವೆ, ಇದೆಲ್ಲದರದ್ದು ವಾಸನೆ ಇದೆ. ಭೂಮಿ ಹೇಳಿದ ಹಾಗೆ ಭೂಮಿ ವಾಸನೆ ಬಿಟ್ಟಿಲ್ಲ ಅಂತ ಹೇಳಿದೆ. ಅಕಸ್ಮಾತ್ತಾಗಿ ಈ ಭೂಮಿ ವಾಸನೆ ಇದೆಯಲ್ಲ, ಇಲ್ಲಿದ್ದಂತ ಮನುಷ್ಯ ಭೂಮಿಜ ಅಂತ ಕರೀತಾರೆ, ಭೂಮಿಯಲ್ಲಿ ಹುಟ್ಟಿದವರು ಅಂತ. ಭೂಮಿಯಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿಗೆ ಆಕಾಶದ ಗುಣ ಬಂದ್ರೆ ಏನಾಗತ್ತೆ ಅಂತ ಬಹಳ ಅಪರೂಪದ ವಿಚಾರ ಇದು. ಉಪನಿಷತ್ತಲ್ಲಿ ಬರುವಂತಹದ್ದು, ಭೂಮಿಗೆ ವಾಸನೆ ಇದೆ, ಆಕಾಶಕ್ಕೆ ವಾಸನೆ ಇಲ್ಲ, ಯಾವುದಕ್ಕೂ ಅಂಟುಕೊಳ್ಳಲ್ಲ, ಸಾಕ್ಷಿಯಾಗಿರುವಂತಹದ್ದು. ಭೂಮಿಯಲ್ಲಿ ಹುಟ್ಟಿದಂತ ಮನುಷ್ಯನಿಗೆ ಆಕಾಶದ ಗುಣ ಬಂದ್ರೆ ಹೇಗಿರ್ತದೆ ಅಂತ. ಆ ಮನುಷ್ಯ ಹೇಗಾಗ್ತಾನೆ, ಆ ಚೇತನ, ಆ ಮನುಷ್ಯ ಜನರನ್ನ ತಬ್ಕೊಳ್ತಾನೆ, ಅವ್ರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾನೆ, ಅಂತಃಕರಣವನ್ನು ಹಚ್ಕೋತಾನೆ, ಆದ್ರೆ ಯಾವುದಕ್ಕೂ ಅಂಟುಕೊಳ್ಳಲ್ಲ, ತಾನು ಸಾಕ್ಷಿಯಾಗಿ ಇರ್ತಾನೆ, ನಿರ್ಲೇಪವಾಗಿರ್ತಾನೆ. ಇಂತಹ ವ್ಯಕ್ತಿಗಳನ್ನ ಪ್ರಕೃತಿ ಆಗಾಗ ಶತಮಾನಕ್ಕೊಮ್ಮೆ ಸೃಷ್ಟಿ ಮಾಡತ್ತಂತೆ. ನನ್ನ ಸಂತೋಷ ಆಗೋದು ಆಗ ಅಂತ ವ್ಯಕ್ತಿಗೆ ನೆಲದ ಗಂಧ ಮತ್ತು ಆಕಾಶದ ಗುಣ, ಎದಕ್ಕೂ ಅಂಟಿಕೊಳ್ಳದಂತ ಗುಣ ಸಿಗ್ತದೆ ಅಂತ ಆದಾಗ ಆ ಮನುಷ್ಯ ಜ್ಞಾನಿ ಆಗ್ತಾರೆ, ಜ್ಞಾನ ಯೋಗಿ ಆಗ್ತಾರೆ, ಸಿದ್ದೇಶ್ವರರಾಗ್ತಾರೆ. ಅಂತ ಪವಾಡ ನಡೆದದ್ದು ನಮ್ಮ ಜೀವನದಲ್ಲಿ ನಮ್ಮ ಭಾಗ್ಯ. ಭೂತತ್ವ ಆಕಾಶ ತತ್ವಗಳನ್ನು ಸಮನ್ವಯ ಮಾಡಿಕೊಂಡಂತ ನಮ್ಮ ಶತಮಾನದಲ್ಲಿ ಕಂಡಂತ ಬಹುದೊಡ್ಡ ಸಾಧಕರು ಗುರುಗಳು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು. ಅವ್ರು ನೆನೆಸುವಂತಹದ್ದು, ಯಾಕಂದ್ರೆ ಯಾವ ಪ್ರಕೃತಿಯ ಬಗ್ಗೆ ಮಾತಾಡ್ತೀವೋ ಆ ಪ್ರಕೃತಿಯ ಎರಡು ಮುಖಗಳನ್ನ ಒಂದಲ್ಲಿ ಹಿಡ್ಕೊಂಡು ಬದುಕಿದವರು. ನಾವು ಯಾವಾಗಲೂ ಒಂದಕ್ಕೆ ಸೇರ್ಕೋತೀವಿ, ಆಕಾಶಕ್ಕಾದ್ರೂ ಸೇರ್ತೇವೆ, ಭೂಮಿಗಾದ್ರೂ ಸೇರ್ತೇವೆ, ಎರಡನ್ನ ಸೇರಿಸ್ಕೊಂಡು ಬೆಳೆಯುವಂತಹದ್ದು ಅಪರೂಪ ಅಂತವ್ರನ್ನ ಮಡಿಯಿದ್ರು. ಆ ಪ್ರಕೃತಿಯನ್ನ ತಿಂಬಾಲ್ ಮಾಡುವಂತ ಅಂತ ಮಹಾತ್ಮರು ಹುಟ್ಟಿದಂತ ಜಾಗ, ನಡೆದಾಡದಂತ ಜಾಗದಲ್ಲಿ ನಾವು ಪ್ರಕೃತಿ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ನಮ್ಮ ಅಹಂಕಾರಕ್ಕೊಂದು ಮಿತಿ ಇರಬೇಕು, ಅಹಂಕಾರಕ್ಕೆ ಮಿತಿ ಇಲ್ಲದೆ ಹೋದ್ರೆ ಆ ಪ್ರಕೃತಿ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನು ಕೊಡ್ತದೆ. ನಾವು ಎಷ್ಟು ಬೇಗ ಅದರಿಂದ ಎಚ್ಚೆತ್ಕೊಳ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
1: ಆತ್ಮೀಯ ಕೇಳುಗರೇ, ಇವಾಗಿದ್ವು ಶಿಕ್ಷಣ ಚಿಂತಕರು, ಶಿಕ್ಷಣ ತಜ್ಞರು ಆದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಮಾತುಗಳು. ಪ್ರಕೃತಿ ಮತ್ತು ನಾವು ಕುರಿತಾಗಿ ಅವರು 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ತಮ್ಮ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ರು. ಇನ್ನು ಕೇಳುಗರೇ, ವಿಕಾಸ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಎಲ್ಲರಿಗೂ ನಮಸ್ಕಾರ.

0: ಐದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.

ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನೆಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯವೂ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆಯಾಗಿದೆ. ಪ್ರಕಟಣೆಯನ್ನು ಕೇಳಿದ್ರಿ.

ಕೇಳುಗರೆ, ಈ ಬೆಳಿಗ್ಗೆ 9:30 ಮಂಡಿ ನೋವಿಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ಕೆ ಸುವಿಧಾ ಆಸ್ಪತ್ರೆಯ ಕೀಲು ಮತ್ತು ಎಲುಬು ತಜ್ಞ ವೈದ್ಯರಾದ ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಆರ್ಥೋಪೆಡಿಕ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗಿ 34 ನಿಮಿಷವಾಗಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು. ನಂತರ 7 ಗಂಟೆ 35 ನಿಮಿಷಕ್ಕೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿಂದು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಹ ದುರಂತ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯರ ರಕ್ಷಣೆ, ತೀವ್ರಗೊಂಡ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥಾಯ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಉಭಯ ನಾಯಕರು ಪರಿಶೀಲನೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉಜ್ಬೇಕಿಸ್ತಾನ್ ಯೋಗ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ರಾಷ್ಟಗಳ ನಡುವಿನ ರಕ್ಷಣಾ ಕ್ಷೇತ್ರದ ಸಹಕಾರ ನಿರಂತರವಾಗಿ ವೃದ್ಧಿಯಾಗುತ್ತಿದೆ. ಇದರೊಂದಿಗೆ ಗಣಿಗಾರಿಕೆ, ವಿಶೇಷವಾಗಿ ಅಪರೂಪದ ಭೂ ಖನಿಜಗಳು, ಚಿನ್ನ ಸೇರಿದಂತೆ ವಿವಿಧ ಲೋಹಗಳು ಹಾಗೂ ಇತರ ಉಪಯುಕ್ತ ಖನಿಜಗಳ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಔಷಧ, ಕೃಷಿ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳು ಹಾಗೂ ಹೊಸ ಸಂಪರ್ಕ ಮಾರ್ಗಗಳ ಅನ್ವೇಷಣೆಯು ಉಭಯ ನಾಯಕರ ಮಾತುಕತೆಯ ಪ್ರಮುಖ ವಿಷಯಗಳಾಗುವ ನಿರೀಕ್ಷೆ ಇದೆ. ಕಳೆದ 10 ವರ್ಷಗಳಲ್ಲಿ ಉಭಯ ರಾಷ್ಟಗಳ ನಡುವಿನ ವ್ಯಾಪಾರ ಶೇಕಡ 300ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ 100 ಶತಕೋಟಿ ಡಾಲರ್ಗಳಿರುವಂತಹ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂಬರುವ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿಯನ್ನು ಉಭಯ ರಾಷ್ಟಗಳು ಹೊಂದಿವೆ. ಈ ಸಂಬಂಧ ಇಂದು ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 137ನೆಯ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಗುಜರಾತ್ನಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ವಿವಿಧ ಸಮುದಾಯಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪಕ್ಷದ ಹಿರಿಯ ಮುಖಂಡರು, ಯುವಜನರು, ರೈತರು, ವೃತ್ತಿಪರರು ಹಾಗೂ ವಿವಿಧ ಸಮುದಾಯಗಳ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಸೂರತ್ ನಗರದ ಉದ್ನಾ ಪ್ರದೇಶದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಕಂಪನಿ ಕಾರ್ಯದರ್ಶಿಗಳೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ನಗರದ ಥಲ್ತೇಜ್ ಪ್ರದೇಶದ ಘಡ್ಲೋಟಿಯಾ ವಿಧಾನಸಭಾ ಕ್ಷೇತ್ರದ 172ನೇ ಮತಗಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಗುಜರಾತ್ನಾದ್ಯಂತ ಎಲ್ಲ ಮತಗಟ್ಟೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಧಿಡಿ ಪ್ರವಾಹದ ಸಂದರ್ಭದಲ್ಲಿ ಮೃತಪಟ್ಟವರ ಸಂಖ್ಯೆ 675ಕ್ಕೆ ಏರಿಕೆಯಾಗಿದ್ದು ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ತೀವ್ರಗತಿಯಲ್ಲಿ ಮುಂದುವರೆದಿವೆ. ಈ ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವುದು ಹಾಗೂ ಮತ್ತಷ್ಟು ಪ್ರವಾಹ ಎದುರಾಗುವ ಭೀತಿ ಸೃಷ್ಟಿಯಾಗಿರುವುದು ರಕ್ಷಣಾ ಕಾರ್ಯಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಕನಿಷ್ಠ 320 ವಿದೇಶಿ ಪ್ರಜೆಗಳು ಸೇರಿದಂತೆ ಸುಮಾರು 2,400 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ನಡುವೆಯೂ ಸಂಪರ್ಕ ಕಳೆದುಕೊಂಡಿದ್ದಂತಹ 261 ವಿದೇಶಿ ಪ್ರವಾಸಿಗರು ಸೇರಿದಂತೆ ಒಟ್ಟು 4,400ಕ್ಕೂ ಹೆಚ್ಚು ಜನರನ್ನ ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ನೇಪಾಳ ಪೊಲೀಸರ ಅಧಿಕೃತ ವರದಿಯ ಪ್ರಕಾರ ಒಟ್ಟು 8 ಜಿಲ್ಲೆಗಳಿಂದ ಇದುವರೆಗೆ 675 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇವುಗಳಲ್ಲಿ ಚಿತ್ವಾನ್, ಪೂರ್ವ ನವಲಪರಾಸಿ ಹಾಗೂ ಪಶ್ಚಿಮ ನವಲಪರಾಸಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ದುರಂತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 15,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ನೆರವು ಅಗತ್ಯವಿರುವಂತಹ ದುರ್ಗಮ ಪ್ರದೇಶಗಳಿಗೆ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಾರ್ಯಾಚರಣೆ ನಡೆಸಿ ಜನರನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಅಗತ್ಯ ಪರಿಹಾರಗಳ ತಲುಪಿಸಲಾಗುತ್ತಿದೆ. ನೇಪಾಳ ಪ್ರವಾಹ ದುರಂತದ ನಂತರ ಇದುವರೆಗೆ 108 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಈ ಹಿಂದೆ ಸಂಪರ್ಕಕ್ಕೆ ಸಿಗದೇ ಇದ್ದಂತಹ ಸುಮಾರು 50 ಭಾರತೀಯ ಪ್ರಜೆಗಳೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ವರದಿಗಳ ಪ್ರಕಾರ 275 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಮತ್ತು ಇತರ ದೇಶಗಳ ಪೌರತ್ವ ಹೊಂದಿರುವಂತಹ ಸುಮಾರು 128 ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಪತ್ತೆಯಾಗಿಲ್ಲ. ಸ್ಥಳೀಯ ಸರ್ಕಾರಿ ಮೂಲಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ 598 ಭಾರತೀಯ ಪ್ರಜೆಗಳು ಚೀನಾದಿಂದ ನೇಪಾಳಕ್ಕೆ ಗಡಿದಾಟಿ ಬಂದಿದ್ದಾರೆ. ಇದೇ ವೇಳೆ ಚೀನಾದಿಂದ ಇನ್ನೂ ಹೊರಗಿಡಬೇಕಾಗಿರುವಂತಹ 900 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದು ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಅವರೊಂದಿಗೆ ನೇರವಾಗಿ ಮತ್ತು ಸ್ಥಳೀಯ ಸರ್ಕಾರದ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವಂತಹ ನೇಪಾಳದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಪೂರ್ಣ ಬೆಂಬಲ ನೀಡಲು ಭಾರತ ಸರ್ಕಾರವು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಸೇವೆಯನ್ನು ಒದಗಿಸಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ವಿಮಾನಗಳ ಮೂಲಕ ತುರ್ತು ಮಾನವೀಯ ನೆರವು ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ನೇಪಾಳಕ್ಕೆ ರವಾನಿಸಲಾಗಿದೆ. ನಿನ್ನೆ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳ ಜೊತೆಗೆ 4ನೇ C-130J ಹರ್ಕ್ಯುಲಸ್ ಸಾರಿಗೆ ವಿಮಾನವನ್ನು ಕಠ್ಮಂಡುವಿಗೆ ಕಳುಹಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಪ್ರಜೆಗಳ ಸುರಕ್ಷತೆ ಮತ್ತು ನೆರೆ ಸಂತ್ರಸ್ತರಿಗೆ ಅಗತ್ಯ ಸಹಾಯ ತಲುಪಿಸಲು ಕೇಂದ್ರ ಸರ್ಕಾರವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೂರು ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಲಕ್ನೋದಲ್ಲಿ ಪ್ರಧಾನಮಂತ್ರಿ ಸೇತು ಯೋಜನೆಯಡಿ ಆಯೋಜನೆ ಮಾಡಲಾಗಿರುವಂತಹ ಕೈಗಾರಿಕಾ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುನ್ನ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿಯಲ್ಲಿ ಲಕ್ನೋ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸುಮಾರು 101 ಕೋಟಿ ರೂಪಾಯಿ ಮೌಲ್ಯದ 12 ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತಮ್ಮ ಪ್ರವಾಸದ 2ನೇ ದಿನವಾದ ನಿನ್ನೆ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಫ್ರಾಗ್ರೆನ್ಸ್ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ವೇಳೆ ಅವರು ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರ ಪ್ರತಿಮೆಗಳನ್ನು ಅನಾವರಣಗೊಳಿಸುವುದರ ಜೊತೆಗೆ 4,313 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಇರಲಿದ್ದಾರೆ. ಗಾಯಗೊಂಡಿರುವ ಜೆಮಿಯಾ ರೋಡ್ರಿಗಸ್ ಬದಲಿಗೆ ಪ್ರತೀಕಾ ರಾವಲ್ ಅವರನ್ನ ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಸಂಸತ್ತು ಕಾನೂನು ರೂಪಿಸುವವರೆಗೆ ಕಾಯ್ದೆ, ಡಿಜಿಟಲ್ ಬಂಧನದಂತಹ ನೂತನ ಮಾದರಿಯ ಸೈಬರ್ ವಂಚನೆಗಳನ್ನು ಭಾರತೀಯ ನ್ಯಾಯಾಂಗವು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ 43ನೇ ಆರ್ಥಿಕ ಅಪರಾಧಗಳ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಮಾತನಾಡಿದ ಅವರು, ವಿಡಿಯೋ ಕರೆಗಳ ಮೂಲಕ ಪೊಲೀಸ್ ಅಥವಾ ನ್ಯಾಯಾಂಗ ಅಧಿಕಾರಿಗಳಿಗೆ ನಟಿಸಿ ವಂಚಿಸುವ ಪ್ರಕರಣಗಳ ತೀವ್ರತೆಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಇಂತಹ ಅಪರಾಧಿಗಳಿಗೆ ಪ್ರತ್ಯೇಕ ಶಿಕ್ಷಾ ನಿಯಮವನ್ನು ರೂಪಿಸುವ ಅಗತ್ಯವನ್ನು ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್

0: ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥೈಲ್ಯಾಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:45, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತ್ಯಂತ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನೆಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿಯೂ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯವೂ ಇಲ್ಲ. ಇದರಿಂದ ಆತ್ಮವಿಶ್ವಾಸವು ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರ ಸಹ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆಯನ್ನು ಕೇಳಿದ್ರಿ. ಚಿತ್ರಗೀತೆಗಳಲ್ಲಿ ಆರಂಭದಲ್ಲಿ ಕೇಳಿ ವಿ ನಾಗೇಂದ್ರ ಪ್ರಸಾದ್ ಅವರ ಗೀತ ರಚನೆಯ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದ ಅಂಬರೀಷ ಚಿತ್ರದ ಗೀತೆ. ಗಾಯಕರು ಮಧು ಬಾಲಕೃಷ್ಣ ಮತ್ತು ಸಂಗಡಿಗರು.

ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಎರಡು ಕನಸು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮುಂದಿನ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆ. ಗೀತರಚನೆ ವಿಜಯ ನರಸಿಂಹ, ಸಂಗೀತ ನಿರ್ದೇಶನ ಎಂ ರಂಗರಾವ್.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8 ಗಂಟೆ ಆಗಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ್, 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್.

ದಿನಾಂಕ 13/8/2026 ಗುರುವಾರ ಸಂಜೆ ರಾಯಚೂರಿನ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ ಮಠದ ಜೀರ್ಣೋದ್ಧಾರಗೊಂಡ ಭವ್ಯ ಸಭಾಂಗಣದಲ್ಲಿ ಜರುಗಿದ 102ನೇ ವರ್ಷದ ಶ್ರಾವಣ ಮಾಸದ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭದ ಕುರಿತು ಪ್ರಾಯೋಜಿತ ಕಾರ್ಯಕ್ರಮದ ಬಾನುಲಿ

ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೊಳಂಕಿ ಗುರುಪಾದ ಶಿವಯೋಗೇಶ್ವರ ಸೇವಾ ಟ್ರಸ್ಟ್, ಸರ್ವ ಸದ್ಭಕ್ತ ಮಂಡಳಿ, ಶ್ರೀ ಕೊಳಂಕಿ ಗುರುಪಾದ ಶಿವಯೋಗೇಶ್ವರ ಹಿರೇಮಠ ಅರೋಲಿ ಹಾಗೂ ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ರಾಯಚೂರು.

ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಶ್ರೀ 1008 ಜಗದ್ಗುರು ರೇಣುಕಾಚಾರ್ಯ ಮಹಾಭಗವತ್ಪಾದರ ಶಾಖಾ ಮಠವಾದ ಶ್ರೀಮದ್ ಕಲ್ಯಾಣದ ಅಕ್ಕನಾಗಮ್ಮನವರ ತೋಪಿನ ಕಟ್ಟೆ ಮಣಿಖಚಿತ ರತ್ನ ಸಿಂಹಾಸನಕ್ಕೆ ಕಾರಣೀಕರ್ತರು 975 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ

ರಾಯಚೂರು ಮಹಾನಗರದ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬ್ರಹನ್ ಮಠ ಮೂಲ ಸಂಸ್ಥಾಪಕರಾದ ಜೀವೈಕ್ಯ ನಿವಾಸಿಗಳು ಶ್ರೀ 108,000 ದೇವರು ಶಟಸ್ಥಲ ಬ್ರಹ್ಮ ಕೊಳಂಕಿ ಜೀವೈಕ್ಯ ಗುರುಪಾದ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳ ಮಹತ್ ಕೃಪಾಶೀರ್ವಾದದಿಂದ ಶ್ರೀ 108,000 ದೇವರು ಶಟಸ್ಥಲ ಬ್ರಹ್ಮ ಲಿಂಗೈಕ್ಯ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃಪಾಛಾಯೆಯಲ್ಲಿ ಶ್ರೀ 108,000 ದೇವರು ಶಟಸ್ಥಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳ ಘನ ಅಧ್ಯಕ್ಷತೆಯಲ್ಲಿ

0: ಸಕಲ ಸದ್ಭಕ್ತರ ಸಚ್ಚಿಷ್ಯರ ಸಹಾಯ ಸಹಕಾರದೊಂದಿಗೆ ಜೀರ್ಣೋದ್ಧಾರಗೊಂಡ
1: ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆಯ ಬೃಹನ್ ಮಠದ ಭವ್ಯ ಸಭಾಂಗಣದಲ್ಲಿ ಜರುಗಿದ ಪ್ರತಿ ವರ್ಷದಂತೆ ಈ ವರ್ಷವೂ ಮಂಗಲಮಯದ 102ನೇ ವರ್ಷದ ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಸಾಗಿ ಬಂದಿರುವ ಮಹಾಸಂತ ತತ್ವಪದಕಾರ ಗುರು ಗೋವಿಂದರ ಪರಮಶಿಷ್ಯರಾದ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ರಾಯಚೂರು ಜಿಲ್ಲಾ ವೀರಶೈವ ಜಂಗಮ ಪುರೋಹಿತ ಅರ್ಚಕರ ಸಂಘದ ಸದಸ್ಯರೊಂದಿಗೆ ಮೊದಲಿಗೆ ವೇದಘೋಷದೊಂದಿಗೆ ಶುಭ

0: ನಂತರ ಕುಮಾರಿ ಶ್ರೇಯಾಂಶಿ ತಂದೆ ಎರಿಸ್ವಾಮಿ ಮಾಮಡೂರು ಮಠ ವಿಡುಪನಕಲ್ ಅವರಿಂದ ಹೋಗೋಣ ಬನ್ನೀರಣ್ಣ ಹೋಗೋಣ ಎಂಬ ಶ್ರೀಮಠದ ಭಕ್ತಿಗೀತೆಗೆ ಹೆಜ್ಜೆ ಹಾಕುವ ಮೂಲಕ ನೃತ್ಯ ರೂಪಕದ ಪ್ರಾರ್ಥನೆ ಗೀತೆಗೆ ಪ್ರಾರ್ಥಿಸಲಾಯಿತು.
1: ಈ ಹಾಡಿಗೆ ಸಾಹಿತ್ಯವನ್ನ ರಚಿಸಿದವರು ಶ್ರೀ ವೇದಮೂರ್ತಿ ಪಂಪಾಪತಿ ಶಾಸ್ತ್ರಿಗಳು.

0: ಹಾಗೆಯೇ ಜಹಗೀರ್ ವೆಂಕಟಾಪುರ್ ಶ್ರೀ ಸಿದ್ದಲಿಂಗೇಶ್ವರ ಹಿರೇಮಠದ ಶ್ರೀ ವೇದಮೂರ್ತಿ ಶರಣಯ್ಯ ಸ್ವಾಮಿಯವರು ಶ್ರೀಮಠಕ್ಕೆ ಆಗಮಿಸಿದ ಸರ್ವರಿಗೂ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು.
1: ಈ ಸಂದರ್ಭದಲ್ಲಿ ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಸಾಗಿ ಬರುವ ಮಹಾಸಂತ ತತ್ವಪದಕಾರ ಗುರು ಗೋವಿಂದರ ಪರಮ ಶಿಷ್ಯರಾದ ಸಂತ ಶಿಶುನಾಳ ಶರೀಫರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ

ನಂತರ 102ನೇ ವರ್ಷದ ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿವಾಚಾರ್ಯ ಶ್ರೀಗಳು, ಪರಮಪೂಜ್ಯ ಸ್ವಾಮೀಜಿಗಳು ಹಾಗೆಯೇ ರಾಯಚೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಜಯಣ್ಣ ಅವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಈ ಪುಣ್ಯ ಮಂಗಳಕರ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ಕೊಟ್ಟರು.

ನಂತರದಲ್ಲಿ ವಿಶೇಷವಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಮುಖ್ಯ ಅತಿಥಿಗಳಿಗೆ, ನೇತೃತ್ವ ವಹಿಸಿದ್ದ ಪರಮ ಪೂಜ್ಯರಿಗೆ ಶ್ರೀಮಠದ ಶ್ರೀಗಳಿಂದ ಸನ್ಮಾನಿಸಿ ಸತ್ಕರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರಾಯಚೂರಿನ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರು ಈ ವಿನಯ್ ಕುಮಾರ್ ಅವರಿಗೆ, ನಂತರ ಜಿ ಶಿವಮೂರ್ತಿ ಮಾಜಿ ಸದಸ್ಯರು, ಹಾಗೆಯೇ ರಾಯಚೂರಿನ ಪೂರ್ಣಿಮಾ ಪತ್ತಿನ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದ ಎಸ್ ಎಲ್ ಕೇಶವರೆಡ್ಡಿ ಅವರಿಗೆ, ರಾಯಚೂರಿನ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ದರೂರ್ ಬಸವನಗೌಡ ಅವರಿಗೆ, ಅದೇ ರೀತಿಯಾಗಿ ಜಯಣ್ಣ ಅವರಿಗೂ ಸನ್ಮಾನಿಸಿ ಗೌರವಿಸಲಾಯಿತು.

ರಾಯಚೂರಿನ ಹೃದಯ ರೋಗ ತಜ್ಞರಾದ ಡಾಕ್ಟರ್ ನಿಜಗುಣ ಶಿವಯೋಗಪ್ಪ ಜವಳಿ ಅವರಿಗೂ ಶ್ರೀಗಳಿಂದ ಗೌರವ ಶ್ರೀರಕ್ಷೆ. ಅದೇ ರೀತಿಯಾಗಿ ಸಲೀಂ ರಾಹಿ ಅವರಿಗೂ, ಅಸ್ಕಿಹಾಳ ವಿರೂಪಾಕ್ಷಪ್ಪ ಸಾಹುಕಾರ್ ಅವರಿಗೂ, ನಂತರ ಯದ್ಲಾಪುರ ಮಲ್ಲಿಕಾರ್ಜುನ್ ಪಾಟೀಲ್, ಗಿಲ್ಲೆಸ್ಗೂರು ಮಹಾಂತೇಶ್ ಯಾದವ್, ಪೆನಗೊಂಡ್ಲ ಗೋವಿಂದರಾಜು ಅವರಿಗೂ, ಅದೇ ರೀತಿಯಾಗಿ ರಾಯಚೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಕಡಗೋಲು ಆಂಜನೇಯ ಅವರಿಗೂ, ಇನ್ನು ಮುಕ್ತಿ ಮಲ್ಲಿಕಾರ್ಜುನ ಅವರಿಗೂ, ಅದೇ ರೀತಿಯಾಗಿ ಸಿಂಧನೂರಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಭೀಮರಾಜ್ ಹವಾಲ್ದಾರ್ ಅವರಿಗೂ ಶ್ರೀಮಠದ ಶ್ರೀಗಳಿಂದ ಸನ್ಮಾನಿಸಿ ಗೌರವಿಸಲಾಗಿದೆ.

ವಿಶೇಷವಾಗಿ 102ನೇ ವರ್ಷದ ಶ್ರಾವಣ ಮಾಸದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಸರ್ವ ಭಕ್ತಾದಿಗಳಿಗೆ ಅನ್ನದಾಸೋಹ ಪ್ರಸಾದ ಸೇವೆ ಮಾಡಿಸಿದಂತಹ ದಂಪತಿಗಳಾದ ಏಗನೂರಿನ ಪ್ರಿಯ ಕಾಡಯ್ಯ ಸ್ವಾಮಿ ಹಿರೇಮಠ ಅವರಿಗೂ ಶ್ರೀಮಠದ ಶ್ರೀಗಳಿಂದ ಸನ್ಮಾನಿಸಿ ಗೌರವಿಸಲಾಯಿತು.

0: ನಂತರದಲ್ಲಿ 102ನೇ ವರ್ಷದ ಶ್ರಾವಣ ಮಾಸ ಪ್ರವಚನ ಕಾರ್ಯಕ್ರಮವನ್ನು ರಾಯಚೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಜಯಣ್ಣ ಅವರು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ನಂತರ ತಮ್ಮ ಉದ್ಘಾಟನಾ ನುಡಿಗಳಲ್ಲಿ ಮಾತನಾಡಿದ್ದು ಹೀಗೆ.
1: ಶಿಶುನಾಳ ಶರೀಫರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಇದೆ. ಅಗಾಧವಾದಂಥ ಪಾಂಡಿತ್ಯವನ್ನು ಹೊಂದಿರುವಂಥ ಸಂತ ಶಿಶುನಾಳ ಶರೀಫರ ಬಗ್ಗೆ ಇವತ್ತು ತಿಳಿದುಕೊಳ್ಳುವಂಥದ್ದು ಯುವ ಜನಾಂಗಕ್ಕೆ ಇನ್ನೂ ಹೆಚ್ಚು ಅವಶ್ಯಕತೆ ಇದೆ. ಹಿಂದೆಂದಿಗಂತಲೂ ಇದು ಪ್ರಸ್ತುತವಾಗಿದೆ. ಸಂತ ಶಿಶುನಾಳ ಶರೀಫರು ಭಾವೈಕ್ಯದ ಸಹಕಾರ ಮೂರ್ತಿ. ಅಂಥವರ ಪ್ರವಚನ ಕಾರ್ಯಕ್ರಮ ಶ್ರೀಮಠದಲ್ಲಿ ಹಮ್ಮಿಕೊಂಡು ಶ್ರೀಮಠ ಇಡೀ ಜಿಲ್ಲೆಗೆ ಒಂದು ಮಾದರಿಯ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯತತ್ಪರವಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೇನೆ. ಇವತ್ತು ನೈತಿಕ ಮೌಲ್ಯಗಳು ನಶಿಸಿ ಹೋಗುತ್ತಿರುವಂಥ ಸಂದರ್ಭದಲ್ಲಿ, ಮರೆಯಾಗುತ್ತಿರುವಂಥ ಸಂದರ್ಭದಲ್ಲಿ ನಾವು ಮೌಲ್ಯಯುತವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಎಲ್ಲಿವರೆಗೆ ನಾವು ವ್ಯಾಲ್ಯೂ ಬೇಸ್ಡ್ ಸೊಸೈಟಿಯನ್ನು ಕಟ್ಟೋದಿಲ್ಲ, ಮೌಲ್ಯಯುತವಾದ ಸಮಾಜವನ್ನು ಕಟ್ಟೋದಿಲ್ಲ, ಖಂಡಿತವಾಗ ಇದು ಆರೋಗ್ಯಪೂರ್ಣವಾದಂಥ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ನೈತಿಕವಾಗಿ ಜನರನ್ನು ಕಟ್ಟುವಂಥ ಕೆಲಸಗಳು ಶ್ರೀಮಠಗಳು ಮಾಡಬೇಕು. ಅಂಥ ಒಂದು ಕೆಲಸವನ್ನು ಇವತ್ತು ಶ್ರೀಮಠ ಮಾಡುವ ಮೂಲಕ ಅತ್ಯಂತ ಅಭಿನಂದನೀಯವಾದಂಥ ಕೆಲಸವನ್ನು ಮಾಡಿದೆ ಅನ್ನುವಂಥ ಮಾತನ್ನಲ್ಲಿ ಗುರುಗಳಿಗೆ ಇನ್ನೊಂದು ಸಲ ಪಾಲಿಕೆಯ ಪರವಾಗಿ, ಊರಿನ ಪರವಾಗಿ, ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿ ಅವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಹಾಗೆ ನಮ್ಮ ಎಲ್ಲ ಗೆಳೆಯರನ್ನು ಕೂಡ ಇಲ್ಲಿ ಸನ್ಮಾನಿಸುವ ಮೂಲಕ ನಮ್ಮ ಕರ್ತವ್ಯವನ್ನು ಎಚ್ಚರಿಸುವಂಥ ಕೆಲಸವನ್ನು, ನಮ್ಮ ಜವಾಬ್ದಾರಿಯನ್ನು ಇಮ್ಮಡಿಗೊಳಿಸುವಂಥ ಕೆಲಸವನ್ನು ಶ್ರೀಮಠಕ್ಕೆ ನಾವು ಯಾವತ್ತೂ ಸಹಕಾರದಿಂದ ಬೆಂಬಲದಿಂದ ಇರ್ತೇವೆ ಅನ್ನುವಂಥ ಮಾತು.

0: ಇದೇ ಸಂದರ್ಭದಲ್ಲಿ ರಾಯಚೂರಿನ ಏಕ್ ಮಿನಾರ್ ಮಸೀದಿಯ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಅವರು ನೇತೃತ್ವವನ್ನು ವಹಿಸಿ ಮಾತನಾಡಿದರು.
1: ಸಬ್ಸೆ ಅಚ್ಚಿ ಬಾತ್ ಹಮಾರೆ ಏರಿಯಾ ಮೇ ಯೇ ಹೈ ಸಾಮ್ನೆ ಏಕ್ ಮಿನಾರ್ ಮಸ್ಜಿದ್ ಇಧರ್ ಕಿಲ್ಲರ್ ಬುರಾನ್ ಮಠ ಹೈ ಯೇ ಕಹನಾ ಹರ್ ವಾರ್ಡ್ ಮೇ ಜೋ ಹೈ ನಾ ಐಸೆ ಪ್ರೋಗ್ರಾಮ್ಸ್ ಹೋನಾ ಚಾಹಿಯೇ ಆಜ್ ಕೆ ಮಾಹೌಲ್ ಮೇ ಹಿಂದೂ ಮುಸ್ಲಿಮ್ ಏಕಜಹತಿ ಭಾಯಿಚಾರಗಿ ಹಮೇಶಾ ಹೋನಾ ಚಾಹಿಯೇ ಹಮಾರಾ ಕರ್ನಾಟಕ ಪೀಸ್ಫುಲ್ ಹೈ ಉಸ್ಮೇ ರಾಯಚೂರ್ ಡಿಸ್ಟ್ರಿಕ್ಟ್ ಔರ್ ಪೀಸ್ಫುಲ್ ಹೈ ಇಸೀ ತರಹ ಮೈ ಸಂದೇಶ ದೇತಾ ಹೂಂ ಕಿ ಆಪಸ್ ಮೇ ಹಿಂದೂ ಮುಸ್ಲಿಮ್ ಏಕ್ ದೂಸರೆಗೆ ಮಿಲ್ಗೆ ಇಸ್ ತರಹ ಕಾ ಪ್ರೋಗ್ರಾಮ್ ಕರೆಂಗೆ ಹಮ್ ಭೀ ಜೋ ಹೈ ನಾ ಸ್ವಾಮೀಜಿ ಕೋ ಮಿಲಾದು ನಬಿ ಮೇ ಇನ್ವೈಟ್ ಕರತೆ ಔರ್ ಖವಾಲಿ ಕಾ ಜಬ್ ಪ್ರೋಗ್ರಾಮ್ ಹೋತಾ ಹೈ ಚೌಕ್ ಪೆ ವಹಾಂ ಬುಲಾತೆ ಯೇ ಬಹುತ್ ಅಚ್ಚಿ ಬಾತ್ ಹೈ ಇಧರ್ ಕಿಲ್ಲರ್ ಮಠ ಹೈ ಬಾಜು ಹಮಾರೆ ಏಕ್ ಮಿನಾರ್ ಮಸ್ಜಿದ್ ಕೆ ಪಿಛೆ ಕಾಲಿ ಮಾತಾ ಟೆಂಪಲ್ ಹೈ ಔರ್ ಹನುಮಾನ್ ಟೆಂಪಲ್ ಹೈ ಔರ್ ಇಧರ್ ಜೋ ಹಮಾರೆ ಧರೂರ್ ಬಸರಾವ್ ಸಾಹಬ್ ಕಾ ಕೌನ್ಸಲರ್ ಏರಿಯಾ ಆತಾ ಹೈ ಔರ್ ಶಿವಮೂರ್ತಿ ಸಾಹಬ್ ಭೀ ಎಕ್ಸ್ ಕೌನ್ಸಲರ್ ರಹೆ ಹೈ ತಮಾಮ್ ಆಪಸ್ ಮೇ ಲೀಡರ್ಸ್ ಹಿಂದೂ ಮುಸ್ಲಿಮ್ ಹಮೇಶಾ ಮಿಲ್ ಜುಲ್ ಕೆ ತ್ಯೋಹಾರ ಮೇ ಏಕ್ ದೂಸರೆ ಕಿ ಮುಲಾಕಾತ್ ಕರತೆ ಹೈ ತಮಾಮ್ ಅಚ್ಚಿ ಭಾಯಿಚಾರಗಿ ಸೆ ಹೈ ಯಹಿ ಮಾಹೌಲ್ ಹಮಾರೆ ಮುಲ್ಕ್ ಮೇ ಹೋನಾ ಚಾಹಿಯೆ ಹಿಂದೂಸ್ತಾನ್ ಮೇ ಐಸಿ ಮಾಹೌಲ್ ಚಲನಾ ಚಾಹಿಯೆ ಕೆ ಆಪಸ್ ಮೇ ಏಕ್ ದೂಸರೆ ಕು ಮಿಲ್ ಜುಲ್ ಕೆ ಇನ್ಸಾನಿಯತ್ ಕೆ ನಾತೆ ಏಕ್ ದೂಸರೆ ಕಾ ದುಃಖ ದರ್ದ ಮೇ ಸಾಥ್ ದೇನಾ ಚಾಹಿಯೆ ತಮಾಮ್ ಮೈ ಹಿಂದೂ ಭಾಯಿಯೋ ಕೋ ಮುಬಾರಕ್ಬಾದ್ ದೇತಾ ಹೂಂ ಶ್ರಾವಣ್ ಕೆ ಮಹೀನೆ ಮೇ ಜ್ಯಾದಾ ಸೆ ಜ್ಯಾದಾ ಪ್ರಾರ್ಥನಾ ಕರತೆ ಹೈ ಹಮಾರೆ ಇಸ್ ಮುಲ್ಕ್ ಮೇ ಇಸ್ ಸಾಲ ಬಾರಿಶ್ ಕಿ ಬಹುತ್ ಕಮಿ ಹೈ ಬಾರಿಶ್ ಕೆ ಲಿಯೆ ಪ್ರಾರ್ಥನಾ ಕರಿಯೆ ಹಮ್ ಲೋಗೋ ಭೀ ಪ್ರಾರ್ಥನಾ ಕರ ರಹೆ ಹೈ ತಾಕಿ ಭಗವಾನ್ ಜ್ಯಾದಾ ಸೆ ಜ್ಯಾದಾ ಬಾರಿಶ್ ಬರ್ತೆ ಹಮ್ ಶುಕ್ರಿಯಾ ಅದಾ ಕರತೆ ಹೈ ಸ್ವಾಮೀಜಿ ಕಾ ಜೋ ಹಮೇ ಮಧು

0: ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ರಾಯಚೂರಿನ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರೂ ಆದ ಈ ವಿನಯ್ ಕುಮಾರ್ ಅವರು ತಮ್ಮ ಮಾತುಗಳಲ್ಲಿ,
1: ನಾವು ಬಸವಣ್ಣನವರ 12ನೇ ಶತಮಾನದ ಅನುಭವ ಮಂಟಪವನ್ನು ನಾವು ನೋಡಿಲ್ಲ, ಯಾಕಂದ್ರೆ ನಾವು ಆ ಟೈಮ್ನಲ್ಲಿ ಎಲ್ಲಿದ್ದೀವೋ ಏನೋ ದೇವ್ರಿಗೆ ಗೊತ್ತು. ಈ ಶತಮಾನದ ಬಸವಣ್ಣನವರ ಅನುಭವ ಮಂಟಪ ಇಲ್ಲೆಲ್ಲ ಕುಂತಿದ್ದು ನಮ್ಮ ಕಣ್ಣಾರೆ ನಾವು ನೋಡಿದ್ದೀವಿ ಅಂತೇಳಿ. ನಮ್ದೇನಂದ್ರೆ ತಾತನವರು ನಮ್ಮ ತಂದೆಯವ್ರ ತಂದೆ ಚಂದ್ರಯ್ಯ ಅವರು ನಮ್ಮ ಗುರುಪಾದೇಶ್ವರ ತಾತನವರು ಹತ್ರ ಬಂದಿದ್ರು. ತತ ನಾನು ಇಲ್ಲಿ ಮನೆ ತಗೋಬೇಕಂತ ಮಾಡಿದ್ದೀನಿ, ಆಶೀರ್ವಾದ ಮಾಡಿದ್ರೆ ನಾನು ತಗೊಂತೀನಿ ತತ ಅಂತೇಳಿ ನಮ್ಮ ತಾತನವರು ಗುರುಪಾದೇಶ್ವರ ತಾತನವ್ರು ಕೇಳಿದ್ರು. ಅದು ಸಂಪತ್ತಿನ ಮನೆ, ಅದು ತಗೋ ಅಂತೇಳಿ ಆಶೀರ್ವಾದ ಮಾಡಿದ್ರು. ಅವತ್ತಿನಿಂದ ಇವತ್ತುವರೆಗೂ ನಮಗೇನಿದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಏನಿದೆ ಪ್ರತಿಯೊಂದು ನಮ್ಮ ಮನೆಯಲ್ಲಿ ಶುಭಕಾರ ಆಗಬೇಕಂದ್ರೆ ಶ್ರೀಮಠದ ತಾತನವರು ಮತ್ತು ಶ್ರೀಮಠದ ಪಂಪೆ ತಾತನವರು ಅಮ್ಮನವರು ಎಲ್ಲರೂ ಏನಿದೆ ಅವ್ರ ಆಶೀರ್ವಾದ ನಿಂತಾನೆ ನಾವು ಇಷ್ಟು ಬೆಳೆದಿದ್ದೀವಿ.

0: ಅದೇ ರೀತಿಯಾಗಿ ರಾಯಚೂರಿನ ಪೂರ್ಣಿಮಾ ಪತ್ತಿನ ಸೌಹಾರ್ದ ಸಹಕಾರಿ ಅಧ್ಯಕ್ಷರಾದ ಎಸ್ಎಲ್ ಕೇಶವರೆಡ್ಡಿ ಅವರು ಈ 102ನೇ ವರ್ಷದ ಶ್ರಾವಣ ಮಾಸದ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು.
1: ಮಠದಾಗಲ್ಲಿ ನಾನು ಬೆಳೆದಾಗ ಸಿರಿಗೆರೆ ಮಠದಲ್ಲಿ ಬಹಳ ತೊಂದರೆ ಇತ್ತು ಆ ಕಾಲದಾಗ. ಅವಾಗ ಹಳ್ಳಿ ಹಳ್ಳಿಲಿ ಓದ್ತಿದ್ವಿ ನಾವು. ಹಳ್ಳಿ ಹಳ್ಳಿಗೆ ಹೋಗಿ ಅಕ್ಕಿ ಜೋಳ ಬೆಲ್ಲ ಏನೈತೆ ಹಳ್ಳಿ ಹಳ್ಳಿ ಕೊಡ್ತಿದ್ರು. ಈಗ ತಿನ್ಗಡೆ ಹೋಗ್ತಿದ್ವಿ ನಾವೆಲ್ಲ ಸಣ್ಣವರಿದ್ದಾಗ. ಆ ಮಠದಲ್ಲಿ ಆ ಬೆಳೆದ್ರದಿಂದನೇ ನಮಗೆ ದೇವರು ಆಶೀರ್ವಾದ ಮಾಡ್ಯಾರಂತೆ ನಮ್ಗೆ. ಯಾಕಂದರೆ ಎಲ್ಲ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇದೆ. ಇವತ್ತು ಮಳೆ ಬೆಳೆ ಶಾಂತಿ ನೆಮ್ಮದಿ ಐತೆ ಅಂದರೆ ಮಠಗಳಿಂದ. ಹಿರಿಯರ ಮಠ ಅಂದರೆ ಎಲ್ಲ ಧರ್ಮಗಳನ್ನು ಜೊತೆಗೂಡಿಸ್ಕೊಂಡು ಹೋಗುವಂಥ ಮಠ ಯಾವುದೇ ಇದ್ದಿದ್ರೆ ರಾಯಚೂರಲ್ಲಿ ಕಿಲ್ಲರ್ ಮಠ. ಕಿಲ್ಲರ್ ಮಠದಲ್ಲಿ ವಿದ್ಯೆ ಇದೆ, ಅನ್ನದಾಸೋಹ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ, ಮತ್ತು ಇಲ್ಲಿ ಆಜುಬಾಜು ಇರೋ ಎಲ್ಲರನ್ನು ನೆಮ್ಮದಿ ಇಡೋಂಥ ಶಕ್ತಿ ಇವತ್ತು ಕಿಲ್ಲರ್ ಮಠಕ್ಕಿದೆ. ಇವತ್ತು ಏನಾದ್ರು ಮಳೆ ಬೆಳೆ ಶಾಂತಿ ನೆಮ್ಮದಿ ಐತೆ ಅಂದರೆ ಇವತ್ತು ಕಿಲ್ಲರ್ ಮಠ ರಾಯಚೂರಕ್ಕೆ. ಎಲ್ಲ ಧರ್ಮಗುರುಗಳನ್ನ ಜೊತೆಗೂಡಿಸೋಣಂಥ ಶಕ್ತಿ ಕಿಲ್ಲರ್ ಮಠಕ್ಕಿದೆ. ಮಠಗಳನ್ನು ನಾವು ಬೆಳೆಸ್ಬೇಕು ಎಲ್ಲ ಭಕ್ತರು ಸೇರ್ಕೊಂಡು. ಇವತ್ತು ಮಠದಲ್ಲಿ ಪ್ರಸಾದ ಐತೆ, ಪ್ರವಚನ ಐತೆ, ಆದರೂ ಜನ ಸೇರ್ತಾ ಇಲ್ಲ. ನಾವು ಓದುವಾಗ ಮಠದಲ್ಲಿ ಜಾಗ ಸಿಗ್ತಿದ್ದಿಲ್ಲ ಅಂದರೆ ಪ್ರವಚನ ಕೇಳಕ್ಕೆ ಅಷ್ಟು ಉತ್ಸಾಹ ಇತ್ತು. ಇವತ್ತೆಲ್ಲ ನಮ್ಮ ತಾಯಂದ್ರೆ ಬಂದ್ರೆ ಒಬ್ಬರು ಮಕ್ಕಳು ಕರ್ಕೊಂಬಂದಿಲ್ಲ. ಆ ಮಕ್ಕಳು ಮೊಬೈಲ್ ನೋಡ್ತವೆ, ಆ ಟಿ ವಿ ನೋಡ್ತವೆ. ಇಲ್ಲಿ ಕರ್ಕೊಂಬಂದ್ರೆ ಅದು ಏನಮ್ಮ ಭಕ್ತಿ ಅಂದರೆ ಏನು ಗೊತ್ತಾಗುತ್ತೆ? ನಾನು ಮುಂದಿನ ಪೀಳಿಗೆದಲ್ಲಿ ಮಠದ ಗತಿ ಏನಂತಾರೆ ನನಗೆ ಗೊತ್ತಾಗಲ್ಲ. ಯಾಕಂದರೆ ಹುಡುಗರಿಗೆ ನಾವು ತೋರಿಸ್ತಾ ಇಲ್ಲ, ನಾವು ಮಠದ ಬಗ್ಗೆ ಅನುಭವ ಹೇಳ್ತಾ ಇಲ್ಲ, ಮಠದಲ್ಲಿ ಏನು ಸಿಗುತ್ತೆ ಅಂತ ಹೇಳ್ತಾ ಇಲ್ಲ. ಇದು ನೋವಿನ ಮಾತು. ದಯಮಾಡಿ ಮುದ್ದಿತನದಿಂದ ಮಕ್ಕಳು ಬೆಳೆಸ್ರಿ, ಆದರೆ ವಿದ್ಯಾಭ್ಯಾಸ ಕೊಡದಲ್ಲಿ ಬುದ್ಧಿ ಕೊಡದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಡ್ರಿ ಅಂತೇಳಿ.

0: ನಂತರದಲ್ಲಿ ಯದ್ಲಾಪುರಿನ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಶ್ರೀಮಠದ ಶ್ರಾವಣ ಮಾಸದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು.
1: ಇಂಥ ಒಂದು ಮಠ ನಮ್ಮ ರಾಯಚೂರು ಭಾಗದಲ್ಲಿ ಎಲ್ಲೂ ಇಲ್ಲ. ಪುರಾಣ ಅಂತ ಹೇಳಿದ್ರೇನೆ ಗೊತ್ತಿಲ್ಲ ಇವತ್ತಿನ ಮಕ್ಕಳಿಗೆ, ಪುರಾಣ ಅಂದ್ರೆ ಏನು ಅಂತ ಕೇಳಂತ ಪರಿಸ್ಥಿತಿ ಇವತ್ತು ನಮ್ಮ ಮಕ್ಕಳಲ್ಲಿ ಕಾಣ್ತಾ ಇದೀವಿ ನಾವು. ಅದಕ್ಕೆ ತಂದೆ ತಾಯಿಗಳು ನಾವು ಎಷ್ಟು ವಿದ್ಯಾವಂತರಾಗಿದ್ದೀವಿ ಅಂತ ಹೇಳೋದು ಬೇಡ, ಎಷ್ಟು ನೈತಿಕತೆಯಿಂದ ಬೌದ್ಧಿಕ ಮೌಲ್ಯಗಳನ್ನು ತಂದೆ ತಾಯಿಗಳನ್ನು ಗುರುಗಳನ್ನು ಸಮಾಜವನ್ನು ಗೌರವಿಸ್ತಕ್ಕಂಥ ಮಕ್ಕಳನ್ನು ಬೆಳೆಸಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. 102ನೇ ವರ್ಷದ ಪುರಾಣ ಪ್ರವಚನ ಕಾರ್ಯಕ್ರಮ ಇದಾಗ್ತಾಯಿರೋದು ಬಹಳ ಅತ್ಯಂತ ಹೆಮ್ಮೆಯ ಮತ್ತು ಸಂತಸದ ವಿಷಯ. ಸೊ ಹಾಗೆ ಗುರುಗಳು ಯಾವುದೇ ಕ್ಷೇತ್ರದಲ್ಲಿರಬೇಕು, ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಭಾಗವಹಿಸ್ತಾ ವಿಶೇಷವಾಗಿ ವಿದ್ಯಾಭ್ಯಾಸ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಬಹಳ ಆತ್ಮೀಯವಾಗಿ ಮತ್ತು ಸಂತಸದಿಂದ ಭಾಗವಹಿಸ್ತಾರೆ. ಸೊ ಶ್ರೀಗಳು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ವರ್ಗದ ಜನರಿಗೂ ಜಾತಿ ಧರ್ಮವನ್ನು ಬಿಟ್ಟು ಮಾನವೀಯತೆಯ ಧರ್ಮವನ್ನು ಬೆಳೆಸೋದಕ್ಕೆ ಸಹಕಾರವನ್ನು ನೀಡಬೇಕು. ಆ ನಿಟ್ಟಿನಲ್ಲಿ ಅವರ ಒಂದು ಈ ಕಾರ್ಯ ಅತ್ಯಂತ ಶ್ಲಾಘನೀಯ ಅಂತೇಳಿ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ 102ನೇ ಶ್ರಾವಣ ಮಾಸದ ಪುರಾಣ 1000 ವರ್ಷ ಆಗಲಿ, 1000 ವರ್ಷ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಯಾಕೆಂತ ಹೇಳಿದ್ರೆ ಈ ಮಠ ಶ್ರೀ 108,000 ದೇವಸ್ಥಾನ ಸಂಸ್ಥಾನ ಕಿಲ್ಲ ಬೃಹನ್ ಮಠ ಅಂತಿದೆ. ಸೊ ಅದಕ್ಕೆ 1000 ದೇವರ ಜೊತೆಗೆ 1000 ಪುರಾಣವನ್ನು ಪ್ರವಚನ ಮಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಆರಾಧಿಸ್ತೇನೆ. ಅಂಥ ಒಂದು ಸಂಸ್ಥೆಯಾಗಿ ಒಂದು ಈ ಮಠ ಬೆಳೀಲಿ. ಇಂಥ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕರೆತಂದಾಗ ಮಾತ್ರ ಸಮಾಜ ಉದ್ಧಾರ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಸಮಾಜದಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿಯವರೆಗೂ ನಾವು ಬರೀ ವಿದ್ಯಾಭ್ಯಾಸದ ಹಿಂದೆ ಓಡ್ತೀವಿ ಅಲ್ಲಿವರೆಗೆ ಒಳ್ಳೆಯ ವಾತಾವರಣವಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಸಾಧ್ಯ. ಸೊ ಹಾಗಾಗಿ ವಿದ್ಯಾಭ್ಯಾಸದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು. ಹಾಗಾಗಿ ಇಂಥ ಒಂದು ಕ್ಷೇತ್ರಗಳಲ್ಲಿ, ಇಂಥ ಒಂದು ಧಾರ್ಮಿಕ ಮಠಗಳಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಮಕ್ಕಳನ್ನು ಭಾಗವಹಿಸಿದಾಗ ಅವರನ್ನು ಇಂಥ ಕಾರ್ಯಕ್ರಮದಲ್ಲಿ ಕರ್ಕೊಂಬಂದು ಅವ್ರಿಗೂ ಕೂಡ ಇದೇ ರೀತಿಯಾದಂಥ ಒಂದು ಕೆಲಸಗಳಲ್ಲಿ ಭಾಗವಹಿಸೋದಕ್ಕೆ ಪ್ರೇರಣೆಯನ್ನು ನಾವು ಕೊಟ್ಟಾಗ ಮಾತ್ರ ಒಳ್ಳೆಯ ಸಮಾಜ, ಉತ್ತಮವಾದ ಸಮಾಜ ಮತ್ತು ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.

0: ಅದೇ ರೀತಿಯಾಗಿ ಈ ಉದ್ಘಾಟನಾ ಸಮಾರಂಭಕ್ಕೆ ಪೂಜ್ಯ ಶ್ರೀಗಳಾದ ಮರಡಿ ಸಂತ ಫಕೀರ್ ಸಾಹೇಬ್ ಶರಣರು ನೇತೃತ್ವ ವಹಿಸಿ ಶ್ರೀಮಠದ ಭಕ್ತರನ್ನು ಉದ್ದೇಶಿಸಿ ತಮ್ಮ ಹಿತ ನುಡಿಗಳನ್ನು ವ್ಯಕ್ತಪಡಿಸಿದರು.
1: ಈ ಮಠದಲ್ಲಿ ಹಮ್ಮಿಕೊಂಡಿರುವ ಶರೀಫ್ ಸಾಹೇಬರದು, ಶರೀಫ್ ಸಾಹೇಬರು ಯಾರಂತ ಈಗಿನ ಯುವಕರಿಗೆ ಗೊತ್ತಿಲ್ಲ. ಆದರೆ ನಮ್ಮ ಶ್ರೀಗಳು ಎಲ್ಲ ಶರಣರು ಸಂತರು ಎಲ್ಲರನ್ನ ಇಟ್ಕೊಳ್ಳಂತ ಇಂಥ ಇಟ್ಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಇಂಥ ಇಟ್ಕೊಂಡದ್ದು ನಾನು ಯಾವ ಮಠದಲ್ಲಿ ಇಟ್ಕೊಂಡದ್ದು ನಾನು ಇದುವರೆಗೆ ನೋಡಿಲ್ಲ. ಈ ಮಠದಲ್ಲಿ ಭಾವೈಕ್ಯತೆಗೆ ಮೆರೆಸಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣಪ್ಪನವರು ಇವ ಯಾರವ ಅನ್ನದೆ ಇವ ನಮ್ಮವ ಅನ್ಕಂತ ಇದ್ದದ್ದು ಇವತ್ತಿನ ದಿನ ನಮ್ಮ ಶ್ರೀಗಳು ಇಟ್ಕೊಂಡು ಎಲ್ಲರೂ ನಮ್ಮವರು ಯಾವುದೇ ಧರ್ಮ ಜಾತಿ ಭೇದ ಇಲ್ಲದೆ ಎಲ್ಲರನ್ನು ಒಗ್ಗೂಡಿಸಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡೋಗಿದ್ದಾರೆ. ಇದೇ ಥರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಡೀಲಿ ಮಠದಲ್ಲಿ, ಭಾವೈಕ್ಯತೆಯಿಂದ ಎಲ್ಲ ಕೂಡಿ ಎಲ್ಲ ಧರ್ಮದವರು ನಡೀಲಿ ಅಂತ ಆಶಿಸುತ್ತಾ

0: ಇದೇ ಸಂದರ್ಭದಲ್ಲಿ ಜೇಗುಂಟ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳಾದ ಡಾಕ್ಟರ್ ಕ್ಷೀರಲಿಂಗೇಶ್ವರ ಶರಣರು ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು.
1: ಸಂತ ಶಿಶುನಾಳ ಸಂತ ಅಂತ ಯಾಕೆ ಬರ್ತಂತ ಸ್ವಂತ ಇದ್ದಿದ್ದೆಲ್ಲ ಕಳ್ಕೊಂಡು ಮಂದಿಗೆ ನಿಂತು ಮಾಡ್ತಾರಲ್ಲ ಅದಕ್ಕೆ ಸ್ವಂತ ಅಂತಾರೆ. ಸಂತ ಬರೋದು ಭಾಳ ಕಡಿಮೆ. ಸಂತ ಶಿಶುನಾಳ, ಸಂತ ಕಬೀರ್ ದಾಸ ಇಂಥವ್ರು ಸಂತ ಬರ್ಬೇಕಾದ್ರೆ ನಾನಂಬದ್ ಬಿಟ್ಟು ನೀನಾಗಿದ್ದು ಎಲ್ಲರಿಗೆ ಒಳ್ಳೇದನ್ನು ಬಯಸೋರಿಗೆ ಸಂತ ಅಂತಾರೆ. ಸಂತ ಶಿಶುನಾಳ ಶರೀಫರು ಬ್ಯಾಲ್ಟ್ ಹೆಂಗಿತ್ತಪ್ಪ ಅಂದರೆ ನವಲಗುಂದ ನಾಗರಾಜ, ಗರಗದ ಮಡಿವಾಳಪ್ಪ, ಸಿದ್ಧಾರೂಢರು ಮತ್ತು ಈ ಶರೀಫ್ ಸಾಹೇಬರು ಇವರು ಕ್ಲಾಸ್ಮೇಟ್ ಇದ್ದಂಗೆ ಎಲ್ಲಿಗೋದು ಜೊತೆಗೋದು ಎಲ್ಲಿಗಾದ ಒಂದು ಕೆಲಸ ಮಾಡೇ ಬರೋರು, ಸುಮ್ಮನೆ ಬರೋರಲ್ಲ. ಅಂದರೆ ಅವರಲ್ಲಿಂಥ ಶಕ್ತಿ ಜನರಿಗೆ ಗೊತ್ತಾಗಲಿ ಅಂತ ಈ ಸಂತರು ಏನು ಮಾಡಿದ್ರು ಅಂತ ಕಲಿತು ಎಲ್ಲ ಭಾವೈಕ್ಯತೆಯಿಂದ ಗುರು ಶಿಷ್ಯರ ಒಂದು ಸೂಚನೆ ತಿಳಿಸೋಕೆ ಈ ದೇಶ ಪ್ರಯತ್ನ ಮಾಡಿ ಎಲ್ಲರೂ ತ್ರಿಕಾಲಜ್ಞಾನಿಗಳು. ಆದರೆ ಅವ್ರದ್ದು ಪ್ರಚಾರ ಆಗಿ ಇಲ್ಲಿನ ಭಾವೈಕ್ಯತೆ ಜೊತೆಗೆ ಗುರು ಶಿಷ್ಯರ ಅನುಬಂಧ ಮುಂದಿನ ದಿನಮಾನಗಳಲ್ಲಿ ಮಳೆ ಬೆಳೆ ಸಮೃದ್ಧಿ ಆಗಲಿ, ನಮ್ಮ ಸ್ಕೂಲ್ ವಿದ್ಯಾಭ್ಯಾಸಕ್ಕೆ ಬಹಳ ಮಹತ್ವ ಕೊಡ್ರಿ, ಮುಂದಿನ ದಿನಮಾನಗಳ ಗುರುನಾಥನ ಕೃಪೆ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ.
2: ವೀರ ಸಿಂಹಾಸನವು ಬಾಳೆಹಳ್ಳಿ ನೋಡು, ವೀರ ಶಕ್ತಿ ಕೊಡುತ್ತಿಹುದು ಅದಕ್ಕೆ ತಲೆ ಬಾಗು.
3: ನಂತರ ದೇವದುರ್ಗದ ಸಂಸ್ಥಾನ ಶಿಖರ ಮಠ ಶ್ರೀ ಶಟಸ್ಥಲ ಬ್ರಹ್ಮ ಅಭಿನವ ಕಪಿಲ ಸಿದ್ಧರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು ನೇತೃತ್ವ ವಹಿಸಿ ತಮ್ಮ ಭಾವನೆಗಳನ್ನು ಸಂತಸ ವಿಚಾರಗಳನ್ನು ಶ್ರೀಮಠದ ಭಕ್ತರಿಗೆ ಆಶೀರ್ವಚನ ನೀಡಿದರು.
4: ಮನುಷ್ಯ ಜನ್ಮವೇ ಹುಟ್ಟುವುದೇ ದುರ್ಲಭ ಅಂತ, ಶ್ರೇಷ್ಠವಾದ ಈ ಜನ್ಮವನ್ನ ನೂರಾರು ಜನ್ಮಗಳಲ್ಲಿ ಇರುವೆ 84 ಕೋಟಿ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜನ್ಮ ಮಾನವ ಜನ್ಮ, ಮಾನವ ಜನ್ಮ ಅಂತ ಶಾಸ್ತ್ರ ಕರ್ಕೊಂಡ್ಬಂದದ. ಸಂತನೆಂದರೆ ಯಾರು? ದಿವ್ಯತೆ ಅರಿತವನು ಸಂತನ. ಅಂಥ ಶಿಶುನಾಳ ಶರೀಫರು ತಮ್ಮ ಸಂಸಾರದ ಯಾತ್ರೆಯಲ್ಲಿ ಸಂಸಾರದಲ್ಲಿ ಇದ್ದು ಕೂಡ ಶರೀಫರು ಎಂಥ ಒಂದು ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬಂದರು. ಮಾಡಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ನಿಮಗೂ ಸಂಸಾರ ಅದ, ಶರೀಫಿಗೂ ಸಂಸಾರ, ಎಂಡ್ರು ಇದ್ರೆಲ್ಲ ಅವರು ಯಾರಾದರೂ ಮಹಾತ್ಮರಾದರು ಇಲ್ಲದಂತಿರಬೇಕು. ಮಾನವ ಪವಿತ್ರ ಈ ಮಠಗಳು ನಿಮ್ಮೆಲ್ಲರ ಭಕ್ತರ ಕಲ್ಯಾಣಕ್ಕಾಗಿ. ನೋಡ್ರಿ, ನಮ್ಮ ಶಾಂತಮಲ್ಲ ಶಿವಾಚಾರ್ಯರು ಮಾಡಿದಷ್ಟು ಕಾರ್ಯಕ್ರಮ ಯಾವ ಮಠಗಳಲ್ಲಿ ಮಾಡಂಗಿಲ್ಲ. ಶ್ರಾವಣ ಭಾದ್ರಪದ ಆಶ್ವಿಜ ಕಾರ್ತಿಕ ಮಾಸ 4 ತಿಂಗಳ ಧಾರ್ಮಿಕ ಆಧ್ಯಾತ್ಮಿಕ ಈ ಮಠದೊಳಗೆ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಗಾಳಿ ನಿನ್ನ ಅಧೀನ ವಲಯ, ಗಾಳಿ ಬಿಟ್ಟಾಗ ತೂರಿಕೋ. ಮಳೆ ನಮ್ಮ ಅಧೀನ ಆದ ಇಲ್ಲ, ಜನ ನಮ್ಮ ಅಧೀನ ಆದ ಇಲ್ಲ, ಮರಣ ನಮ್ಮ ಅಧೀನ ಆದ ಇಲ್ಲ, ಯಾವ ನಮ್ಮ ಅಧೀನ ಇಲ್ಲ. ನಂದು ನಂದು ನನಗಾಗಿ ಎಲ್ಲವೂ ನಂದು ಅನ್ನೋ ಭ್ರಾಂತಿಯೊಳಗೆ ನಾವೀವಿ. ಈ ಭ್ರಾಂತಿಯನ್ನು, ಸಂಸಾರ ಎನ್ನುವ ಭ್ರಾಂತಿಯನ್ನು ಬಿಟ್ಟು ಮಹಾತ್ಮರ ದರ್ಶನ ಮತ್ತು ಅವರ ಪ್ರವಚನ ಕೇಳೋದ್ರಿಂದ ಮಾನವ ಜನ್ಮ ಪಾವನ ಆಗೋದ್ರಲ್ಲಿ ಯಾವ ಸಂದೇಹವಿಲ್ಲ.

0: ಸೇರಬಾಗು.
1: ನಂತರದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವು 102ನೇ ವರ್ಷದ ಶ್ರಾವಣ ಮಾಸದ ತಿಂಗಳ ಪರ್ಯಂತರವಾಗಿ ಪ್ರತಿದಿನ ಸಂಜೆ ಸಾಗಿ ಬರುವ ತತ್ವ ಪದಕಾರ ಗುರು ಗೋವಿಂದರ ಪರಮ ಶಿಷ್ಯರಾದ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಟಗಿ ತಾಲೂಕಿನ ಸೋಮನಾಳ ಗ್ರಾಮದ ಗದುಗಿನ ಗಾನಯೋಗಿ ಶಿವಾಯೋಗಿ ಪರಮ ಪೂಜ್ಯತ್ರಯರ ಪ್ರೀತಿಯ ಶಿಷ್ಯಂದಿರಾದ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ಪುರಾಣ ಪ್ರವಚನಕಾರರಾದ ಶ್ರೀ ವೇದಮೂರ್ತಿ ಸಿದ್ದರಾಮಯ್ಯ ಶಾಸ್ತ್ರಿಗಳು ಹಿರೇಮಠ ಸಾಂಕೇತಿಕವಾಗಿ ಚಾಲನೆ ಕೊಟ್ಟರು.
2: ಈ ಪುರಾಣವನ್ನ ಹೆಂಗ್ ಕೇಳಬೇಕು ಅಂತ ಕೇಳ್ತಾ ಹೋದ್ರ ಒಂದು ತಿಂಗಳ ಪರ್ಯಂತರವಾಗಿ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾ ದೊಡ್ಡವಂತಲ್ಲ, ನಾ ಶಾಣೆ ಅಂತಲ್ಲ, ನಾ ಬಾಳ ಹಿರಿಯ ಅಂತಲ್ಲ, ನಾನು ಕನಿಷ್ಠ ಅಂತಲ್ಲ, ನಾನು ದೊಡ್ಡವನು ಸಣ್ಣವನು ಅಂತಕ್ಕಂಥ ಎಲ್ಲ ಭೇದ ಭಾವಗಳನ್ನು ಮರೆತು, ನಾ ಹೆಚ್ಚು ನೀ ಹೆಚ್ಚು ಅನ್ನೋದನ್ನು ಮರೆತು, ನನ್ನ ಧರ್ಮ ನನ್ನ ಜಾತಿ ಹೆಚ್ಚು ಅನ್ನೋದನ್ನು ಮರೆತು, ನಾನು ಕಿಲ್ಲಿ ಬೃಹನ್ ಮಠದ ಸದ್ಭಕ್ತ ಎನ್ನುವ ಖಾಲಿ ಕೊಡ ತಂದ್ರ ಇಲ್ಲಿ ಶಿಶುನಾಳದ ಶರೀಫನು ಅರ್ಥ ಆಕನ, ಈ ದೇಹ ಬಂದಿದ್ದಕ್ಕೂ ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಪ್ರಸಂಗದಲ್ಲಿ ತಿಳಿಸಿ ಒಂದು ತಿಂಗಳ ಪರ್ಯಂತದವಾದ ಸಂತ ಶಿಶುನಾಳದ ಶರೀಫನ ಈ ಪುಣ್ಯ ಜೀವನ ದರ್ಶನ ಪ್ರವಚನಕ್ಕೆ ತಾವೆಲ್ಲ ಬನ್ನಿ ಅಂತಕ್ಕಂಥ ಮಾತುಗಳನ್ನು ಈ ಪ್ರಸಂಗದಲ್ಲಿ ಹೇಳಿ.
3: ಜೊತೆಗೆ ಭಕ್ತಿ ಸಂಗೀತ ಸೇವೆಯನ್ನು ಶಿರಗುಪ್ಪ ತಾಲೂಕಿನ ರ್ಯಾವಿಹಾಳ ಗ್ರಾಮದ ಗದಗ್ನ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪುರಾಣ ವಾಚನ ಹಾಗೂ ಭಕ್ತಿ ಸಂಗೀತ ವಿದ್ವಾಂಸರಾದ ಶ್ರೀ ವೇದಮೂರ್ತಿ ಹುಚ್ಚಯ್ಯ ಗವಾಯಿಗಳು ವಿವಿಧ ಭಕ್ತಿ ಸಂಗೀತ ಗೀತೆಗಳನ್ನು ಹಾಡಿ ಜನರ ಮನಸ್ಸನ್ನು ಗೆದ್ದರು.

ಅದೇ ರೀತಿಯಾಗಿ ರಾಯಚೂರಿನ ಶ್ರೇಷ್ಠ ತಬಲಾಗಾರುಡಿಗ ಅದ್ವಿತೀಯ ತಬಲ ನಿಷ್ಣುತ ಸದ್ವಿನಯ ಸಂಪನ್ನ ತಬಲಾ ಮಾಂತ್ರಿಕ ಬಿರುದಾಂಕಿತ ಶ್ರೀ ರಾಘವೇಂದ್ರ ಆಶಾಪುರ್ ಇವರು ಭಕ್ತಿ ಸಂಗೀತ ಗೀತೆಗಳಿಗೆ ತಬಲಾ ಸಾಥ್

ಹಾಗೆ ರಾಯಚೂರಿನ ಹಿರಿಯ ಕೊಳಲು ಮತ್ತು ಕ್ಯಾಸಿಯೋ ಕಲಾವಿದರಾದ ಶ್ರೀ ವೆಂಕಟೇಶ್ ಆಲ್ಕೋಡ್ ಅವರು ತಮ್ಮ ಭಕ್ತಿ ಸಂಗೀತಕ್ಕೆ ಸಾಥ್ ನೀಡಿದರು.

0: ಈ ಎಲ್ಲ ಮಂಗಲಮಯ ಕಾರ್ಯಕ್ರಮಕ್ಕೆ ಶ್ರೀ 108,000 ದೇವರು ಷಡತ್ಸಲ ಬ್ರಹ್ಮ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ 102ನೇ ವರ್ಷದ ಶ್ರಾವಣ ಮಾಸದ ಒಂದು ತಿಂಗಳ ಪರ್ಯಂತರವಾಗಿ ಸಾಗಿ ಬರುವ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಶ್ರೀಮಠದಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬೇಕೆಂದು ಆಶೀರ್ವಚನ ನೀಡಿದರು.
1: ಬುದ್ಧಿಯಿದು ಗುಡಿಯೊಳಗೆ ಉರಿಯುವ ಜ್ಯೋತಿ ಎಂದು ತಿಳಿದು ಬುದ್ಧಿಯಿದು ಗುಡಿಯೊಳಗೆ ಉರಿಯುವ ಜ್ಯೋತಿ ಎಂದು ತಿಳಿದು

ಆರಾಧಿಸಿ ಪೂಜಿಸುವೆನಯ್ಯ, ದಿನ ದಿನವೂ ಆರಾಧಿಸಿ ಪೂಜಿಸುವೆನಯ್ಯ. ಬುದ್ಧಿಯಿದು ಗುಡಿಯೊಳಗೆ ಉರಿಯುವ ನಂದಾದೀಪವೆಂದು ತಿಳಿದು, ಬುದ್ಧಿಯಿದು ಗುಡಿಯೊಳಗೆ ಉರಿಯುವ ನಂದಾದೀಪವೆಂದು ತಿಳಿದು, ದಿನ ದಿನವೂ ಸ್ತುತಿಸಿ ಭಜಿಸುತ್ತಿಹನಯ್ಯ, ದಿನ ದಿನವೂ ಸ್ತುತಿಸಿ ಭಜಿಸುತ್ತಿಹನಯ್ಯ, ದಿನ ದಿನವೂ ಸ್ತುತಿಸಿ ಭಜಿಸುತ್ತಿಹನಯ್ಯ. ಪ್ರಾತಸ್ಮರಣೀಯರಾಗಿರುವಂತಹ ದಾರ್ಶನಿಕ ಪೂಜ್ಯರನ್ನೆಲ್ಲ ಹರಿಣ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲೆ ಬೃಹನ್ ಮಠದ ಪವಿತ್ರ ಪರಿಸರದಲ್ಲಿ 102 ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮ ಮಹಾಸಂತ ತತ್ವಪದಕಾರ ಗುರು ಗೋವಿಂದರ ಪರಮ ಶಿಷ್ಯರಾಗಿರುವಂತಹ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮದ ನಮ್ಮ ಬಹಳ ದಿವಸದಿಂದ ನಮ್ಮ ಮಠದಲ್ಲಿ ಮಸೀದಿಗಳಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಶಿಶುನಾಳ ಶರೀಫರು ಬರೆದಿರ್ತಕ್ಕಂಥ ಅನೇಕ ಭಕ್ತಿಗೀತೆಗಳನ್ನು, ಭಾವಗೀತೆಗಳನ್ನು, ತತ್ವ ಪದಗಳನ್ನು ನೀವೆಲ್ಲ ಕೇಳಿದಿರಿ. ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ, ಗುಡಿಯ ನೋಡಿರಿದು ಪೊಡವಿಗೆ ಒಡೆಯರ ಗುಡಿಯ ನೋಡಿರಣ್ಣ, ಇದೊಂಥರ ಅದನ್ನಪ್ಪ ಅಂದರೆ ತರವಲ್ಲ ನಿನ್ನ ತಂಗಿ ತಂಬೂರಿ ಅಂತ ತಿಳ್ಕೊಂಡು, ಹಾವು ತುಳಿದೇನ ಮಾನಿನಿ, ಶೆರೆ ಕುಡಿಯಲಿಕ್ಕೆ ರೊಕ್ಕ ಇಲ್ಲದೇ ಇದ್ದಾಗ ದ್ಯಾವಮ್ಮನ ಮೂಗುತಿಯ ಮುತ್ತನ್ನು ಕಳು ಮಾಡಿ ಹೋಗಿ ಸೆರೆ ತಗೊಂಡು ಬಂದು ಗುರು ಗೋವಿಂದರು ಶಿಶುನಾಳ ಶರೀಫರು ಇಬ್ಬರು ಕುಡಿದು ಗುಡಿ ಮುಂದೆ ಕುಂತ್ಕೊಂಡಾರ. ಗುಡಿಯಾಗ ಗುರಿಯುವಂಥ ದೇವಿ ಮೂಗಿನಾಗ ನತ್ತಿದ್ದಿದ್ದಿಲ್ಲ. ಊರಿನವ್ರು ಬಂದು ಎಲ್ಲ ಪೂಜೆನ ನೋಡ್ತಾನೆ, ನತ್ತು ಕಾಣೋದಿಲ್ಲ. ಇವರಿಬ್ಬರು ಹೊಸ್ದಾಗಿ ಬಂದಿರುವಂಥ ಇವರಿಬ್ಬರು ಇದ್ದಾರೆ, ಇವರಿಬ್ಬರು ಏನನ್ನ ಚೋರಿ ಮಾಡಿರ್ಬೇಕಂತ ತಿಳ್ಕೊಂಡು ಗುಡಿಯ ಪೂಜಾರಿ ಭಾವಿಸಿ ಊರಿನ ಜನ ಎಲ್ಲ ಕರ್ಕೊಂಡು ಬಂದು ಅವರಿಗೆ ಶಿಕ್ಷೆ ಕೊಡಬೇಕಂತ ತಿಳ್ಕೊಂಡು ತಯಾರಾದರು. ಮುತ್ತು ಕಳುವು ಮಾಡ್ಯಾನೆ ದೇವಿದು ಅಂತೇಳಿ ಅವರು ಬಂದು ಶಿಕ್ಷೆಗೆ ಕೆಲವೆಲ್ಲ ಸಮಯಗಳನ್ನು ಮೀಸಲು ಮಾಡಿ ರೆಡಿ ಮಾಡಿದಾಗ ಕೊನೆ ಸಲ ಹೋಗಿ ದೇವಿ ಮೂಗಿನಾಗ ನೋಡಿ ಬರ್ರಿ ಅಂತ ತಿಳ್ಕೊಂಡು ಗುರು ಗೋವಿಂದರು ಹೇಳಿದ್ರಂತ ಕಮಿಟಿ ಅವರಿಗೆ ಹೋಗಿ ನೋಡ್ತಾರ. ಇವರು ಕದ್ದದ ಮುತ್ತು ಸರಿ ಇದೆ, ಆಕಿನ ಗುಡಿಯೊಳಗೆ ಇದ್ದದ್ದು ಸರಿ ಇದೆ. ಇವರು ಹೋಗಿ ನೋಡ್ತಾರ ಗುಡಿಯಲ್ಲಿ ಮೂಗುತಿ ಹಿಂದೆಂದಿಗಿಂತಲೂ ಕೂಡ ಚಮ ಚಮ ಚಮ ಅಂತವಡೆ ಒಳಿತಾ ಇತ್ತಂತ. ಈ ತರದ 100 ಪವಾಡಗಳು ಒಂದಲ್ಲ ಎರಡಲ್ಲ ಈ ದೇವಿ ಪುರಾಣದಲ್ಲಿ ನಾವೆಲ್ಲ ರಾಕ್ಷಸರು ಬರೋದನ್ನು ನೀವೆಲ್ಲ ನೋಡಿದ್ದೀರಿ. ಮಹಿಷಾಸುರ, ರಕ್ತ ಬೀಜ, ಬಿಡಾಲ, ರುದಿರಾಗ್ರ, ರಸಿಲೋಮ, ಚಿಕ್ಷುರಾಕ್ಷ, ಶುಂಭ, ನಿಶುಂಭ, ರಕ್ತ ಬೀಜ ಅಂತ ತಿಳ್ಕೊಂಡು ಅವರೆಲ್ಲ ಪುರಾಣದಾಗ ಉಲ್ಲೇಖನ ಮಾಡ್ಯಾರ. ಅದು ದೇವಿ ಪುರಾಣ. ಇನ್ನೊಂದು ಪರ್ಯಾಯ ಶಬ್ದವಾಗಿ ನಮ್ಮ ಸಿದ್ಧ ಪರ್ವತದ ಅಂಬಾದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡಿರ್ತಕ್ಕಂಥ ಕವಿ ಚಿದಾನಂದ ಅವಧೂತರು ಏನು ಹೇಳ್ತಾರೆ ದೇವಿ ಪುರಾಣಕ್ಕಂತಂದರೆ, ದೇವಿ ಪುರಾಣವೇ ದೇಹದ ಪುರಾಣ, ದೇಹದ ಪುರಾಣವೇ ದೇವಿ ಪುರಾಣ ಅಂತ. ಹೆಂಗ್ರಿ ಹೆಂಗೆಂಗೆ ಸಾಧ್ಯ ಆಗ್ತದ ಅಂತ ತಿಳ್ಕೊಂಡು ಕೇಳಿದ್ನಪ್ಪ ಅಂದರೆ, ಇದು ಮಂಗ್ಯನ ಮನಸ್ಸಿದ್ದಂಗೆ ಇಲ್ಲಿ ಕುಂತ್ಕೊಂಡಿರ್ತದೆ, ಈ ಕಡೆ ಕಡೆ ಯೋಚನೆ ಮಾಡ್ತಿರ್ತದೆ. ಸ್ವಲ್ಪ ಒಂದು ಬಾರಿ ಒಳಗೆ ಹೋಗಿ ನೋಡಬೇಕು ಅಂದರೆ ನೀವು ಒಳಗೆ ಹೋಗಿಲ್ಲ, ಅವ್ರು ಹೇಳಿರುವಂಥ ತತ್ವದ ಒಳಗೆ ಒಂದಪ್ಪ ಅಂದರೆ, ಮಹಿಷಾಸುರ ಪುರಾಣದಲ್ಲೇ ಇದ್ದಾನೆ. ಈ ಶರೀರ ಹೊತ್ಕೊಂಡವರು ನಾವು ಕೂಡ ಮಹಿಷಾಸುರರು. ಶುಂಭ ನಿಶುಂಭ, ಬುದ್ಧಿವಂತ ಅತಿ ಬುದ್ಧಿವಂತ. ಚಿಕ್ಷುರ, ವಿಷಯ ಗಟ್ಟಿ ಹಿಡ್ಕೊಂತೀವಿ ಬಿಡ್ತೀವಿ, ಹಿಡ್ಕೊಂತೀವಿ ಬಿಡುತ್ತೀವಿ. ರಸಿಲೋಮ, ಯಾವುದಾದರೂ ಪಾಕವನ್ನು ಸೇವನೆ ಮಾಡಿದಾಗ ಆ ರಸಸ್ವಾದ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ಹೀರಿಕೊಳ್ಳುವ ಫಲಾಪೇಕ್ಷೆ ಎಲ್ಲರಲ್ಲೇ ಇರ್ತದೆ. ಹೀಗೆ ಚಂಡಾಮುಂಡ, ರಕ್ತ ಬೀಜ, ನಾವೆಲ್ಲ ಎಷ್ಟೋ ಮಂದಿ ಎಷ್ಟೋ ತಲೆಗಳಾಗಿ ಹೋಗ್ಯವ. ನಮ್ಮ ತಾತ ಮುತ್ತಾತನವರಿಗೆ ಇಷ್ಟ್ರಿ ನೆನಪಿರ್ಬೋದು. ಅದ್ರ ಮೇಲೆ ಇದು ಕೃತಯುಗ, ದ್ವಾಪರ ಯುಗ, ತ್ರೈತಾಯುಗ, ಕಲಿಯುಗ, 4 ಯುಗಗಳಿಂದ ಬಂದಿರುವುದರಿಂದ ಸ್ವಲ್ಪ ಹೊರಗೆ ಮೊಬೈಲ್ನಲ್ಲಿ ಚಿತ್ರಗಳು ನೋಡೋದಕ್ಕಿಂತ ಪೂರ್ವದಲ್ಲಿ ನಮ್ಮೊಳಗಿನ ಚಿತ್ರ ನೋಡಬೇಕು. ಈಗೇನು ಮೈ ಮೇಲೆ ಕಾಣುವಂಥ ಈ ಚರ್ಮ ಇದೆ ಅಲ್ಲ, ಎಂಥ ಚರ್ಮ ಇದೆ ಅಂತ ಕೇಳಿದರೆ ಸುಮಾರು ಎಷ್ಟು ಪದರ ಲೇಪನ ಮಾಡಿದ್ದಾನೆ ಗೊತ್ತಿಲ್ಲ ಪರಮಾತ್ಮ, ಒಟ್ಟು ಲೇಪನ ಮಾಡಿಕೊಟ್ಟಿದ್ದಾನೆ. ನಾವು

ಆದರೆ ಈ ಬಟ್ಟೆ ಒಂದು ಮೇಲೆ ಒದಿಸಿ ಕಳಿಸಿಬಿಟ್ಟನಪ್ಪ ಅಂದರೆ ಇದು ನಾವು ಸಾವು ಬರೋವರೆಗೂ ಈ ಬಟ್ಟೆ ಕಾಯಂಇರ್ತದೆ. ಯಾವುದು? ಇದು ಚರ್ಮ ಚಕ್ಷು. ಅಂಥ ಚಕ್ಷುವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮ ಒಂದೊಂದು ರೂಪದಲ್ಲಿ ಶರಣರಾಗಿ, ಸಂತರಾಗಿ, ಶಿವಾಚಾರ್ಯರಾಗಿ, ಮಹಾಚಾರ್ಯರಾಗಿ, ದಾಸರಾಗಿ, ಪುರಂದ್ರದಾಸರಾಗಿ, ಕಬೀರರಾಗಿ, ಅನೇಕ ಅತಿರಥ ಮಹಾರಥರ ಶರಣರಾಗಿ ವರ್ಷ ಈಗ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ನಮ್ಮ ಮನೆಯಲ್ಲಿ ಕಸ ಬಿದ್ದಿರತ್ತದ ಬಿದ್ದಿರೋದಲ್ಲ, ಒಡೆದಂತೂ ತಪ್ಪಿಸ್ತೇವೆ. ಒಡೆದಂತೂ ಯಾರೂ ತಪ್ಪಿಸಂಗಿಲ್ಲ. ಬೆಳಿಗ್ಗೆ ಹೊಡಿತೀವಿ, ಸಾಯಂಕಾಲ ಹೊಡಿತೀವಿ, ಮಧ್ಯಾಹ್ನ ಮಾತ್ರ ಒಂದೊಂದು ದಿವಸ ತಪ್ಪೋದು. ಆದರೆ ಒಂದು ವಾರ ಬಿಟ್ಟು ಈ ಕಸ ಒಡೆಯೋದು ಮನೆಯಲ್ಲಿ ಅಂತ ಕೇಳಿದ್ರೆ ಎಲ್ಲ ಗೋಡೆಗಳಿಗೆಲ್ಲ ಜಾಡ ಪರಿಯತ್ತದೆ. ಅದೊಂದು ತಿಂಗಳಿಗೆ ಹೋಗಿಬಿಟ್ನಪ್ಪ ಅಂದರೆ, ಅಥವಾ 6 ತಿಂಗಳು ಹೋದನಪ್ಪ ಅಂದರೆ ಕ್ರಿಮಿ ಕೀಟಗಳು ನಿಮ್ಮನ್ನೇ ಬರ್ಕೊಡೋದ್ರೆ ನೀವೇ ಮನೆಗೆ ಹೋಗೋಣ, ನೀವು ಅದು ಮನೆಗೆ ಹೋಗ್ಬೇಕಂದ್ರೆ ಹೋಗ್ಕೊಡೋದಲ್ಲ. ಅದಕ್ಕೆ ಸ್ವಲ್ಪ ದೇಹದ ಒಳಗೆ ನೋಡ್ರಿ ಅಂತ ತಿಳ್ಕೊಂಡು, ಕಡುಕೋಳು ಮಡಿವಾಳಪ್ಪ ಆಗಲಿ, ನವಲಗುಂದ ನಾಗಲಿಂಗ ಆಗಲಿ, ಆಮೇಲೆ ಶಿಶುನಾಳ ಶರೀಫರಾಗಲಿ, ಇನ್ನೂ ಅನೇಕ ಶರಣರು ನಮ್ಮ ಮಠದಾಗ ಎಲ್ಲ ಪುರಾಣಗಳು ಮುಗಿದೋಗ್ಬಿಟ್ಟವ. ಅವೇ ಪುರಾಣಗಳು ರಿಪೀಟ್ ಹಾಕ್ಯಂತ ಬರ್ತವೆ. ಈಗೊಂದು ಸುಮಾರೊಂದು 20 ವರ್ಷದ ಕೆಳಗ ಶಿಶುನಾಳ ಶರೀಫರದ ಪುರಾಣ ಹಚ್ಚಿದ್ವಿ. ನಮ್ಮ ಕಲ್ಲಿನಾಥ ಶಾಸ್ತ್ರಿ 800 ಬಂದಿದ್ದರು. ಮತ್ತು ಭಾಳ ದಿವಸದ ಮೇಲೆ ಮತ್ತೆ ನಮಗೀಗ ಅಜ್ಜವರು ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಡಾಕ್ಟರ್ ಪಂಚಾಕ್ಷರಿ ಗವಾಯಿಗಳಾಗಿರ್ಬೋದು, ಪುಟ್ಟರಾಜ್ ಗವಾಯಿಗಳಾಗಿರ್ಬೋದು, ಪ್ರಸ್ತುತ ಕಲ್ಲಯ್ಯ ಅಜ್ಜವರಾಗಿರ್ಬೋದು, ಈ ತ್ರೈಮೂರ್ತಿಗಳ ಆಶೀರ್ವಾದವನ್ನು ಪಡೆದು ಒಂದು ತಿಂಗಳ ಕಾಲ ಈ ಪ್ರವಚನವನ್ನು ಕೇಳ್ರಿ. ಆತ್ಮದ ಸುಖದ ಜೊತೆಗೆ ಅಧ್ಯಾತ್ಮದ ಆಧುನಿಕ ಒಂದು ವಿಚಾರಗಳನ್ನು ತಿಳ್ಕೊಳ್ಬೇಕು. ಆಧ್ಯಾತ್ಮಿಕ ಚಿಂತನೆ, ಭಕ್ತಿ ಸಂಗೀತ, ಅನೇಕ ಸಮಾಜ ಸೇವೆಗೆ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ, ನಾವು ಸತ್ತಾಗ ನಮ್ಮ ಶರೀರ ಭಾರಾಗದು ದೊಡ್ಡದಲ್ಲ, ನಾವು ಸಮಾಜಕ್ಕೆ ಭಾರವಾಗಬಾರ್ದು ಅನ್ನುವಂಥ ಮಾತನ್ನು ಎಲ್ಲರೂ ನೆನ್ಪಿಟ್ಕೋಬೇಕು. ಅದಕ್ಕೆ ಸಂತ ಕಬೀರ್ ಏನು ಹೇಳ್ತಾನೆ ಅಂತ ಕೇಳಿದ್ರೆ, 4000 ಗ್ರಂಥ ಪಡೋ, 4 ಬಾತೆ ಯಾದ ರಖೋ, ಉಸ್ಮೇಹಿ ದೋ ಭೂಲ್ ಜಾನ ಅವ್ರ ದೋ ಯಾದ ರಕನ. ಏನು ಅಂತ ತಿಳ್ಕೊಂಡು ಕೇಳಿದರೆ, ನಿನ್ನ ಜೀವನದಲ್ಲಿ 4000 ಗ್ರಂಥಗಳನ್ನು ಓದು ಅಂತ ತಿಳ್ಕೊಂಡು ಹೇಳ್ತದೆ ಶಾಸ್ತ್ರ. ಆದರೆ ಅಷ್ಟು ಗ್ರಂಥಗಳನ್ನು ಓದಲಿಕ್ಕೆ ಆಗದಿದ್ರು ಕೂಡ ಅದರಾಗಿನ ಒಂದು 4 ಮಾತುಗಳನ್ನು ನೆನಪಿಟ್ಟುಕೊ ಅಂತ ತಿಳ್ಕೊಂಡು ಹೇಳ್ತಾನೆ ಪರಮಾತ್ಮ. ವರುಣದೇವನ ಕರುಣೆ ಸ್ವಲ್ಪ ಕಮ್ಮಿಯಾಗಿದೆ, ಆದಷ್ಟು ಮಟ್ಟಿಗೆ ನಿಮ್ಮೆಲ್ಲರ ಪರವಾಗಿ ಆ ಪರಮಾತ್ಮನ ತಲೆಯ ಮೇಲಿರುವಂತಹ ಗಂಗಾ ಮಾತೆ ಇಳೆಗೆ ಸುರಿದು ಮಳೆ ಬಂದು ಬೆಳೆಗೆ ಕಳೆಯನ್ನು ಕೊಟ್ಟು ರೈತನ ಮುಗ ಅಸನ್ಮುಖನಾಗಿ ಬೆಳೆಯುವಂತೆ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ನಮ್ಮ ಸಂಕ್ಷಿಪ್ತ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶುಭ

ಇದುವರೆಗೂ ದಿನಾಂಕ 13/8/2026 ಗುರುವಾರ ಸಂಜೆ ರಾಯಚೂರಿನ ಶ್ರೀ 108,000 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠದ ಜೀರ್ಣೋದ್ಧಾರಗೊಂಡ ಭವ್ಯ ಸಭಾಂಗಣದಲ್ಲಿ ಜರುಗಿದ 102ನೇ ವರ್ಷದ ಶ್ರಾವಣ ಮಾಸದ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪ್ರವಚನ ಉದ್ಘಾಟನಾ ಸಮಾರಂಭದ ಕುರಿತು ಪ್ರಾಯೋಜಿತ ಬಾನುಲಿ ವರದಿ ಕೇಳಿದರು.

0: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕೊಳಂಕಿ ಗುರುಪಾದ ಶಿವ ಯೋಗೇಶ್ವರ ಸೇವಾ ಟ್ರಸ್ಟ್, ಸರ್ವ ಸದ್ಭಕ್ತ ಮಂಡಳಿ, ಶ್ರೀ ಕೊಳಂಕಿ ಗುರುಪಾದ ಶಿವ ಯೋಗೇಶ್ವರ ಹಿರೇಮಠ ಅರೋಲಿ ಹಾಗೂ ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲ್ಲೆಯ ಬೃಹನ್ಮಠ ರಾಯಚೂರು.
1: ಕಾರ್ಯಕ್ರಮದ ಪ್ರಸ್ತುತಿ ಬಿ ನರಸಿಂಹಲು ಯಾದವ್.
2: ತೆರೆದು ನೀನು ಅರಿವಿನ ಬಾಗಿಲ ಎಲ್ಲ ಮನಗಳ ಬೆಳಗಿದೆ ಎಲ್ಲ.
0: ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಿರೂಪಣಾ ಧ್ವನಿಗಳು ಡಾಕ್ಟರ್ ಬಿ ವಿಜಯರಾಜೇಂದ್ರ
1: ಮತ್ತು ಶ್ರೀದೇವಿ.
0: ಸಭಾ ನಿರೂಪಣಾ ಧ್ವನಿ ಸಹಕಾರ ಶ್ರೀನಾಥ್ ಹಿರೇಮಠ್.

ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿಯೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೇನೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯವೂ ಇಲ್ಲ. ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆಯಾಗಿದೆ. ಪ್ರಕಟಣೆಯನ್ನು ಕೇಳಿದ್ರಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:17. ಈಗ ಕೇಳಿ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ.
1: ಅನಂತ ಕಾಲ ಎನ್ನ ಒಡಲ ವಚನಕಾರರು ಷಣ್ಮುಖ ಸ್ವಾಮಿ, ರಾಗ ಸರಸಾಂಗಿ, ತಾಳ ಮಿಶ್ರ ಛಾಪು, ಗಾಯಕರು ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್, ಸಂಗೀತ ನಿರ್ದೇಶನ ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್.
2: ಎನ್ನ ಕಂಡ ಮುಂದಣ ಸತ್ವ ರಜ

ಅಂದ ಚಂದದ ಬಣ್ಣವ ಹೊತ್ತು ವಚನಕಾರರು ಮೋಳಿಗೆ ಮಾರೆಯ ರಾಗ ದುರ್ಗ ಆದಿತಾಳ ಗಾಯಕರು ಭಾಗೀರಥಿ ಭಾಗ್ಯಲಕ್ಷ್ಮಿ ಶೈಲಜಾ ಮತ್ತು ಪದ್ಮಶ್ರೀ ಸಂಗೀತ ನಿರ್ದೇಶನ ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್.

0: ಚಿಪ್ಪಿನೊಳಗಣ ಮುತ್ತಿನಂತೆ. ವಚನಕಾರರು
1: ಜಕ್ಕಣಯ್ಯ,
0: ರಾಗ ಕರ್ಣರಂಜನಿ, ತಾಳ ಆದಿತಾಳ, ಗಾಯಕರು ಕೆ ವರುಣ್, ನಿರ್ದೇಶಕರು ಪ್ರೊಫೆಸರ್ ಮೈಸೂರು ನಾಗಮಣಿ ಶ್ರೀನಾಥ್.

ಇದುವರೆಗೂ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಾಯನ ಕೇಳಿದ್ರಿ. ಕೇಳುಗರೆ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:30. ಈಗ ಕೇಳಿ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯವೂ ಇಲ್ಲ. ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆಯಾಗಿದೆ. ಪ್ರಕಟಣೆಯನ್ನು ಕೇಳಿದ್ರಿ.

0: ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು.
1: ದೇವರದ್ದರಾವು ಏಳು.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಹಲೋ,
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೇನೆ.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ. ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
6: ಏನಾಯ್ತಪ್ಪ?
5: ಮಗಳೆ, ಇವ್ರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
8: ಆಕಾಶವಾಣಿ ರಾಯಚೂರು.

0: ಪ್ರಾಯೋಜಿತ ಕಾರ್ಯಕ್ರಮ. ಮಂಡಿ ನೋವಿಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ಕೆ ಸುವಿಧಾ ಆಸ್ಪತ್ರೆಯ ಕೀಲು ಮತ್ತು ಎಲುಬು ತಜ್ಞ ವೈದ್ಯರಾದ ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆಶಾಪುರ ರಸ್ತೆ, ರಾಯಚೂರು. ಈ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯಗಳು: ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ 30 ಹಾಸಿಗೆಯುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಾಫ್ಟ್ವೇರ್ಗಳನ್ನು ಅಳವಡಿಸಿ 3 ಅಥವಾ 4 ಎಕ್ಸ್ರೇಗಳನ್ನು ಒಂದುಗೂಡಿಸಿ ಬೇರೆ ಬೇರೆ ನ್ಯೂನತೆಗಳನ್ನು ಕಂಡುಹಿಡಿಯುವ ಯಂತ್ರಗಳಿವೆ. ಸುಸಜ್ಜಿತವಾದ 2 ಆಪರೇಷನ್ ಥಿಯೇಟರ್ಗಳಿರುವ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಶಸ್ತ್ರಚಿಕಿತ್ಸೆಗಳಾದ ಮಂಡಿ ಜೋಡಣೆ, ಕೀಲು ಮರುಜೋಡಣೆ, ಕೀಲು ಆರ್ಥ್ರೈಸ್ಕೋಪಿ, ಕೀಲನ್ನು ದುರ್ಬೀನ್ ಮೂಲಕ ನೋಡುವ ಮತ್ತು ಚಿಕಿತ್ಸೆ ಮಾಡುವ ಸೌಲಭ್ಯ ಇದೆ. ಬೇರೆ ಬೇರೆ ತರಹ ನರರೋಗ ಶಸ್ತ್ರಚಿಕಿತ್ಸೆ, ಪ್ರತ್ಯೇಕವಾಗಿ ಫಿಸಿಯೋಥೆರಪಿ ಯೂನಿಟ್ ಇದೆ. ಉಳಿದುಕೊಳ್ಳಲು ಎಸಿ ಸ್ಪೆಷಲ್ ರೂಮ್, ಜನರಲ್ ವಾರ್ಡಿನ ಸೌಲಭ್ಯ ಇದೆ.
2: ಪ್ರಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ರಾಯಚೂರಿನ ಖ್ಯಾತ ಕೀಲು ಮತ್ತು ಎಲುಬು ತಜ್ಞ ವೈದ್ಯರಾಗಿರತಕ್ಕಂಥ ಡಾಕ್ಟರ್ ಅನಿರುದ್ಧ್ ಕುಲಕರ್ಣಿ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್.
3: ನಮಸ್ಕಾರ ಸರ್.
2: ಸ್ನೇಹಿತರೆ, ಇವತ್ತಿನ ಒಂದು ಆಧುನಿಕ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಜನರಲ್ಲಿ ಈ ಮಂಡಿ ನೋವು ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತದೆ. ಹಾಗಾಗಿ ಈ ಮಂಡಿ ನೋವಿಗೆ ಏನು ಕಾರಣ, ಯಾಕೆ ಬರ್ತದೆ, ವಿಶೇಷವಾಗಿ ಮಕ್ಕಳಲ್ಲಿ ಮಂಡಿ ನೋವು ಕಾಣಿಸ್ತದೆ, ಮಧ್ಯವಯಸ್ಕರಲ್ಲಿ ಮಂಡಿ ನೋವು ಕಾಣಿಸ್ತದೆ, ಮತ್ತು ವಯಸ್ಕರಲ್ಲಿ ಅದು ಸಾಮಾನ್ಯವಾಗಿ ಕಂಡು ಬರತಕ್ಕಂಥ ಒಂದು ವಿಚಾರ, ಹಾಗಾಗಿ ಮಂಡಿ ನೋವಿಗೆ ಕಾರಣ ಏನು, ಯಾವ ಕಾರಣಕ್ಕೆ ಬರ್ತದೆ, ಇದಕ್ಕೆ ಏನು ಪರಿಹಾರ, ಜೊತೆಗೆ ಏನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು ಸಮಗ್ರವಾಗಿ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ ವೈದ್ಯರು. ಅವರಿಗೆ ಮತ್ತೊಮ್ಮೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸರ್ ನಮಸ್ಕಾರ. ಮತ್ತೊಮ್ಮೆ, ಈ ಮಂಡಿ ನೋವು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ವಯೋಮಾನದ ಜನರಲ್ಲಿ ಕಾಣಿಸ್ಕೊಳ್ತದೆ, ಇದು ಯಾಕೆ ಬರ್ತದೆ, ಇದಕ್ಕೇನು ಕಾರಣ ಅಂತ?
3: ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ ಟೈಮ್ ಅಲ್ಲಿ ಮಂಡಿ ನೋವು ಆಗೇ ಇರುತ್ತೆ. ಪ್ರತಿಯೊಂದು ಮನುಷ್ಯನಿಗೆ ತನ್ನ ಜೀವನದ ಪರ್ಯಂತವಾಗಿ ಯಾವುದೋ ಒಂದು ಕಾಲದಲ್ಲಿ ಘಟ್ಟದಲ್ಲಿ ಅದು ಮಂಡಿ ನೋವು ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಚಿಕ್ಕ ಮಕ್ಕಳಲ್ಲಿ ಆಟೋಟ ಮಾಡಬೇಕಾದಾಗ ಸೈಕಲಿನ ಮೇಲೆ ಬಿದ್ದು ಮಂಡಿ ಎಲುಬನ್ನು ಮುರಿತ ಆಗಿ ಅಲ್ಲಿಂದ ಮಂಡಿ ನೋವು ಆಗ್ಬೋದು. ಬೆಳವಣಿಗೆ ಬೆಳಿಬೇಕಾದಾಗ ಎಲುಬಿನಲ್ಲಿ ಸ್ವಲ್ಪ ದೋಷಗಳನ್ನು ಕಂಡುಬಿಟ್ಟು ಅಲ್ಲಿ ಮಂಡಿ ನೋವು ಆಗ್ಬೋದು ಸಣ್ಣ ಮಕ್ಕಳಲ್ಲಿ ಸರ್. ಅಪ್ ಟು 14-15 ಇಯರ್ಸ್ ವರೆಗೂ. ಈ 16-17 ಇಯರ್ಸ್ ಇಂದ ಏನಾಗುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ತರುಣರು ವಯಸ್ಸಿಗರು. ಕ್ರಿಕೆಟ್ ಆಗಿರ್ಬೋದು ಅಥವಾ ಖೋಖೋ ಆಡ್ತಿರ್ಬೋದು, ಕಬಡ್ಡಿ ಆಡ್ತಿರ್ಬೋದು, ನಮ್ದೆಲ್ಲ ಕ್ರೀಡೆಗಳು ಆಡ್ತಾ ಇರ್ತಾರೆ. ಅವಾಗೂ ಕಾಲು ಟ್ವಿಸ್ಟ್ ಆಗಿ, ಕಾಲು ಸೊಟ್ಟಾಗಿ ಬಿದ್ದು ಅವಾಗ ಒಳಗಡೆ ಲಿಗಮೆಂಟ್ಸ್ ಕಟ್ ಆಗಿ ಅದಕ್ಕೂ ಮಂಡಿ ನೋವು ಆಗ್ಬೋದು, ಇನ್ಸ್ಟೆಬಿಲಿಟಿ ಅಂತ ಬರ್ಬೋದು. ಇದು ಒಂದು ವಯಸ್ಸಿಗರಲ್ಲಿ ಆಗಂತದ್ದು. ಏಜ್ ಆದ ಪೇಷಂಟ್ ಅಲ್ಲಿ ಪ್ಲಸ್ 55-60 ಇಯರ್ಸ್ ನಮ್ಮ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಅವರಲ್ಲಿ ಮಂಡಿ ನೋವು ಸದಾ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ತೊಂದರೆ ಆಗ್ಬಿಡುತ್ತದೆ ಸರ್, ನಮ್ಗೆ ನಡಿಯಕ್ ಆಗಲ್ಲ, ತೊಂದರೆ ಆಗ್ತದೆ ಸರ್. ಆಮೇಲೆ ಸಾಯಂಕಾಲ ತನಕ ಓಕೆ ಇರ್ತೀವಿ, ಸಾಯಂಕಾಲ ಆದ್ಮೇಲೆ ಬಹಳ ತ್ರಾಸ ಆಗ್ಬಿಡ್ತದೆ, ಒಂದು ಗೋಲಿ ಪೇನ್ ಕಿಲ್ಲರ್ ತಗೊಳ್ಳೇಬೇಕು. ಅವ್ರದ್ದು ಕಾರಣಗಳು ಬೇರೆ ಇರ್ಬೋದು ಸರ್. ಅವರಲ್ಲಿ ಏನಂದ್ರೆ ಮಂಡಿ ಸೌಕಳಿ ಅಂತ ಹೇಳ್ತೀವಿ ನಾವು, ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮಂಡಿ ತಿಕ್ಕಿ ತಿಕ್ಕಿ ಸೌದು ಹೋಗಿ 30-40 ವರ್ಷದಿಂದ ಅವ್ರ ಮೆಟ್ಲೇರಿ ಇಳಿದು ಜಾಸ್ತಿ ಕೆಲಸ ಮಾಡಿ ಆ ರೀತಿ ಆಗ್ಬೋದು ಸರ್. ಸೊ ನಾವು ಈ ತರ ವಿಂಗಡಣೆ ಮಾಡ್ಕೋಬಹುದು.
2: ಅಂದ್ರೆ ಮಕ್ಕಳಲ್ಲಿ ಬೇರೆ ಇರುತ್ತೆ, ಮಧ್ಯ ವಯಸ್ಕನಲ್ಲಿ ಇರತಕ್ಕಂಥ ಜನರಲ್ಲಿ ಒಂದು ಬೇರೆ ಕಾರಣಕ್ಕೆ ಬರ್ತದೆ, ಆಮೇಲೆ ವಯಸ್ಕರಲ್ಲಿ ಈ ಸವಕಳಿಯಿಂದ ಕಾರಣಕ್ಕಾಗಿ ಬರ್ತದೆ ಅಂತ. ಸರ್, ಈಗ ಮಂಡಿ ನೋವಿಗೆ ಪ್ರಮುಖವಾದ ಕಾರಣಗಳ ಬಗ್ಗೆ ಹೇಳಿ, ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂಥರ ಕಾರಣಗಳು ಕಾಣ.
3: ಈ ವಯಸ್ಸಿಗರಲ್ಲಿ ಸರ್ ಅಥವಾ ಏಜ್ ಆದವರಲ್ಲಿ ಏನಪ್ಪ ಅಂತಂದ್ರೆ 2 ತರ ಇರ್ಬೋದು ಸರ್. ಒಂದು ನಾವು ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಇನ್ನೊಂದು ಸೆಕೆಂಡರಿ ಆಸ್ಟಿಯೋ ಆರ್ಥ್ರೈಟಿಸ್. ಪ್ರೈಮರಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತಂದ್ರೆ ಅದಕ್ಕೇನು ನಾವು ಕಾರಣ ಹೇಳಕ್ ಆಗಲ್ಲ. ಈ ಯಾವ ರೀತಿಯಾಗಿ ತಲೆ ಕೂದ್ಲ ಬೆಳ್ಳಗಾಗತ್ತೆ ಸರ್ ಅಂತಂದ್ರೆ ಅದು ವಯಸ್ಸಿಗೆ ಅದು ತಲೆ ಕೂದ ಬೆಳ್ಳಗಾಗ್ತಾ ಹೋಗುತ್ತೆ. ಆ ರೀತಿಯಾಗಿ ಅದು ಸೌಕಳಿಯಾಗಿ ದಟ್ ಇಸ್ ಪ್ರೈಮರಿ ಆಸ್ಟಿಯೋಆರ್ಥ್ರೈಟಿಸ್. ಇನ್ನೊಂದು ಏನಪ್ಪ ಅಂದ್ರೆ ಸೆಕೆಂಡರಿ ಆರ್ಥ್ರೈಟಿಸ್ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ, ಸಂಧಿವಾತ ಅಂತ ಹೇಳ್ತೀವಿ, ರುಮಟಾಯ್ಡ್ ಆರ್ಥ್ರೈಟಿಸ್, ಸಂಧಿವಾತದಿಂದ ಕಾಲು ಸೌಕಳಿ ಆಗ್ಬೋದು, ಬೇಗನೆ ಸೌಕಳಿ ಆಗ್ಬೋದು. ಅದು ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ನಾವು ನೋಡ್ತೇವೆ. ಇನ್ನೊಂದು ಯೂರಿಕ್ ಆಸಿಡ್, ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಇನ್ನೊಂದು ಆಕ್ಸಿಡೆಂಟ್ ಆಗಿ ಕಾಲಿನ ಸಮಭಾಗ ಸ್ವಲ್ಪ ಇಂಚ ಮುಂಚಾಗಿ ಅಲ್ಲಿ ಬೇಗ ಸೌಕಳಿ ಆಗುತ್ತೆ.
2: ಕೆಲವರು ವಿಟಮಿನ್ ಕೊರತೆಯಿಂದ ಕೂಡ,
3: ವಿಟಮಿನ್ ಡಿ ತ್ರೀ ಕೊರತೆಯಿಂದ ಆಗ್ಬೋದು, ಕ್ಯಾಲ್ಸಿಯಂ ಕೊರತೆಯಿಂದ, ಆಸ್ಟಿಯೋಪೊರೋಸಿಸ್ ಅಂತ ಏನು ಹೇಳ್ತೀವಲ್ಲ ಅದು ಒಂದು ಏನೋ ಒಂದು ಲಿಂಕ್ ಸರ್.
2: ಸರ್, ಈಗ ವಿಶೇಷವಾಗಿ ಈ ಮಂಡಿ ನೋವು ಅನ್ನುವಂಥದ್ದು ಎಲ್ಲ ಒಂದು ಜನರಲ್ಲಿ ಕಂಡು ಬರ್ತಂತ ತಾವು ಹೇಳಿದ್ರೆ ಸರಿ, ಮಂಡಿ ನೋವು ಅಂದ ತಕ್ಷಣ ಈಗ ನೋವಾದ ತಕ್ಷಣ ನೋವಾಗಿದೆ ಅಂತ ಗೊತ್ತಾಗುತ್ತೆ. ಕೆಲವರಿಗೆ ನೋವು ಇರುತ್ತೆ, ಅದು ಯಾವ ಕಾರಣಕ್ಕೆ ಬಂದಿರುತ್ತೆ ಅಂತ ಕೂಡ ಗೊತ್ತಾಗಲ್ಲ, ಆದರೆ ಸುಮ್ಮನೆ ಸಹಿಸ್ಕೊಂಡು ಹೋಗಿರ್ತಾರೆ. ಹಾಗಾಗಿ ಇದರ ಲಕ್ಷಣಗಳ ಬಗ್ಗೆ ಮತ್ತೆ ಇದರಲ್ಲಿ ಎಷ್ಟು ವಿಧಗಳು ಇದಾವೆ ಇದ್ರ ಬಗ್ಗೆ ನಮಗೆ ಕೇಳಿದ್ರೆ.
3: ಇದರ ಲಕ್ಷಣಗಳು ಏನಪ್ಪ ಅಂದ್ರೆ ಸರ್, ಫಸ್ಟ್ ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮಂದಿಗೆ. ಮಾರ್ನಿಂಗ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಂಡಿ ಎಲ್ಲ ಫುಲ್ ಟೈಟ್ ಆಗಿ ಸ್ಟಿಫ್ ಆಗಿಬಿಡುತ್ತೆ ಸರ್, ಆ ರೀತಿಯಾಗಿ ಮಂಡಿ ನೋವು ಆಗ್ಬೋದು. ಸ್ವಲ್ಪ ಮಂದಿಗೆ ಮುಂಜಾನೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಸಾಯಂಕಾಲ ಅವ್ರಿಗೆ
2: ತೊಂದರೆ ಆಗ್ಬೋದು
3: ಆ ತರ ಬೇರೆ ಬೇರೆ ತರ ಇರುತ್ತೆ ಸರ್. ಆಮೇಲೆ ಅಲ್ಲಿಂದ ಏನಾಗುತ್ತೆ, ನಡಿಲಿಕ್ಕೆ ಕಷ್ಟ ಆಗುತ್ತೆ ಇನಿಷಿಯಲಿ. ಸ್ವಲ್ಪ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ನೀವು ಮೆಟ್ಲು ಇರ್ಬೇಕಾದ್ರೆ ಕಷ್ಟ ಆಗುತ್ತೆ. ಇನ್ನು ಸ್ವಲ್ಪ ಆದ್ಮೇಲೆ ತೆಳಗಡೆ ಇಂಡಿಯನ್ ಟಾಯ್ಲೆಟ್ ನ ಕೂತು ಹೇಳ್ಬೇಕಾದ್ರೆ ಕಷ್ಟ ಆಗುತ್ತೆ. ಆ ತರ ಜಳ ಕೂಡ್ಲಿಕ್ಕೆ ಆಗತ್ರಿ ಸರ್, ನಾವು ಮೇಲೆ ಹೇಳ್ಬೇಕಂದ್ರೆ ಕಷ್ಟ ಆಗುತ್ತೆ, ದೇವ್ರ ಕಾಣಿಸ್ತಾನ ಅಂತ ಹೇಳ್ತಾರೆ. ಈ ತರ ಒಂದು ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ. ನಾವು ಸರಿಯಾದ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚಿಕಿತ್ಸೆ ಮಾಡಿಕೊಂಡು ಚೆಕಪ್ ಮಾಡಿಕೊಂಡು ಚಿಕಿತ್ಸೆ ಮಾಡಿಕೊಂಡ್ರೆ ಮೊದಲೇ ಸ್ಟೇಜಸ್ ಅಲ್ಲಿ ಅಂದ್ರೆ ಬೇಗನೆ ನಾವು ಕಂಡ್ಕೊಂಡ್ರೆ ರೋಗ ಯಾವ ತರ ಇದೆ ಅಂತಂದು ಬೇಗನೆ ಚಿಕಿತ್ಸೆ ತಗೊಂಡು ಪರಿಪೂರ್ಣ ಮಾಡ್ಕೋಬಹುದು.
2: ಸರಿ, ಮಕ್ಕಳಲ್ಲಿ ಮಂಡಿ ನೋವು ಕಾಣಿಸ್ತದೆ, ಕೆಲವು ಮಕ್ಕಳಲ್ಲಿ ಯಾವುದೇ ಕಾರಣ ಇಲ್ಲದಿದ್ರೆ ಕೂಡ ಮಂಡಿ ನೋವು ಬರ್ತಿರ್ತದೆ, ಕಾಲು ನೋವಾಗಿದೆ ಅಂತ ಹೇಳ್ತಿರ್ತಾರೆ ತಂದೆ ತಾಯಿಗಳಿಗೆ. ಇದು ಯಾವ ಕಾರಣಕ್ಕೆ ಬಂದಿದೆ
3: ಅದು ಅದನ್ನ ನಾವು ಅನಲೈಸ್ ಮಾಡ್ಬೇಕು ಸರ್. ಸಮಟೈಮ್ಸ್ ಬರೀ ಯೋಗ ಎಕ್ಸರ್ಸೈಸ್ ಆಕ್ಟಿವಿಟಿ ಒಳಗೇನೆ ಅವನು ನಾವು ಸರಿಪಡಿಸಬಹುದು ಮಕ್ಕಳಲ್ಲಿ. ಆಕ್ಚುಲಿ ಮಕ್ಕಳಲ್ಲಿ ತುಂಬಾ ಏನಂತಾರೆ ದೀರ್ಘವಾದಂತಹ ರೋಗ ಇರೋದು ಕಡಿಮೆ
2: ಕಡಿಮೆ,
3: ಯಾಕಂದ್ರೆ ಅವರು ಆಟೋಟ ಮಾಡ್ತಾ ಇರ್ತಾರೆ, ಆಕ್ಟಿವ್ ಇರ್ತಾರೆ, ಎಲ್ಲೋ ಒಂದ್ಸಲ ಬಡಿಸ್ಕೊಂಡಿರ್ತಾರೆ, ಅವ್ರಿಗೆ ಧ್ಯಾಸ ಇರಲ್ಲ, ನೆನಪಿರಲ್ಲ. ಆ ತರ ಆದಾಗ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಎಕ್ಸ್ರೇ ಮಾಡಿ ಏನು ಫ್ರಾಕ್ಚರ್ಸ್ ಇಲ್ಲಪ್ಪ ಚೆನ್ನಾಗಿದೆ ಪೇಷಂಟ್ ಅಂದ್ರೆ ಏನು ತೊಂದರೆ ಆಗಲ್ಲ ಸರ್.
2: ಓಕೆ ಸರ್, ಈಗ ಮಧ್ಯ ವಯಸ್ಕರಲ್ಲಿ ಕೆಲವರು ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸ್ತಾರೆ ಆಗ್ತಿರ್ತವೆ, ಈಗ ಯಾವ ಕಾರಣ ಇಲ್ದಿದ್ರು ಕೂಡ ಕೆಲವರಿಗೆ ಮಧ್ಯ ವಯಸ್ಕರಲ್ಲಿ ಮಂಡಿ ನೋವು ಸ್ಟಾರ್ಟ್ ಆಗಿರ್ತದೆ. ಈಗ 30 ವರ್ಷ ಆಯಿತು ಅಂತಂದ್ರೆ ಮಂಡಿ ನೋವು ಸ್ಟಾರ್ಟ್ ಆಗಿರ್ತದೆ. ಇಲ್ಲ ಸರ್, ನಾನು ಏನೂ ಆಟ ಆಡಂಗೆ

0: ಅಲ್ಲ ಏನೂ ಓಡಿಲ್ಲ, ಆದ್ರೆ ನನಗೆ ಪ್ರಾರಂಭ ಆಗಿದೆ ಅಂತ ಕೂಡ ನಿಮಗೆ
1: ಅಲ್ಲ
0: ಕಂಪ್ಲೇಂಟ್
1: ಅದನ್ನು
0: ಬಂದಿತ್ತು
1: ಇರ್ಬೋದು ಸರ್, ಆ ಥರ ಅಂಥ ಹೊತ್ತಲ್ಲಿ ನಾವು ಚಿಕಿತ್ಸೆ ನೋಡ್ಕೊಂಬಿಟ್ಟು
0: ಯಾವ ಕಾರಣಕ್ಕೆ ಬಂದಿದೆ
1: ಯಾವ
0: ನೋಡ್ಬೇಕು.
1: ಕಾರಣಕ್ಕೆ ಬಂದಿದೆ ಅಂತ ಎಕ್ಸ್ರೇ ಮಾಡಿ ನೋಡ್ತೀವಿ, ಅದು ಎಕ್ಸ್ರೇದಲ್ಲಿ ನಮಗೆ ಸಿಕ್ಕಿಲ್ಲ ಅಂತಂದರೆ ಎಮ್ ಆರ್ ಐ ಸ್ಕ್ಯಾನನ್ನು ಮಾಡಿಸ್ತೀವಿ ನೀಟಾಗಿ, ಅದನ್ನ ನೋಡಿಕೊಂಡು ಅದ್ರ ಪ್ರಕಾರ ಎಕ್ಸಾಮಿನೇಷನ್ ಮಾಡಿ ಕ್ಲಿನಿಕಲ್ ಚೆಕಪ್ ಮಾಡಿ ನಾವು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ತೀವಿ ಸರ್.
0: ಓಕೆ ಸರ್, ಈಗ ಯಾವುದೇ ಮಂಡಿ ನೋವು ಆಗಬೇಕಂದ್ರೆ ಕಾರಣ ಇಲ್ಲದೆ ಯಾವುದೂ ಆಗಲ್ಲ, ಹಂಗಾಗಿ ಈಗ ವಯಸ್ಕರಲ್ಲಿ ಮಂಡಿ ನೋವು ಪ್ರಾರಂಭ ಆದಾಗ ಅವರ ಒಂದು ಕಾರಣಗಳ ಬಗ್ಗೆ ನೀವು ಹೇಳ್ತಾ ಇದ್ದಾಗ ಸವಕಳಿಯಿಂದ ಅಂತ ಹೇಳ್ತೀರಿ.
1: ಹೌದು ಸರ್,
0: ವಯಸ್ಕರೆಲ್ಲ 60ರ ನಂತರ ಸವಕಳಿ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು, ಅವರಲ್ಲಿ ಇದನ್ನು ಸವಕಳಿ ಆದಮೇಲೆ ಮತ್ತು ಮಂಡಿ ನೋವಿಗೆ ಪರಿಹಾರ ಏನು? ಈಗ ದೇಹದಲ್ಲಿ ಅಂಗಾಂಗಗಳ ವಿಶೇಷವಾಗಿ ಮಂಡಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ರಾಸಾಯನಿಕಗಳು ಕಡಿಮೆ ಆದಾಗ, ಸವಕಳಿ ಆದಾಗ ಅಥವಾ ಎಲುಬು ಸವಕಳಿ ಆದಾಗ ನೋವುಗಳು ಕಂಡು ಬರ್ತದೆ, ಅದಕ್ಕೆ ಪರಿಹಾರಗಳು ಸಿಗ್ತವಾ ಏನು ಅಂತ?
1: ಹೌದು ಸರ್, ಅದನ್ನ ನಾವು ಪರಿಹಾರ ಕೊಡಬೇಕಂದ್ರೆ ಫಸ್ಟ್ ನಾವು ಅದನ್ನ ಕ್ಲಾಸಿಫೈ ಮಾಡ್ಬೇಕು ಸರ್, ವಿಂಗಡಣೆ ಮಾಡಬೇಕು. ಈಗ ಮಂಡಿ ಸವಕಳಿ ಮುಖ್ಯವಾಗಿ 4 ಇದರಲ್ಲಿ ಬರುತ್ತೆ ಸರ್. ಒಂದು ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ, 1 ರಿಂದ 25 ಪೈಸಾ 0 to 25% ಅಷ್ಟು ಸವಕಳಿ ಆಗಿತ್ತು ಕಾಲ್ ಒಳಗಡೆ. ಕಾಲ್ ಒಳಗಡೆ ಸವಕಳಿ ಅಂದ್ರೆ ಏನಪ್ಪಾ ಅಂತಂದ್ರೆ ನೀ ಜಾಯಿಂಟ್ ಒಳಗಡೆ, ಕೀಲ್ ಒಳಗಡೆ ಒಂದು ಆರ್ಟಿಕ್ಯುಲರ್ ಸರ್ಫೇಸ್ ಅಂತ ಇರುತ್ತೆ ಸರ್, ಈ ಉಗುರ್ ಅಂತ ಪದಾರ್ಥ, ಏಕದಮ್ ಉಗುರ್ ಎಷ್ಟು ಸ್ಮೂತ್ ಆಗಿದೆ ನೋಡಿ ಸರ್, ಅಷ್ಟೇ ಒಳಗಡೆ ಆ ಸ್ಮೂತ್ ಅಂತ ಪದಾರ್ಥ ಇರುತ್ತೆ. ಆ ಸ್ಮೂತ್ ಆಗಿ ಪದಾರ್ಥ ಉಜ್ಜಿ ಉಜ್ಜಿ ಉಜ್ಜಿ ತೆಳಗಡೆ ಕೂತು ಎದ್ದು ಮೆಟ್ಲೇರಿ ಇಳಿದು ಮಾಡಿದಾಗ ಅದು ಒಂದು 25% ಸವಕಳಿ ಆಯ್ತು. ಅದಕ್ಕೆ ನಾವು ಸ್ಟೇಜ್ 1 ಅಂತ ಹೇಳ್ತೀವಿ ಸರ್. 25ರಿಂದ 50 ಪೈಸದಷ್ಟು ಸೌದು ಹೋಯ್ತು ಅಂದ್ರೆ ಅದಕ್ಕೆ ನಾವು ಸ್ಟೇಜ್ 2 ಅಂತ ಹೇಳ್ತೀವಿ. 50ರಿಂದ 75 ಪೈಸ ಸೌದು ಹೋದ್ರೆ ನಾವು ಅದಕ್ಕೆ ಸ್ಟೇಜ್ 3 ಅಂತ ಹೇಳ್ತೀವಿ. 75 ಮೇಲ್ಪಟ್ಟು 100% ವರೆಗೂ ನಾವು ಅದಕ್ಕೆ ಸ್ಟೇಜ್ 4 ಅಂತ ಹೇಳ್ತೀವಿ. ಸೊ ನಾವು ಫಸ್ಟ್ ಪೇಷಂಟ್ ವಯಸ್ಸಿಗರು ಏಜ್ ಆದವರು ನಮ್ಮ ಹತ್ರ ಬಂದಾಗ ಮಂಡಿ ನೋವು ಅಂತ ಬಂದಾಗ ನಾವು ಫಸ್ಟ್ ಚೆಕಪ್ ಮಾಡ್ತೀವಿ, ಹಿಸ್ಟ್ರಿ ಕೇಳ್ತೀವಿ, ಇತಿಹಾಸಕ್ಕೆ ಅವ್ರಿಗೇನೇನು ಏನು ತೊಂದರೆ ಆಯಿತು ಏನಾಗಿತ್ತು ಅಂತ ಕೇಳ್ತೀವಿ. ಅದು ಆ ಎಕ್ಸ್ರೇ ಮಾಡಿಬಿಟ್ಟು ನೋಡಿ ಅದನ್ನು ಈ 4 ವಿಂಗಡಣೆ ಒಳಗೆ ಕೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅವರಿಗೆ 25 ಪೈಸ ಸೌದು ಹೋಗಿದೆಯಾ, 50 ಪೈಸ ಸೌದು ಹೋಗಿದೆಯಾ, 75 ಪೈಸ 100 75ಕ್ಕಿಂತ ಮೇಲ್ಪಟ್ಟು ಅದ್ರ ತಕ್ಕಂತೆ ಚಿಕಿತ್ಸೆ ನಡೀತದೆ ಸರ್.
0: ಸರ್, ಈಗ 4 ಹಂತಗಳಲ್ಲಿ ಇದನ್ನು ವಯಸ್ಕರಲ್ಲಿ ಕಂಡು ಬರ್ತದೆ ಅನ್ನುವಂಥದ್ದು, ಅದನ್ನು ನೋಡಿ ಆ ಸ್ಟೇಜ್ಗಳನ್ನು ನೋಡಿ ಪರಿಹಾರ ಕೊಡಬೇಕಾಗುತ್ತೆ, ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅಂತೇಳಿ. ಈಗ 4 ಸ್ಟೇಜ್ ಇದ್ದವರಿಗೆ ಏನು ಪರಿಹಾರ ಸಿಗುತ್ತೆ 4ನೇ ಹಂತಕ್ಕೆ ಹೋದ್ರೆ?
1: ಅದೇ ಸರ್, ಈಗ 4th ಸ್ಟೇಜ್ ಅಂತಂದ್ರೆ ಆಪರೇಷನ್ನೇ ಸರ್ ಅದಕ್ಕೆ, ಮಂಡಿ ಚಿಪ್ಪು ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಕೀಲು ಶಸ್ತ್ರ ಮರುಜೋಡಣೆ ಶಸ್ತ್ರಚಿಕಿತ್ಸೆ ಅಂತ ನಾವು ಹೇಳ್ಬೋದು. ಆ ಒಳಗಡೆ ನಾನು ಏನು ಹೇಳಿದೆ ಈಗಾಗಲೇ, ಉಗುರಿನಂತ ಪದಾರ್ಥ ಸೌದು ಹೋಗ್ಬಿಟ್ಟಿರುತ್ತೆ, ಅದರಿಂದ ಅದ್ರ ತೆಳಗಡೆ ಇರೋಂತಹ ಬೋನು ಎಲುಬು ತುಂಬಾ ಅಲ್ಟ್ರಾ ಸೆನ್ಸಿಟಿವ್, ಮೇಲೆಗಡೆಯಿಂದ ತೊಡೆ ಮೂಳೆದ ಅಲ್ಟ್ರಾ ಸೆನ್ಸಿಟಿವ್ ಬೋನು ಮತ್ತೆ ಕಾಲಿಂದ ಮೂಳೆದು ಅಲ್ಟ್ರಾ ಸೆನ್ಸಿಟಿವ್ ಬೋನ್ ಎರಡು ಉಜ್ಜಿದಾಗ ನೋವಾಗುತ್ತೆ, ಅದು ನಡಿಯಕ್ಕೆ ಕಷ್ಟ ಆಗತ್ತೆ ಸರ್. ಅವರಿಗೆ 50 ಮೀಟರ್ ಇಂದ 100 ಮೀಟರ್ ಅಷ್ಟು ಚದುರ ಮೀಟರ್ ಅಷ್ಟು ನಡಿಯಕ್ಕೆ ಕಷ್ಟ ಆಗತ್ತೆ, ಅಲ್ಲಿ ಕೂಡ್ಲೇಬೇಕಾಗತ್ತೆ. ಕಾಲು ಬೆಂಡಾಗಿ ಸ್ವಲ್ಪ ಸೊಟ್ಟಾಗಿರುತ್ತೆ ಸರ್, ನಾವು ನೋಡ್ತಿರ್ಬೋದು ಸ್ವಲ್ಪ ಮಂದಿ ಸಿ ಶೇಪ್ ಆಗಿರುತ್ತೆ ಕಾಲು, ಎರಡು ಮೊಣಕಾಲುಗಳು ಸಿ ಶೇಪ್ ಆಗಿರುತ್ತೆ, ಅಥವಾ ಹೆಗರಿ ಹೆಗರಿ ಡ್ಯಾನ್ಸ್ ಮಾಡ್ಕೊಂತ ನಡೀತಾ ಇರ್ತಾರೆ, ನೃತ್ಯ ಮಾಡಿದಂಗೆ ಇರುತ್ತೆ ಅವ್ರು ನಡೆದ್ರೆ, ಯಾಕಂದ್ರೆ ಅಷ್ಟು ಕಷ್ಟ ಪಡ್ತಾ ಇರ್ತಾರೆ, ಯಾಕಂದ್ರೆ ಕಾಲು ಆಕ್ಸಿಸ್ ಚೇಂಜ್
0: ಆಗ್ಬಿಟ್ಟು.
1: ಈಗ ನಾವು ಕಾರಿನ ಗಾಲಿಯಲ್ಲಿ ಡಗ್ ಇದ್ದಂಗ, ಟೈರ್ ಒಳಗಡೆ ನಟ್ ಬೋಲ್ಟ್ ನಾವು ಕರೆಕ್ಟ್ ಆಗಿ ಟೈಟ್ ಮಾಡಿಲ್ಲ ಫಿಕ್ಸ್ ಮಾಡಿಲ್ಲ ಅಂತಂದ್ರೆ ಅದು ಡಗ್ ಆಗ್ಬಿಡುತ್ತೆ, ಅದು ಶೇಕ್ ಆಗ್ತಾ
0: ಶೇಕ್ ಆಗ್ತಾ.
1: ನೀವು 100 ಸ್ಪೀಡ್ 70 ಸ್ಪೀಡ್ 80 ಸ್ಪೀಡ್ ಹೋದ್ರೆ ಅದು ಶೇಕ್ ಆಗಿ ಗಾಡಿ ಮುಂದಕ್ಕೆ ಬಾಡಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ ರೀತಿಯಾಗಿ ಇದು ಕಾಲನು ಸೊಟ್ಟಾಗಿ ಇದಾಗಿ ನಡಿಲಿಕ್ಕೆ ಕಷ್ಟ ಆಗುತ್ತೆ ಸರ್. ಅಂತ ವಿಷಯದಾಗ ಯಾರು ಭಯ ಪಡೋದೇನು ಬೇಕಾಗಿಲ್ಲ ಸರ್, ತಿಳುವಳಿಕೆ ಬಹಳ ಇಂಪಾರ್ಟೆಂಟ್, ಅದ್ರ ಬಗ್ಗೆ ನಮ್ಗೆ ಅರಿವಿತ್ತು ಜ್ಞಾನ ಇತ್ತು ಅಂತಂದ್ರೆ ನಾವು ಎಷ್ಟೋ ಜನ ಪೇಷಂಟ್ ನೋಡಿದೀವಿ, ಬೆಂಗಳೂರಿಗೆ ಹೋಗಿ ಆಪರೇಷನ್ ಮಾಡ್ಸ್ಕೊಂಬರ್ತಾರಪ್ಪ, ಅಲ್ಲಿ ಹೋಗಿ ಹೈದರಾಬಾದ್ಗೆ ಹೋಗಿ ಆಪರೇಷನ್ ಮಾಡ್ಸ್ಕೊಂಬರ್ತಾರೆ, ಅಷ್ಟು ದೂರ ಯಾಕೆ ಹೋಗ್ತೀನಿ? ನಾವು ರಾಯಚೂರಿನಲ್ಲೇ ಆ ಸವಲತ್ತನ್ನು ಕೊಡ್ಬೇಕಂಬುದು ಒಂದು ಸಂಕಲ್ಪ ಇಟ್ಟುಕೊಂಡು ರಾಯಚೂರಿಗೆ ಬಂದಿದ್ದೀನಿ ನಾನು. ಏನ್ ಸರ್, 15 ವರ್ಷ ಬ್ಯಾಕ್ ಆ ರೀತಿಯಾಗಿ ನಾವು ರಾಯಚೂರು ಜನಕ್ಕೆ ನಾವು ಇದು ಸವಲತ್ತನ್ನು ಕೊಡೋಣ, ಅದು ಕೊಡಬೇಕೆಂಬುದು ನಮ್ಮ ಆಸೆ ಸರ್.
0: ನಿಜವಾಗ್ಲೂ ಸರ್, ಈಗ ರಾಯಚೂರಿನಲ್ಲಿ ಇಂತಹ ಸೌಲಭ್ಯಗಳು ಸಿಗ್ತಕ್ಕಂಥ ಆಸ್ಪತ್ರೆಗಳಿದ್ದಾವೆ, ಈಗ ನಿಮ್ಮ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ನೀ ರಿಪ್ಲೇಸ್ಮೆಂಟ್?
1: ಎಸ್ ಸರ್, ಈಗ ನಮ್ಮ ಹೊಸ ಹಾಸ್ಪಿಟಲ್ ಅಲ್ಲಿ ಆಲ್ಮೋಸ್ಟ್ ಒಂದು 50ರಿಂದ 60 ನೀ ರಿಪ್ಲೇಸ್ಮೆಂಟ್ ಅನ್ನು ಮಾಡಿದೀವಿ ಸರ್, ಕಳೆದ 1.5 ವರ್ಷ 2 ವರ್ಷದಲ್ಲಿ ಸುಮಾರು ಎಲ್ಲಾ ಪೇಷಂಟ್ ಹ್ಯಾಪಿ ಆಗಿದ್ದಾರೆ ಸರ್. ಏನು ತಪ್ಪು ತಿಳುವಳಿಕೆ ಬೇಡ ಸರ್.
0: ನೀವು ಒಂದು ಮಾತು ಹೇಳಿದೆ, ತಪ್ಪು ತಿಳುವಳಿಕೆ ಬಿಟ್ಟು ವೈದ್ಯರಿಗೆ ನೀವು ಏನಾದರೂ ತೋರಿಸ್ಕೊಂಡ್ರೆ ಖಂಡಿತ ನಿಮ್ಮ ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಮಂಡಿ ನೋವು ಅದು ಪರಿಹಾರ ಆಗುತ್ತೆ ಅನ್ನುವಂಥ ಮಾತು ಇದೆ ಸರ್. ಈಗ ತುಂಬ ಜನ ಹಳ್ಳಿಗಳಲ್ಲಿ ಈ ವಯಸ್ಸಾದರೂ ತುಂಬ ಜನ ಇರ್ತಾರೆ, ಅವರಿಗೆ ತೋರಿಸ್ತಾರೆ ಆದರೆ ಕಡಿಮೆ ಆಗ್ತಾ ಇಲ್ಲಪ್ಪ, ಏನು ಮಾಡೋದು, ದಿನ ಒಂದು ನಾನು ಪೇನ್ ಕಿಲ್ಲರ್ ತಿಂತೀನಿ, ಇಲ್ಲಾಂದರೆ ನಾನು ಕೂತ್ಕೊಳ್ಳೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಮಲ್ಕೊಳ್ಳೋಕ್ಕೆ ಆಗಲ್ಲ, ನಿದ್ದೆನೇ ಬರಲ್ಲ ಅನ್ನುವಂಥ ಕಂಪ್ಲೇಂಟ್ ಕೊಡ್ತಿರ್ತಾರೆ. ನಮ್ಮ ಊರಲ್ಲಿ ಕೂಡ ತುಂಬ ಜನ ಇದೇ ಮಾತು ಹೇಳ್ತಿರ್ತಾರೆ. ಅಂಥವರಿಗೆ ಏನು ಪರಿಹಾರ ಅಂದರೆ ನೀ ರಿಪ್ಲೇಸ್ಮೆಂಟ್ ಮಾಡಬೇಕಾ?

0: ಇಲ್ಲ ಸರ್, ಈಗ ಅದನ್ನ ನಾವು ನೋಡ್ಬೇಕು. ಅದೇ ನಾ ಹೇಳಿದ್ದು, ಈಗ ನೀವು ಹೇಳಿ ಕರೆಕ್ಟ್ ಇದೆ ಸರ್ ಕ್ವಶನ್ ಕೇಳಿದ್ರಿ. ಇದು ಎಲ್ಲರ ಸಮಸ್ಯೆ ಇದೆ, ಎಲ್ಲ ವಯಸ್ಸಿಗರು 55-60 ವರ್ಷ ಆದ್ಮೇಲೆ ಇವ್ರಿಗೆ ಎಲ್ಲರ ಸಮಸ್ಯೆ ಬಂದೇ ಬರುತ್ತೆ. ಸೊ ಆ ರೀತಿ ಇದ್ದಾಗ ನಾವ್ ಏನ್ ಮಾಡ್ಬೇಕಂದ್ರೆ, ಅವರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ ನಾವು ಕಣ್ಕೋಬೇಕು ಸರ್. ಅವರು 3ನೇ ಸ್ಟೇಜ್ ಅಲ್ಲಿ ಇದ್ದಾರೆ, 4ನೇ
1: ಸ್ಟೇಜ್ ಅಲ್ಲಿ ಇದ್ದಾರೆ.
0: 3ನೇ ಸ್ಟೇಜ್ ಅಲ್ಲಿ ಇದ್ರೆ ನಮಗೆ ಸಣ್ಣ ಸಣ್ಣ ಆಪರೇಷನ್ಸ್ ಬರುತ್ತೆ, ಶಸ್ತ್ರಚಿಕಿತ್ಸೆ ಬರುತ್ತೆ, ಹೈ ಟಿಬಲ್ ಆಸ್ಟ್ರೋಟಮಿ ಅಂತ ಇದೆ, ಫಿಬ್ಯುಲರ್ ಆಸ್ಟ್ರೋಟಮಿ ಅಂತ ಇದೆ, ದುರ್ಬಿನ್ ಮುಖಾಂತರ ಆಪರೇಷನ್ ಮಾಡಿ ಸಣ್ಣ ಸಣ್ಣ ಆಪರೇಷನ್ ಮೇಲೆ ನಾವು ರೆಡಿ ಮಾಡಬಹುದು. ಏನ್ ಸರ್ ಮೂರನೇ ಸ್ಟೇಜ್? 4ನೇ ಸ್ಟೇಜ್ ಕೈ ಮೀರಿದಪ್ಪ ನಡೆಯಕ್ ಆಗ್ತಾ ಇಲ್ಲ, ಅವ್ರ ಕೆಪಾಸಿಟಿ ಇದೆ, ಮಕ್ಕಳು ಆಪರೇಷನ್ ಮಾಡಿಸ್ತಾರೆ ಅಥವಾ ಅವರಿಗೂ ತಿಳುವಳಿಕೆ ಇದೆ, ಆವಾಗ ಅವರು ಆಪರೇಷನ್ ಮಾಡಿಸ್ಕೊಂಡ್ರೆ ಅದಕ್ಕೆ ರಿಸಲ್ಟ್ 100% ಸಿಗುತ್ತೆ ಸರ್. ನಮ್ಮ ಹತ್ರ ಆಪರೇಷನ್ ಮಾಡ್ಲಿಕ್ಕೆ ಒಂದೇ ಇಂಡಿಕೇಶನ್ ಸರ್, ಅವರು ನಡಿಲಿಕ್ಕೆ ಬರ್ತಿರ್ಬೇಕು. 50 ಮೀಟರ್ಗಿಂತ ಜಾಸ್ತಿ ನಡೆದ್ರೆ ನೋವಾಗುತ್ತೆ, ಬಟ್ ನಡೀತಿರ್ತಾರೆ ಅವರು, ಕಷ್ಟಪಟ್ಟು ನಡೀತಾ ಇರ್ತಾರೆ. ಯಾಕಂದ್ರೆ ನೋವಿಗೆ ಅವ್ರು 50 ಮೀಟರ್ಗಿಂತ ಜಾಸ್ತಿ ನಡೆಯಕ್ ಆಗಲ್ಲ. ಅಂತ ಹೊತ್ನಾಗ ಏನಾಗುತ್ತೆ ಸರ್, ಅವ್ರಿಗೆ ಆಪರೇಷನ್ ಮಾಡಿದ್ರೆ ಅವ್ರು 3-5 ಕಿಲೋಮೀಟರ್ ಆರಾಮ್ಸೆ
1: ನಡೀತಾರೆ.
0: ವಾಕಿಂಗ್ ಏನೇನು ತೊಂದರೆ ಆಗಲ್ಲ, ಆಕ್ಸಿಸ್ ಚೇಂಜ್ ಆಗುತ್ತೆ, ಕಾಲ್ ಸೀದಾ ಆಗುತ್ತೆ, ನಡಿಲಿಕ್ಕೂ ಫಾಸ್ಟ್ ನಡೀತಾರೆ, ಅದು ಸ್ಪೀಡು ಜಾಸ್ತಿ ಆಗುತ್ತೆ.
1: ಜಾಸ್ತಿ ಆಗುತ್ತೆ ಸರ್. ತುಂಬಾ ಜನಗಳು ನೀವು ಹೇಳ್ದಂಗೆ ವಯಸ್ಸಾದಂಗೆಲ್ಲ ಈ ಕಾಲಿನಲ್ಲಿ ಅನೇಕ ರೀತಿಯ ತೊಂದರೆಗಳು ಬರ್ತಿರ್ತವೆ, ಈ ವಿಟಮಿನ್ ಕೊರತೆಯಿಂದಾಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಬರ್ತಿರ್ತವೆ. ಈಗ ತುಂಬಾ ಜನ ಕಾಲು ಡೊಂಕ್ ಆಗ್ತಿರ್ತದೆ, ನೀವು ಹೇಳ್ದಂಗೆ ಡೊಂಕ್ ಆಗ್ತಿರ್ತದೆ, ನಡಲಿಕ್ಕೆ ಕಷ್ಟ ಆಗ್ತದೆ. ಈಗ ಡೊಂಕಾದ ಕಾಲುಗಳನ್ನು ಸೀದಾ
0: ಮಾಡುವಂತ ನಾವು ಈಗ ಏಜ್ ಆದಂಗೆ ಏನಾಗುತ್ತೆ, ಪೇಷಂಟ್ ಬಿಪಿ ಕಾಣಿಸ್ಬೋದು, ಸಕ್ಕರೆ ಕಾಯಿಲೆ ಕಾಣಿಸ್ಕೋಬಹುದು. ನಾವು ಇವೆಲ್ಲ ಯಾವ ಪೇಷಂಟ್ ಅವ್ರು ಒಪ್ಪಿಗೆ ಕೊಡ್ತಾರೆ ಸರ್ ನಮ್ದು ಮಂಡಿ ಚಿಪ್ ರಿಪ್ಲೇಸ್ಮೆಂಟ್ ಮಾಡ್ರಿ ಸರ್ ಅಂತಂದಾಗ, ನಾವೇನ್ ಮಾಡ್ತೀವಿ, ಅವ್ರದೆಲ್ಲ ಬಿಪಿ ಶುಗರ್ ಚೆಕಪ್ ಮಾಡಿಸ್ಕೊಂಡು, ನಿಮ್ ಎಂಡಿ ಡಾಕ್ಟರ್ ಯಾರಿದ್ರೆ ಚೆಕ್ ಮಾಡಿಸ್ಕೊಂಡ್ಬರ್ರಿ, ಒಂದು ಕಾರ್ಡಿಯಾಲಜಿಸ್ಟ್ ಒಪಿನಿಯನ್ ತಗೊಳ್ರಿ, ಹಾರ್ಟ್ ಡಾಕ್ಟರ್ ಒಪಿನಿಯನ್ ತಗೊಳ್ರಿ, ನಿಮ್ ಹಾರ್ಟ್ ಆಪರೇಷನ್ ತಡ್ಕೊಂಬ ಕೆಪಾಸಿಟಿ ಇದೆ ಇಲ್ವಾ, ಇಲ್ಲಾಂದ್ರೆ ನಮ್ಮ ಹತ್ರ ಬಂದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ನಾವು ಚೆಕಪ್ ಮಾಡ್ತೀವಿ. ಇದೆಲ್ಲ ಮಾಡ್ಬಿಟ್ಟು ಅವರು ಆಪರೇಷನ್ಗೆ ಫಿಟ್ ಆಗಿದಾರ ಇಲ್ವಾ, ಫಿಟ್ ಇದ್ರಷ್ಟೇ ನಾವು ಮುಂದಕ್ಕೆ ಹೋಗಿ ಅವರಿಗೆ ಕೌನ್ಸಿಲಿಂಗ್ ಮಾಡಿ ಒಂದು 15-20 ನಿಮಿಷ ಹಾಫ್ ಅನ್ ಅವರ್ ಅವ್ರಿಗೆ ಟೈಮ್ ಕೊಟ್ಟು, ಅವ್ರೆ ತುಂಬಾ ಜನ ಪೇಷಂಟ್ ಏನ್ ಮಾಡ್ತಾರೆ ಸರ್ ಮರ್ತು ಹೋಗ್ತೀವಿ ಅಂತ ಒಂದು ಸಣ್ಣ ಕಾಗದದಲ್ಲಿ ಕ್ವಶನ್ ಗಳಿಗೆ ಅವ್ರಿಗೆ ಏನೇನು ಕ್ವೆರೀಸ್ ಇದೆ, ಕ್ವಶನ್ಸ್ ಇದೆ, ಅದನ್ನೆಲ್ಲ ಬರ್ಕೊಂಬರ್ತಾರೆ. ಬರ್ಕೊಂಬಂದು ಸರ್ ಹಿಂಗಾದ್ರೆ ಏನಾಗತ್ರಿ ಸರ್, ಹಂಗಾದ್ರೆ ಏನಾಗತ್ರಿ ಸರ್ ಅಂತ ಅವ್ರದೆಲ್ಲಾ ಡೌಟ್ಸ್ ನಾವು ಕ್ಲಿಯರ್ ಮಾಡಿದ್ಮೇಲೆ ನಾವು ಮುಂದೆ ಆಪರೇಷನ್ ತಗೊಳ್ತೀವಿ ಸರ್.
1: ತುಂಬಾ ಜನಗಳಲ್ಲಿ ಈಗ ಬಿಪಿ ಶುಗರ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ ಸರ್. ಈಗ ವಯಸ್ಕರಲ್ಲಿ ಅದರಲ್ಲಿ ವಯಸ್ಸಾದವರು ಈ ಬಿಪಿ ಶುಗರ್ ಇದ್ದವರು ಈ ತರ ಮಂಡಿ ನೋವು ಬಂದಾಗ ಅವ್ರಿಗೆ ಆಪರೇಷನ್ ಮಾಡ್ಕೊಳಕ್ಕೆ ಭಯ ಪಡ್ಕೊಳ್ತಾರೆ. ಶುಗರ್ ಇದ್ದವರು, ಮಧುಮೇಹ ಇದ್ದವರು ಆಪರೇಷನ್ಗೆ ಹೋಗ್ಬಿಟ್ರೆ ಮತ್ತೆ ನನಗೆ ಕಾಲು ಆಪರೇಷನ್ ಆದರೆ ನನಗೆ ಅರೇಮ್ ಆಗ್ತದೋ ಇಲ್ಲೋ, ಗಾಯ ಮಾಯ್ತದೋ ಇಲ್ಲೋ, ಈ ಒಂದು ಅನುಮಾನ ತುಂಬಾನೇ ಇರ್ತದೆ ಅವರಿಗೆ.
0: ಕರೆಕ್ಟ್ ಸರ್, ನೀವು ಕೇಳಿದ ಪ್ರಶ್ನೆ 100ಕ್ಕೆ 100 ಕರೆಕ್ಟ್.
1: ಇದು ವೈದ್ಯರಾಗಿ ನೀವು ಏನು ಹೇಳಲಿಕ್ಕೆ?
0: ಇಲ್ಲ ಸರ್, ಅವಾಗ ನಾವು ಏನ್ ಮಾಡ್ತೀವಿ, ಶುಗರ್ ಮಧುಮೇಹವನ್ನು ಕಂಟ್ರೋಲ್ ಮಾಡ್ತೀವಿ.
1: ಓಕೆ,
0: ಎಷ್ಟೋ ಜನ ಅವ್ರ ಮಧುಮೇಹ ತಮ್ಮ ಶುಗರ್ನ ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡಿರಲ್ಲ. ಅದಕ್ಕೆ ನಾವು MD ಡಾಕ್ಟರ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ನಮ್ಮ ಟೀಮಲ್ಲಿ ನಮ್ಮ ಟೀಮ್ ಮೆಂಬರ್ಸ್ನ ಅವರು MD ಡಾಕ್ಟರ್ ಬಂದು ನೋಡಿಕೊಂಡು ಅವ್ರಿಗೆ ಏನೇನು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಬೇಕು, ಮಾಡಬೇಕಾಗಿತ್ತು ಅದನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಶುಗರು ಬಿಪಿ ಎರಡು ಕಂಟ್ರೋಲ್ ಆದ್ಮೇಲೆ ನಾವು ಆಪರೇಷನ್ಗೆ ತಗೊಳೋದು ಸರ್.
1: ಮಂಡಿ ನೋವಾಗಿರ್ಬೋದು, ಯಾವುದೇ ಕಾಲು ನೋವಾಗಿರ್ಬೋದು, ದೇಹದ ಯಾವುದೇ ಭಾಗದ ನೋವಾಗಿರ್ಬೋದು, ಇವುಗಳಿಗೆ ಪರಿಹಾರಕ್ಕೆ ಸಾಕಷ್ಟು ರೀತಿಯ ಸಲಹೆಗಳನ್ನು ವೈದ್ಯರು ಕೊಡ್ತಾರೆ. ಈಗ ಮಂಡಿ ನೋವು, ವಿಶೇಷವಾಗಿ ಮಂಡಿ ನೋವಿಗೆ ಏನು ಪರಿಹಾರ ಇದೆ?
0: ಈಗ ಸ್ಟೇಜ್ 1 ಆಗಿರ್ಬೋದು ಸರ್. ಕರೆಕ್ಟ್ ಸರ್, ನೀವು ಹೇಳಿದ ಕರೆಕ್ಟ್ ಸರ್. ಸ್ಟೇಜ್ 1 ಅಲ್ಲಿ ನಾವು ಏನ್ ಮಾಡ್ಬೋದು ಸರ್, ಜೀವನ ಶೈಲಿ ಬದಲಾವಣೆ. ಅದಂದ್ರೆ ಏನಪ್ಪಾ ಅಂದ್ರೆ, ಮೆಟ್ಲು ಏರೋದು ಇಳಿಯೋದು 10 ಸಲ ನಿಮ್ದು ಇತ್ತು ಕೆಲಸ ಅಂದ್ರೆ ಅದನ್ನ ಸೀಮಿತವಾಗಿ 1 ಸಲ ಅಥವಾ 2 ಸಲ ಮಾಡಬಹುದು. ಆಮೇಲೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋ ಬದಲು ನಾವು ಇಂಗ್ಲಿಷ್ ಟಾಯ್ಲೆಟ್ ಯೂಸ್ ಮಾಡಬಹುದು. ಸ್ಟೇಜ್ 1 ಅಂದ್ರೆ ಸ್ವಲ್ಪ ಜೀವನ ಶೈಲಿಗಳು ನಾವು ಬದಲಾಯಿಸಿ ಮಾಡೋದ್ರಿಂದ ಅದು ಅಟ್ ಲೀಸ್ಟ್ ಅವರಿಗೆ ಸ್ವಲ್ಪ ಅನುಕೂಲವಾಗುತ್ತೆ ಸರ್. ಫಿಸಿಯೋಥೆರಪಿ ಮಾಡಬಹುದು, ಬಿಸಿ ಶಾಖ ಕೊಡೋದಾಗ್ಲಿ, ಕಸರತ್ ಮಾಡೋದಾಗ್ಲಿ, ವ್ಯಾಯಾಮ ಮಾಡೋದಾಗ್ಲಿ, ಆ ತರ ಬೇರೆ ಬೇರೆ ತರದ ಎಕ್ಸಸೈಸಸ್ ಅನ್ನು ಮಾಡಬಹುದು. ಎರಡನೇದ್ರಲ್ಲಿ ಟ್ಯಾಬ್ಲೆಟ್ಸು, ಫಿಸಿಯೋಥೆರಪಿ ಮತ್ತೆ ಪೇಷಂಟ್ ಎಜುಕೇಷನ್, ಅಂದ್ರೆ ಅವರು ಅದ್ರ ಬಗ್ಗೆ ತಿಳುವಳಿಕೆ ಅರಿವು, ನಮಗೆ ಈ ತರ ಕಾಲ್ ಸೌತಿದೆ, ನಾವು ಆದಷ್ಟು ಧಾವತಿ ಮಾಡ್ಕೋಬಾರ್ದು, ಅವಸರ ಅವಸರ ಮಾಡಬಾರ್ದು, ನಾವು ಕಾಳಜಿ ವಹಿಸ್ಬೇಕು, ಈ ರೀತಿಯಾದಂತ ಅವರಿಗೆ ಪೇಷಂಟ್ಗೆ ಶೈಕ್ಷಣಿಕವಾಗಿ ಸ್ವಲ್ಪ ಇದು
1: ಕೊಡೋದು,
0: ಎಜುಕೇಟ್ ಮಾಡೋದು ಸರ್. ಥರ್ಡ್ ಸ್ಟೇಜ್ ಅಲ್ಲಿ ನಾನು ಹೇಳಿದೆ ಆಲ್ರೆಡಿ, ಹೈ ಟಿಬಲ್ ಆಸ್ಟ್ರೋಟಮಿ ಅಂತ ಒಂದು ಆಪರೇಷನ್ ಬರುತ್ತೆ. ಕಾಲ್ ಸೊಟ್ಟಾಗಿದ್ರೆ ಅದನ್ನ ಸ್ಟ್ರೇಟ್ ಮಾಡ್ಬಿಡ್ತೀವಿ, ಅದರಿಂದ ಆಕ್ಸಿಸ್ ಚೇಂಜ್ ಆಗುತ್ತೆ, ನೋವು ಹೊರಟೋಗ್ಬಿಡುತ್ತೆ, ಅವ್ರದೇ ಕಾಲಿರುತ್ತೆ, ಕೆಳ ಕೂಡಬಹುದು, ಮಂಡಿ ಚಿಪ್ಪು ಅವ್ರದೇ ಇರುತ್ತೆ, ಎಲ್ಲ ತೊಂದರೆ ಏನಾಗಲ್ಲ ಸರ್. ಫೋರ್ತ್ ಸ್ಟೇಜ್ ಅಷ್ಟೇ ನೀ ರಿಪ್ಲೇಸ್ಮೆಂಟ್
1: ಮಾಡ್ತೀವಿ ಸರ್. ಈಗ ತುಂಬಾ ಜನ ಅಭಿಪ್ರಾಯ, ಈಗ ನೀವು ಹೇಳ್ತಿರಲ್ಲ ನಂಬಿಕೆಗಳಲ್ಲಿ ಅಪನಂಬಿಕೆಗಳನ್ನು ಕೆಲವು ಇದ್ದಿರ್ತವೆ, ಏನಂತಂದ್ರೆ ಜಾಸ್ತಿ ಅವ್ರ ವಾಕಿಂಗ್ ಮಾಡಿದ್ರೆ ಜಾಸ್ತಿ ತಿರುಗಾಡಿದ್ರೆ ಮಂಡಿ ನೋವು ಬರ್ತದೆ, ಜಾಸ್ತಿ ರನ್ನಿಂಗ್ ಮಾಡಿದ್ರೆ ಮಂಡಿ ನೋವು ಬರ್ತದೆ, ಹಂಗಾಗಿ ವಾಕಿಂಗ್ ಮಾಡಕ್ಕೆ ಹೋಗ್ಬಿಡ್ರಿ ವಯಸ್ಸಾದ ಮೇಲೆ ಅಂತೇಳಿ.

0: ಇಲ್ಲ, ಸರಿಯಾಗಿ ಕೇಳಿದ್ರಿ ಸರ್, ಕರೆಕ್ಟ್ ಆಗಿದೆ. ಬಟ್ ಏನಪ್ಪ ಅಂದ್ರೆ, ಒಂದು ಸ್ಟೇಜ್ ವರೆಗೂ, 50ರಿಂದ 55 ವರ್ಷದವರೆಗೂ ಮಂಡಿ ಒಳಗಡೆಯಿಂದ ನಾನು ಹೇಳಿದ ಉಗುರಂತ ಪದಾರ್ಥ ಏನು ಹೇಳಿದೆ ಅಲ್ಲ ಸರ್, ಅದು ಕಿತ್ತು ಹೋಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. 50 ವರ್ಷ ಮೇಲಾದ್ಮೇಲೆ ಏನಾಗುತ್ತೆ, ಅದು ಬೆಳವಣಿಗೆ ಕಡಿಮೆ ಆಗುತ್ತೆ. ಉಗುರಂತ ಪದಾರ್ಥ ಏನಿದೆ ಅಲ್ಲ ಸರ್, ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳ್ತೀವಿ, ಅಲ್ಲಿ ಕೀಲ್ ಒಳಗಿರೋಂಥದ್ದು, ಅದು 50-55 ವರ್ಷ ಆದ್ಮೇಲೆ ಬೆಳವಣಿಗೆ ಕಡಿಮೆ ಆಗುತ್ತೆ. ಅಂದ್ರೆ ಆ ಬ್ಯಾಲೆನ್ಸ್, ಅದು ಸಮತೋಲನ, ಬೆಳೆಯೋದು ಮತ್ತೆ ನಾಶವಾಗುವುದು, ಅವೆರಡು ಸಮತೋಲನೆ. ಆ ಸಮತೋಲನೆ ಏರುಪೇರು ಆಗುತ್ತೆ, ಅವಾಗ ನಾಶ ಜಾಸ್ತಿ ಫಾಸ್ಟ್ ಹಾಕೊಂತ ಹೋಗುತ್ತೆ, ಅವಾಗ ಬೇಗ ಮಂಡಿ ಸವಕಳಿ ಆಗುತ್ತೆ.
1: ತುಂಬಾ ಜನ ಇರ್ತಿರ್ತಾರೆ ವಾಕಿಂಗ್ ವಯಸ್ಸಾದ್ಮೇಲೆ 50ರ ನಂತರ 60ರ ನಂತರ ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಅಭಿಪ್ರಾಯ ಇರ್ತಿರ್ತಾರೆ. ಎಷ್ಟು ಕಿಲೋಮೀಟರ್ ನಡೆದ್ರೆ ಒಳ್ಳೇದು ಸರ್? ಈಗ ಕೆಲವರು ಹೇಳ್ತಾರೆ 50 ವರ್ಷ ಆದರೂ ಕೂಡ 60 ವರ್ಷ ಆದರೂ ಕೂಡ ವಾಕಿಂಗ್ ಮಾಡೋಕ್ಕೆ ಏನು ಸಮಸ್ಯೆ ಇಲ್ಲ, ಮಾಡ್ಬೋದು ಅಂತ ಕೆಲವರ ಅಭಿಪ್ರಾಯ. ಕೆಲವರು ವಾಕಿಂಗ್ ಮಾಡಬಾರ್ದು 50 ವರ್ಷ ಆದಮೇಲೆ 60 ಆದಮೇಲೆ ಜಾಸ್ತಿ ತಿರುಗಾಡಬಾರ್ದು, ಮುಂಡಿ ನೋವು ಬರ್ತದೆ, ನೋವು ಬರ್ತವೆ, ಆಮೇಲೆ ಎಲ್ಲ ರೀತಿಯ ಸಮಸ್ಯೆಗಳು ಬರ್ತವೆ ಅಂತ ಕೆಲವರು ಹೇಳ್ತಿರ್ತಾರೆ. ಇದನ್ನು ಯಾಕಂದರೆ
0: ಅದಕ್ಕೆ ಸರ್, ಈಗ ವಾಕಿಂಗ್ ಮಾಡೋದ್ರಿಂದ ನಮ್ಮದು ಬಿ ಪಿ, ಶುಗರ್, ಮಧುಮೇಹ ಮತ್ತು ಬಿ ಪಿ, ರಕ್ತದೊತ್ತಡ ಎರಡೂ ಕಂಟ್ರೋಲ್ ಆಗುತ್ತೆ ಸರ್. ಬಟ್ ಹಂಗಂತಂದು ನೀವು 10 ಕಿಲೋಮೀಟರ್ 15 ಕಿಲೋಮೀಟರ್ ವಾಕಿಂಗ್ ಮಾಡೋದು ಅಸಂಬದ್ಧ. ಏನ್ರಿ ಸರ್, ಇದಕ್ಕೆ ನಾವು ಏನಿದ್ರು 2-3 ಕಿಲೋಮೀಟರ್ ವಾಕಿಂಗ್ ಮಾಡ್ರಿ, ಬೇರೆ ಬೇರೆ ಎಕ್ಸಸೈಸಸ್ ಮಾಡಿ, ವ್ಯಾಯಾಮಗಳು ಮಾಡಿ, ಕಸರತ್ ಮಾಡಿದರೆ ಅದರಲ್ಲಿ ನಾವು ಮಂಡಿ ಅಕ್ಕಪಕ್ಕದಲ್ಲಿರುವಂತಹ ಮಾಂಸವನ್ನು, ಮಸಲ್ಸ್ ಸ್ಟ್ರೆಂಥನಿಂಗ್ ಅನ್ನು ಮಾಡ್ಬೋದು. ಅದರಿಂದ ಏನಾಗುತ್ತೆ ಸರ್, ಪೇನು ಕಡಿಮೆ ಆಗುತ್ತೆ. ವಾಕಿಂಗ್ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಬ್ರಿಸ್ಕ್ ವಾಕಿಂಗ್ ಅಂತ ಬರುತ್ತೆ, ಥೈ ವಾಕಿಂಗ್ ಅಂತ ಬರುತ್ತೆ, ತುಂಬ ವಾಕಿಂಗ್ ಸ್ಟೈಲ್ಸ್ ಇದೆ, ಯೋಗಿಕ್ ವಾಕಿಂಗ್ ಅಂತ ಇದೆ, ಅಷ್ಟು ಮಾಡಿದ್ರು ಸಾಕಾಗುತ್ತೆ
1: ಸರ್. ಈಗ ತುಂಬ ಜನ ಆಹಾರದ ವಿಷಯಕ್ಕೆ ಬಂದಾಗ ಈ ಮಂಡಿ ನೋವಿಗೆ ಒಳ್ಳೊಳ್ಳೆ ಆಹಾರ ತಿನ್ನಬೇಕು, ವಿಟಮಿನ್ನು ತೊಗೋಬೇಕು ಜಾಸ್ತಿ, ಕ್ಯಾಲ್ಸಿಯಂ ಆಹಾರ ಪದಾರ್ಥಗಳು, ಆಹಾರದಲ್ಲಿ ಕ್ಯಾಲ್ಸಿಯಂ ಹೆಚ್ಚಿರ್ತಕ್ಕಂಥವು ತೊಗೋಬೇಕಂತ ಹೇಳ್ತಾರೆ. ಯಾವ ಆಹಾರವನ್ನು ತೊಗೊಂಡ್ರೆ ಒಳ್ಳೆಯ ಒಂದು ಮಂಡಿ ನೋವು ಅಂದರೆ
0: ಈಗ ಕ್ಯಾಲ್ಸಿಯಂಗಳಿಗೆ, ಎಸ್ ಸರ್, ಒಳ್ಳೆಯ ಕ್ಯಾಲ್ಸಿಯಂ ಯುಕ್ತವಾದಂತಹ ಪದಾರ್ಥಗಳಂದರೆ ಸರ್ ಹಾಲಿರ್ಬೋದು, ಆಮೇಲೆ ವಿಟಮಿನ್ D3 ಯುಕ್ತವಾದಂಥ ಪದಾರ್ಥಗಳು ಇರ್ತಾವೆ ಸರ್, ಫಾರ್ಟಿಫೈಡ್ ಬೈ ವಿತ್ ವಿಟಮಿನ್ D3 ಅಂತ ಇರುತ್ತೆ ಸರ್, ಅವನ್ನಾಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಪ್ರೋಟೀನ್ಸ್ ಜಾಸ್ತಿ ಪ್ರೋಟೀನ್ಸ್ ಇರೋಂಥದ್ದು, ಆಮೇಲೆ ತೊಪ್ಪಲ್ ಪಲ್ಯ, ತರಕಾರಿ ಅದರಲ್ಲೆಲ್ಲ ಜಾಸ್ತಿ ಇರುತ್ತೆ ಸರ್, ಪಾಲಕ್ ಆಗಿರ್ಬೋದು ಈ ಥರ, ಆಮೇಲೆ ಕಾಲಿಫ್ಲವರು, ಗೋಬಿ, ಆಮೇಲೆ ಇದು ಅಂತ ಬ್ರೊಕೋಲಿ ಅಂತ ಬರುತ್ತೆ ಸರ್, ಇವೆಲ್ಲ ಇದರಲ್ಲಿ ಕ್ಯಾಲ್ಸಿಯಂ ಯುಕ್ತ ಜಾಸ್ತಿ ಇರುತ್ತೆ. ಡ್ರೈ ಫ್ರೂಟ್ಸ್, ಬಾದಾಮ್ ಆಗಿರ್ಬೋದು, ಪಿಸ್ತಾ, ಇದರಲ್ಲೆಲ್ಲ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಆಮೇಲೆ ರಾಗಿ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಇದರಲ್ಲೆಲ್ಲ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಅದನ್ನು ಕ್ಯಾಲ್ಸಿಯಂ ಯುಕ್ತವಾದಂತಹ ನಾವು ಆಹಾರ ತಗೊಂಡ್ರೆ ನಮ್ಮ ಎಲುಬು ಸ್ಟ್ರಾಂಗ್ ಇರುತ್ತೆ.
1: ಸರ್, ಈಗ ವಿಟಮಿನ್ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಹೇಳ್ತಾರೆ ಕೆಲವರು ವೈದ್ಯರು, ಅದು ತೊಗೊಳೋದ್ರಿಂದ ಒಳ್ಳೇದಾಗುತ್ತ ಮತ್ತೆ ನ್ಯಾಚುರಲ್ ಆಗಿ?
0: ವಿಟಮಿನ್ ಟ್ಯಾಬ್ಲೆಟ್ಸ್, ವಿಟಮಿನ್ ಎಲ್ಲ ಓವರ್ಆಲ್ ನಮ್ಮ ಶಾರೀರಿಕ ಇದಕ್ಕೆ ವಿಕಾಸನಕ್ಕೆ ಎಲ್ಲ ವಿಟಮಿನ್ ಸರಿ ಸರ್, ಬಟ್ ಎಲುಬಿಗೆ ಸಂಬಂಧಪಟ್ಟಿದ್ದು ವಿಟಮಿನ್ ಡಿ, ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಿ ಸರ್. ನಮ್ಮ ರಾಯಚೂರಲ್ಲಿ ಶಾಖಕ್ಕೇನು ಕಡಿಮೆ ಇಲ್ಲ, ಸೂರ್ಯನಿಗೇನು ಕಡಿಮೆ ಇಲ್ಲ, ವಿಟಮಿನ್ D3 ಬೇಕಾದಷ್ಟು ಸಿಗುತ್ತೆ
1: ಸಾಕು,
0: ಬಿಸಿಲಿಗೆ ಹೋದ್ರೆ ವಿಟಮಿನ್ D3 ಸಿಗುತ್ತೆ, ಎಳೆ ಬಿಸಿಲಿಗೆ ಹೋದ್ರೆ ವಿಟಮಿನ್ D3 ಸಿಗುತ್ತೆ.
1: ಸೊ ಇನ್ನು ಕೆಲವರಿಗೆ ಸಾಕಷ್ಟು ಹೇಳ್ತಿರ್ತಾರೆ, ಕಂಪ್ಲೀಟ್ ಕೊಡ್ತಿರ್ತಾರೆ, ನೀವು ಹೇಳಿದಂಗೆ ಅಪನಂಬಿಕೆಗಳು ಇರ್ತವೆ, ಆಪರೇಷನ್ ಮಾಡಿಕೊಂಡ್ರೆ ಆಯಿತು ನಡೆಯೋಕ್ಕೂ ಆಗಲ್ಲ. ತುಂಬ ಜನ ಆಪರೇಷನ್, ನಾನು ಚೆನ್ನಾಗಿದ್ದೆ ಮೊದಲು, ಆಪರೇಷನ್ ಆಗಿ ಒಂದು ಸ್ವಲ್ಪ ದಿನ ಚೆನ್ನಾಗಿತ್ತು, ಆಮೇಲೆ ಮತ್ತೆ ತುಂಬ ಸಮಸ್ಯೆ ಆಗಿದೆ ಅಂತ ಹೇಳ್ತಿರ್ತಾರೆ. ಇದು ಯಾಕೆ, ಯಾವ ಕಾರಣಕ್ಕಾಗಿ ಹೇಳ್ತಾರೆ? ಏನು
0: ಸರ್, ಇದೇನಾದ, ಇದು ಶುದ್ಧವಾಗಿ ಅಪನಂಬಿಕೆ ಸರ್. ಪೇಷಂಟು ಆಪರೇಷನ್ ಆದಮೇಲೆ ನಮ್ಮ ಹತ್ರ ಹಾಸ್ಪಿಟಲಲ್ಲಿ ಪ್ರತಿ ನೆಕ್ಸ್ಟ್ ಡೇನೆ ಅದು ಆಗಿ ಆಪರೇಷನ್ ಆಗಿ ಮುಂದಿನ ದಿವಸನೇ ತಾವೇ ಸ್ವಂತ ವಾಕರ್ ಇಟ್ಟುಕೊಂಡು ವಾಶ್ರೂಮಿಗೆ ಹೋಗ್ತಾರೆ, ಬಾತ್ರೂಮಿಗೆ ಹೋಗ್ಬಿಟ್ಟು ಅವರೇ ವಾಶ್ರೂಮ್ ಮುಗಿಸ್ಕೊಂಡು ಬರ್ತಾರೆ. ಹಂಗಾಗಿ ಅವರು ಪೇನೂ ಕಡಿಮೆ ಆಗುತ್ತೆ ಸರ್, 2-3 ದಿವಸ ಒಳಗಡೆ ಆಲ್ಮೋಸ್ಟ್ ಪೇನ್ ರಿಲೀಫ್ ಆಗ್ತದೆ, ನೋವು ಹೋಗ್ಬಿಡುತ್ತೆ, ನೋವು ಹೋಗ್ಬಿಟ್ಟು ಅವ್ರು ನಡಿಲಿಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಅವ್ರು ಯಾರ ಮೇಲೆ ಅವಲಂಬನೆ ಆಗೋದು ಬೇಕಾಗಿಲ್ಲ, ಅವ್ರು ಸ್ವಾವಲಂಬಿ ಆಗಿರ್ಬೋದು. 21 ದಿವಸದಲ್ಲಿ ಮೆಟ್ಲು ಏರೋದೆಲ್ಲ ಕಳೀತಾರೆ, ತಂಪಾಡಿತಾವ್ ಅಡುಗೆ ಮಾಡ್ಕೋಬೋದು, ಎಲ್ಲ ಮಾಡ್ಕೋಬೋದು. 5 ಕಿಲೋಮೀಟರ್ 6 ಕಿಲೋಮೀಟರ್ ವಾಕಿಂಗು ಮಾಡ್ಬೋದು ಸರ್.
1: ಆಪರೇಷನ್ ಆದ್ಮೇಲೆ ಅಂದ್ರೆ ಇವೆಲ್ಲ ಅಪನಂಬಿಕೆಗಳಿಂದ ದೂರ ಆಗಬೇಕು. ಒಳ್ಳೆ ಒಂದು ಟ್ರೀಟ್ಮೆಂಟ್ ತಗೊಂಡು ಆಪರೇಷನ್ ಮಾಡಿಕೊಂಡರೆ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ, ನಂಬಿ ಅಪನಂಬಿಕೆಗಳನ್ನು ಬಿಡಬೇಕು ಅನ್ನುವಂಥ ಮಾತು ಹೇಳಿದ್ರೆ ಸರ್. ಈಗ ಮಂಡಿ ನೋವಿಗೆ ವಿಷಯಕ್ಕೆ ಬಂದಾಗ ಕೊನೆಯದಾಗ ನಮ್ಮ ಕೇಳುಗರಿಗೆ ಏನು ಟಿಪ್ಸ್ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಿ
0: ಸರ್? ಅರಿವೇ ಗುರು, ನಿಮಗೆ ಮಂಡಿ ಸವಕಳಿ ಹಾಗೂ ಎಲುಬಿನ ಆರೋಗ್ಯ ಇವೆರಡರ ಬಗ್ಗೆ ನಾವು ಅರಿವು ಮೂಡಿಸುವುದು ಬಹಳ ಇಂಪಾರ್ಟೆಂಟು. ಬೇರೆ ಬೇರೆ ಪದಾರ್ಥ ಈಗ ನಾವು ಆಲ್ರೆಡಿ ಹೇಳಿದ್ವಿ, ಇವೆಲ್ಲ ಕ್ಯಾಲ್ಸಿಯಂ ಯುಕ್ತವಾದಂಥ ಪದಾರ್ಥಗಳನ್ನು ಸೇವಿಸಿರಿ, ಸನ್ಲೈಟ್ ಅನ್ನು ತಗೊಳ್ರಿ, ವಿಟಮಿನ್ D3 ನಿಮ್ಮ ನೀವು ಉತ್ಪಾದನೆ ಮಾಡ್ಕೊಳ್ರಿ ಎಲ್ಲ ನಮ್ಮ ರಾಯಚೂರು ಜನಗಳು. ಹಾಗೂ ಬೇರೆ ನಾನು ಹೇಳಿದೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಒಂದು ಏಜ್ ಆದ್ಮೇಲೆ ಮಂಡಿ ಸೌಕಳಿ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ನೀವು ಜೀವನ ಶೈಲಿಗಳನ್ನು ಬದಲಾಯಿಸ್ಕೋಬೇಕು. ಮತ್ತೆ ಸ್ವಲ್ಪ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ, ಸಾಮಾನ್ಯ ಜ್ಞಾನ. ಸೊ ಈ ಅರಿವು, ಜ್ಞಾನ ಮತ್ತು ಕಾಮನ್ ಸೆನ್ಸ್ ಅಂದ್ರೆ ಈ ಸಾಮಾನ್ಯ ಜ್ಞಾನ, ಇವನ್ನೆಲ್ಲ ಕೂಡ್ಕೊಂಡು ಒಂದು ಸಮೃದ್ಧಿಯಾದ ಜೀವನವನ್ನು ಮಾಡಬೇಕು.
1: ಫಿಲ್ಟರ್ ನೀರು, ಇತ್ತೀಚೆಗೆ ಫಿಲ್ಟರ್ ಆಗಿದ್ದ ನೀರೇ ಕುಡಿತೀರ, ಅದರಲ್ಲಿ ಏನು ಇರಂಗಿಲ್ಲ, ಹಂಗಾಗಿ ನೀರಿನಿಂದ ಕೂಡ ಈ ಮೊಣಕಾಲು ಮೈ ನೋವು ಎಲ್ಲ ಬಂದು ಬಿಡ್ತವೆ.
0: ಇಲ್ಲ ಅದು
1: ಪೋಷಕಾಂಶಗಳು ಸಿಗಂಗಿಲ್ಲ ದೇಹಕ್ಕೆ.
0: ಇಲ್ಲ ಹಂಗೇನಿಲ್ಲ ಸರ್, ಅದು ಫಿಲ್ಟರ್ ನೀರು, ನಾನು ಯಾವ ಫಿಲ್ಟರ್ ಅಂತ ಹೇಳಲ್ಲ. ಫಿಲ್ಟರ್ ನೀರು ಅಂದ್ರೆ ಅದು ನೀರು ನಮಗೆ ದೋಷ ಇಲ್ಲಾರದಂತಹ ನೀರು, ಬ್ಯಾಕ್ಟೀರಿಯಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಂತುಗಳು ಕೀಡಾಣುಗಳನ್ನ ತೆಗೆಯುವಂತ ನೀರು ಸರ್ ಅದು. ಹಂಗಾಗಿ ಈಗ ಸ್ವಲ್ಪ ಮಂದಿ ನಾವು ಬೋರ್ವೆಲ್ ನೀರೇ ಕುಡಿತೀರ ಸರ್, ಎಷ್ಟೋ ಜನರಿಂದ ಈ ನಮ್ಮ ದೇವದುರ್ಗ ಮುಂಡ್ರಿಗಿ ಗಳಗ್ ಆ ಕಡೆ ಎಲ್ಲ ಫ್ಲೋರಿನ್ ಯುಕ್ತವಾದಂತ ನೀರಿದೆ. ಫ್ಲೋರಿನ್ ಕಂಟೆಂಟ್ 0.9 MPPMsಗಿಂತ ಜಾಸ್ತಿ ಇದೆ. ಅದೇನಾಗುತ್ತೆ, ಅದು ಹೋಗಿ ಎಲ್ಲ ಎಲುಬಿನಲ್ಲಿ ಕೂತ್ಬಿಡುತ್ತೆ ಸರ್ ಫ್ಲೋರಿನ್. ಅದರಿಂದ ಮೈ ಕೈ ಎಲ್ಲ ಗಟ್ಟಿ ಆಗ್ಬಿಡ್ತಾವ, ಟೈಟ್ ಆಗ್ಬಿಡ್ತದ, ಕೈ ತಲೆ ಬಗ್ಸಕ್ಕಾಗಲ್ಲ, ಬೆನ್ನು ಬಗ್ಸಕ್ಕಾಗಲ್ಲ, ಟೈಟ್ ಆಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಫಿಲ್ಟರ್ ವಾಟರ್, ನಾನೇನು ಹೇಳ್ತೀನಿ, ಫಿಲ್ಟರ್ ವಾಟರ್ ಇಂದ ಏನು ದೋಷ ಇಲ್ಲ ಸರ್,
1: ದೋಷ ಇಲ್ಲ
0: ಬೇಸಿಕಲಿ ಸರ್. ಅದು ಅದು ತಪ್ಪು ಕಲ್ಪನೆ, ಅದನ್ನು ಒಂಥರ. ಯಾಕಂದ್ರೆ ನಮಗೇನು ನಾವು ಶುದ್ಧವಾದ ನೀರು ಕುಡಿಬೇಕು. ಅದು ಮಿನರಲ್ಸ್ ಯಾವ ನೀರು, ಯಾವಾಗ್ಲೂ ನೀರಿನಲ್ಲಿ ಮಿನರಲ್ಸ್ ಇದ್ದೇ ಇರ್ತದೆ, ಅದನ್ನ ಯಾವ್ದು ತೆಗೆಯಲ್ಲ. ರೋಗ ಮಾಡುವಂತಹ ಜಂತುಗಳು ಕೀಡಾಣುಗಳನ್ನು ತೆಗೆದು ನಾವು ಫಿಲ್ಟರ್ ನೀರು ಕುಡಿತೀವಿ. ಆಮೇಲೆ ಹಾರ್ಡ್ ವಾಟರ್ ಇಂದ ಸಾಫ್ಟ್ ವಾಟರ್ ಮಾಡಿನೇ ತೋರಿಸ್ತಾನ ಅವನು, ಯಾವುದೇ ಕಂಪ್ನಿ ಆಗಿರ್ಬೋದು ಅದನ್ನ ತೋರಿಸ್ತಾನೆ, ಸಾಫ್ಟ್ನೆಸ್ ಇಸ್ ಚೇಂಜ್ ಆಗಿದೆ ಸರಿ ನೋಡ್ರಿ, ಪಿ ಎಚ್ ಎಷ್ಟು ಇತ್ತು, ಇಷ್ಟಾಗಿದೆ ಅಂತ.
1: ಒಳ್ಳೆ ಸರ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಂಡಿ ನೋವು ಅಂದ್ರೆ ಏನು, ಮಂಡಿ ನೋವಿಗೆ ಏನು ಕಾರಣ, ಆಮೇಲೆ ಮಂಡಿ ನೋವು ಬಂದಾಗ ಏನು ಪರಿಹಾರಗಳನ್ನು ಕಂಡುಕೊಳ್ಬೇಕು, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮಂಡಿ ನೋವಿಗೆ ಏನೆಲ್ಲ ಟ್ರೀಟ್ಮೆಂಟ್ ಸಿಗುತ್ತದೆ ಮತ್ತು ಪರಿಹಾರ ಹೇಗೆ ಸಿಗುತ್ತದೆ ಅನ್ನುವುದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ. ನಮ್ಮ ಆಕಾಶವಾಣಿಗೆ ಬಂದು ತಾವು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್.
0: ನಮಸ್ಕಾರ ಸರ್, ಧನ್ಯವಾದಗಳು ಸರ್.
2: ಈ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯಗಳು ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, 30 ಹಾಸಿಗೆಯುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಸಾಫ್ಟ್ವೇರ್ಗಳನ್ನು ಅಳವಡಿಸಿ 3 ಅಥವಾ 4 ಎಕ್ಸ್ರೇಗಳನ್ನು ಒಂದುಗೂಡಿಸಿ ಬೇರೆ ಬೇರೆ ನ್ಯೂನತೆಗಳನ್ನು ಕಂಡುಹಿಡಿಯುವ ಯಂತ್ರಗಳಿವೆ. ಸುಸಜ್ಜಿತವಾದ 2 ಆಪರೇಷನ್ ಥಿಯೇಟರ್ಗಳಿರುವ ಆಸ್ಪತ್ರೆ ಮತ್ತು ಸೂಪರ್ ಸ್ಪೆಷಾಲಿಟಿ ಶಸ್ತ್ರಚಿಕಿತ್ಸೆಗಳಾದ ಮಂಡಿ ಜೋಡಣೆ, ಕೀಲು ಮರುಜೋಡಣೆ, ಕೀಲು ಆರ್ಥ್ರೈಸ್ಕೋಪಿ, ಕೀಲನ್ನು ದುರ್ಬೀನ್ ಮೂಲಕ ನೋಡುವ ಮತ್ತು ಚಿಕಿತ್ಸೆ ಮಾಡುವ ಸೌಲಭ್ಯ ಇದೆ. ಬೇರೆ ಬೇರೆ ತರಹ ನರರೋಗ ಶಸ್ತ್ರಚಿಕಿತ್ಸೆ, ಪ್ರತ್ಯೇಕವಾಗಿ ಫಿಸಿಯೋಥೆರಪಿ ಯೂನಿಟ್ ಇದೆ. ಉಳಿದುಕೊಳ್ಳಲು ಎಸಿ ಸ್ಪೆಷಲ್ ರೂಮ್, ಜನರಲ್ ವಾರ್ಡಿನ ಸೌಲಭ್ಯ ಇದೆ.
3: ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮಂಡಿ ನೋವಿಗೆ ಕಾರಣ ಮತ್ತು ಚಿಕಿತ್ಸೆ ಈ ಕುರಿತು ರಾಯಚೂರಿನ ಕೆ ಸುವಿಧಾ ಆಸ್ಪತ್ರೆಯ ಕೀಲು ಮತ್ತು ಎಲುಬು ತಜ್ಞ ವೈದ್ಯರಾದ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆ ಸುವಿಧಾ ಸೂಪರ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಆಶಾಪುರ ರಸ್ತೆ, ರಾಯಚೂರು.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆ. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಸ್ನೇಹಿತರೆ, ಇದು ನಿಮ್ಮ ಸಮಯ, ಅಂದರೆ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುವಂಥ ಸಮಯ. ನಿಮ್ಮ ಕರೆ, ನಿಮಗೊಂದು ಗೀತೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು, ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬೇಕು ಅಂದ್ಕೊಳ್ತಿದ್ರೆ ನಮಗೆ ಡಯಲ್ ಮಾಡಬೇಕಾದ ನಮ್ಮ ಫೋನ್ ಸಂಖ್ಯೆ 0853220032 ಅಥವಾ 2958898 ಈ ಸಂಖ್ಯೆಗೆ ಕರೆ ಮಾಡಿ ಈ ಬೆಳಗ್ಗೆ 10:32 ಪ್ರಸಾರವಾಗುವಂತಹ ಈ ಒಂದು ನಿಮ್ಮ ಕರೆ ನಿಮಗೊಂದು ಗೀತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ನಮ್ಮ ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ, ಹಾಗೆ ಅವರ ಒಂದು ಮೆಚ್ಚಿನ ಗೀತೆ ಕೋರಿಕೆ ಗೀತೆ ಯಾವುದು ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
1: ಯಾರು ಚಿತ್ರದುರ್ಗದಿಂದ? ಮೇಡಮ್ ರೂಪಾ ಪಾಂಡುರಂಗರಾವ್.
0: ರೂಪಾ ಅವರು, ಚೆನ್ನಾಗಿದ್ದೀರಾ
1: ರೂಪಾ? ಚೆನ್ನಾಗಿದ್ದೀನಿ ಮೇಡಮ್, ತಾವು?
0: ನಾವು ಚೆನ್ನಾಗಿದ್ದೀವಿ. ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್ ಇವತ್ತು? ಯಾರಿವನು ಫಿಲಂ ಅಲ್ಲಿ ಮೇಡಮ್, ಅದರಲ್ಲಿ ರಾಗವೋ ಅನುರಾಗವೋ ಅಂತ ಹಾಡಿದೆ ಮೇಡಮ್.
0: ಓಕೆ, ಡಾಕ್ಟರ್ ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರು ಹಾಡಿರೋದು.
1: ಹೌದು ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೀವಿ
1: ಮೇಡಮ್ ಈ ಹಾಡು. ಮೇಡಮ್, ನನ್ನ ಮಗ ಶ್ರವಂತ್ ಮತ್ತು ಕೇಳುಗರಾದ MH ರವಿಕುಮಾರ್ ಇವರಿಗೋಸ್ಕರ ಮೇಡಮ್.
0: ಖಂಡಿತ, ನಿಮ್ಮ ಮೆಚ್ಚಿನ ಗೀತೆ ನಿಮಗಾಗಿ, ಹಾಗೆ ನಿಮ್ಮ ಮಗ ಮತ್ತು ನಿಮ್ಮ ಸ್ನೇಹಿತರಿಗಾಗಿ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಕೇಳಿ, ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ರಾಜು ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ.

0: ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ನಾನು ಪುತ್ತೂರಿನಿಂದ ಸರಸ್ವತಿ ಚಿನ್ನಪ್ಪ ಮಾತಾಡಿದ್ದು ಮೇಡಮ್.
0: ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
1: ಪುತ್ತೂರಿನಿಂದ, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನಿಂದ.
0: ಓಕೆ, ಪುತ್ತೂರಿನಿಂದ.
1: ನನಗೆ ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ ಮೇಡಮ್, ಸ್ವಾಮಿ ಶ್ರೀನಿವಾಸ ಮುದ್ದು ವೆಂಕಟೇಶ್ ಅಂತ. ಶ್ರಾವಣ ಮಾಸ ಅಲ್ಲ ಮೇಡಮ್, ಅದಕ್ಕೆ ಬೇಕಾಗಿ.
0: ಹೌದು, ಶ್ರಾವಣ ಮಾಸ.
1: ಹೌದು ಮೇಡಮ್, ಒಳ್ಳೆ ಈಗೆಲ್ಲ ದೇವಸ್ಥಾನಗಳಲ್ಲೆಲ್ಲ ಪೂಜೆ ಒಳ್ಳೇದುಂಟಲ್ಲ ಮೇಡಮ್.
0: ತುಂಬಾ ರಶ್ ಇರುತ್ತೆ, ಯಾವ ಟೆಂಪಲ್ ಹೋದ್ರು ದರ್ಶನ ಸಿಗೋದು
1: ಮೇಡಮ್. ಎಲ್ಲಿ ಹೋದ್ರು ಜನಗಳ ಜಂಗುಳಿಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಮೇಡಮ್ ದೇವಸ್ಥಾನದಲ್ಲಿ.
0: ಹೌದು,
1: ಅಷ್ಟು ಇಷ್ಟವ. ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಹ ಆಗಿ ಮೇಡಮ್, ಮತ್ತೆ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ.
0: ಶ್ರಾವಣ ಮಾಸ ಒಂದ್ ತಿಂಗ್ಳು ಹಾಗೆ ಇರೋದು ಎಲ್ಲ ಕಡೆನು.
1: ಹೌದು ಮೇಡಮ್, ಎಲ್ಲ ಕಡೆಯಲ್ಲಿ ನೋಡಿ. ನಿನ್ನೆ ಅಂತ್ಯಕ್ರಿಯೆ ಆದ ಮೇಲೆ ನೀವು ಕಾರ್ಯಕ್ರಮದಲ್ಲಿ ಹೇಳಿದ್ದೀರಿ, ಅಲ್ಲಿಯ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ದೀರಿ ಮೇಡಮ್. ತುಂಬಾ ಖುಷಿ ಆಗ್ತದೆ ಅದನ್ನೆಲ್ಲ ಕೇಳುವಾಗ.
0: ಏನೋ ಒಂದ್ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನೋ ಸಿಗುತ್ತೆ ಗುಡಿ
1: ಗುಂಡ. ಎಲ್ಲ ಕಡೆಯಲ್ಲಿ ದೇವರಿಗೆ ಪೂಜೆ ಆಗ್ತದೆ ಅಂದ್ರೆ ನಮಗೆ ಒಂದು ಪ್ರಕೃತಿಗೆ ಎಲ್ಲ ಒಳ್ಳೇದು ಮೇಡಮ್. ಕೃಷಿಗೆ ಎಲ್ಲ ಮಳೆ ಬಂದು ಕೃಷಿ ಎಲ್ಲ ಆದ್ರೆ ಒಳ್ಳೇದು ಅಂತ ಅನಿಸ್ತದಲ್ಲ ಮೇಡಮ್.
0: ಖಂಡಿತ, ನಾವು ಮಾಡುವ ಪೂಜೆಗಳೆಲ್ಲವೂ ನಿಸರ್ಗಕ್ಕೆ ಸಮರ್ಪಿತ.
1: ಹೌದು ಸರ್ ಮೇಡಮ್, ಎಲ್ಲರಿಗೂ ಸುಖ ಶಾಂತಿ ಕೊಟ್ಟು ಮತ್ತೆ ಎಲ್ಲ ಕೃಷಿಯನ್ನು ಒಳ್ಳೇದು ಮಾಡಿದ್ರೆ, ದೇವರು ಒಳ್ಳೇದು ಮಾಡಿದ್ರೆ ಸಾಕು.
0: ಅದಕ್ಕೆ ನಮ್ಮ ಕೆಲಸವೂ ಆಗ್ಬೇಕಲ್ಲ. ಈಗ ಮಳೆ ಬರ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ ಅಂದ್ರೆ ನೋಡಿ, ಈಗ ಕೆಲವು ಕಡೆ
1: ಹೌದು ಮೇಡಮ್ ಮರಗಳೆಲ್ಲ ಕಡಿತಾರೆ, ಹಾಗೆ ಮಳೆ ಬರುದಿಲ್ಲ.
0: ಸೊ ಅದ್ರ ಬಗ್ಗೆ ನಮ್ಗೆ ಫಸ್ಟ್ ನಮ್ಗೆ ಜನರಿಗೆ ಜಾಗೃತಿ ಮೂಡಬೇಕು. ಈಗ ಮಳೆ ಬರ್ತಾ ಇಲ್ಲ, ಬರಗಾಲ ಅಂತ ಇದನ್ನೇ ಹೇಳ್ತಾ ಹೋದ್ರೆ ಅದಕ್ಕೆ ಪರಿಹಾರ ಅಲ್ಲ. ಬದಲಿಗೆ ಗಿಡ ಮರಗಳನ್ನ ಹೆಚ್ಚು ಬೆಳೆಸಿ, ಹಚ್ಚ ಹಸಿರನ್ನ ಉಳಿಸಿದ್ರೆ ಮಳೆ ಬಂದೇ ಬರುತ್ತೆ.
1: ನಮ್ಮೂರಿನಲ್ಲಿ ಗಿಡ ಮರಗಳು ಜಾಸ್ತಿ ಮೇಡಮ್, ಮಳೆ ಸಹ ಜಾಸ್ತಿ. ನಿನ್ನೆ ಸಹ ಇತ್ತು, ಇವತ್ತು ಸಹ ಉಂಟು.
0: ಇದೇನಾಗುತ್ತೆ ಅಂದ್ರೆ, ಈಗ ನಿಮ್ ಊರಲ್ಲಿ ಇರುತ್ತೆ, ಆದ್ರೆ ಇದು ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಮಳೆ ಅಂದ್ರೆ ಎಲ್ಲಾ ಕಡೆ ಅವಶ್ಯಕತೆ.
1: ಕೆಲವರು ಕಡಿತಾರೆ ಮೇಡಮ್, ಅದು ಕಡಿಬಾರ್ದು. ಒಂದು ಕಡಿದ್ರೆ ಎರಡು ಮರವನ್ನು ನೆಟ್ಟರೆ ಆಗ್ಬೋದು.
0: ಖಂಡಿತ, ಒಂದ್ ಮರ ಕಡಿತೀವಿ ಅಂದ್ರೆ ಅದ್ರ ಬದ್ಲಿಗೆ ಮತ್ತೊಂದು ಮರವನ್ನ ನೆಡುವಂತ ಕೆಲಸ ಆಗ್ಬೇಕು.
1: ಹೌದು ಮೇಡಮ್, ಹೌದೌದು. ಅದು ಒಳ್ಳೆ ಕಾರ್ಯಕ್ರಮ ಮೇಡಮ್ ಹೇಳಿದ್ದು. ಒಂದು ಮರಕ್ಕೆ ಎರಡು ಮರ ಆದ್ರೆ ನೆಟ್ಟರೆ ಅದು ಒಳ್ಳೆ ಕಾರ್ಯಕ್ರಮ.
0: ಹೌದು, ಆದ್ರೆ ಇದನ್ನ ನಾವು ಕಾರ್ಯರೂಪಕ್ಕೆ ತರೋದ್ರಲ್ಲಿ ಹಿಂದೆ ಬಿದ್ದಿದೀವಿ ಅನ್ಸುತ್ತೆ. ತುಂಬಾ ಧನ್ಯವಾದ. ಪ್ರಕೃತಿ ಬಗ್ಗೆ ನಿಮ್ ಕಡೆ ಎಲ್ಲ ಅತಿಯಾಗಿ ಕಾಳಜಿ ವಹಿಸಂತವ್ರು. ಹೌದು,
1: ನಿಮ್ಮಲ್ಲಿ ಮಾತಾಡಿ ತುಂಬಾ ಖುಷಿ ಆಯ್ತು. ನಮ್ಮ ಊರಿನ ಅಂಚಿಗೆ ನಿಮ್ಮಲ್ಲಿ ಹಂಚಿಕೊಂಡೇವಲ್ಲ ಮಾತನ್ನು, ತುಂಬಾ ಖುಷಿ ಆಯ್ತು ಮೇಡಮ್.
0: ಹೌದು, ಭಾವನೆಗಳನ್ನ ನಮ್ಮ ಒಂದು ವಿಷಯಗಳನ್ನ ಹಂಚ್ಕೊಂಡ್ವಿ, ಅದ್ರ ಜೊತೆಗೆ ನಿಮ್ಮ ಕಡೆ ಏನು ಭಾಷೆ ನೀವು ಆಡೋ ರೀತಿ ಅದು ನಮ್ಗೆ ತುಂಬಾ ಇಷ್ಟ. ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದ. ನಿಮ್ಮ ಮೆಚ್ಚಿನ ಒಂದು
1: ಪ್ರಧಾನ
0: ಪ್ರಸಾರ ನಮಸ್ಕಾರ. ಕೆಳಿಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ, ರಾಜ ನಾಗೇಂದ್ರ ಅವರ ಸಂಗೀತದಲ್ಲಿ, ಪಿ ಸುಶೀಲಾ ಅವರ ಧ್ವನಿಯಲ್ಲಿ

0: ಹಲೋ
1: ಹಲೋ
0: ನಮಸ್ಕಾರ
1: ನಮಸ್ಕಾರ ನಾನು ಗಬ್ಬೋಡ ಬಂದಿದ್ದೀನಿ ಮೇಡಮ್
0: ನಾಗೇಂದ್ರಪ್ಪ ಗೌಡ ಅವರು ಚೆನ್ನಾಗಿದ್ದೀರಾ ನಾಗೇಂದ್ರಪ್ಪ ಅವರೇ
1: ಹಾಂ ಆರಾಮಿದ್ದೀನಿ ಮೇಡಮ್ ನೀವು ಆರಾಮಿದ್ದೀರಾ ಮೇಡಮ್
0: ನಾವು ಆರಾಮಿದ್ದೀವಿ ನೋಡ್ರಿ ಯಾವ ಗೀತೆ ಪ್ರಸಾರ ಮಾಡೋಣ
1: ಹಾಂ ಎರಡು ಕನಸು ಸಲಿಂದೆ ಹೂವು ಅಂತ ಹಾಕ್ತೀನಿ
0: ಎರಡು ಕನಸು ಚಿತ್ರದಿಂದ
1: ಹಾಂ ಎರಡು ಕನಸು
0: ಗೀತೆ ಯಾವುದು
1: ಪೂಜೆ ಸಲಿಂದೆ ಹೂಗಳ ತಂದೆ ಅಂತ
0: ಖಂಡಿತ ನೀವು ರೇಡಿಯೋ ಹತ್ರ ನಿಂತ್ಕೊಂಡು ಮಾತಾಡ್ತೀರಿ ಅದು ನಮ್ಗೆ ರಿಫ್ಲೆಕ್ಟ್ ಆಗಿ ಇದು
1: ಹುಡುಗರು ಹುಡುಗರು ಆಡಕತ್ತೇವೆ ಮೇಡಮ್ ನೀವು ಹೊರಕತ್ತೇವೆ
0: ಖಂಡಿತ ನಿಮ್ಮ ಮೆಚ್ಚಿನ ಗೀತೆನ ಪ್ರಸಾರ ಮಾಡ್ತೀವಿ ಕರೆ ಮಾಡಿದಕ್ಕೆ ಧನ್ಯವಾದ ನಮಸ್ಕಾರ
1: ನಮ್ಮ ಭೀಮನಗೌಡ ಸುರೇಶ್ ಬೆಣ್ಣೆ ಹಿರಣ್ಣ ಗಂಗಾವತಿ ಚಳಮರ್ ಸರ್ ಮಾಲಿಂಗರಾಯ ಚಂದ್ರೇಗೌಡ ನಮ್ಮ ಮೊಮ್ಮತ್ರ ಭುವನ್ ಪಾಟೀಲ್ ಶರಣು ಪಾಟೀಲ್ ಭೀಮನಗೌಡನ ಮೊಮ್ಮಗನ ಬರ್ತ್ಡೇ ಇತ್ತು ಮೇಡಮ್
0: ಯಾವಾಗ
1: ನೀವು ಸೋಲಾಗ ನಿಮ್ ಸೋಲ ಆಗ್ಬೇಕು ಮೇಡಮ್
0: ಯಾವಾಗಿತ್ತು
1: ನಾಲ್ಕೈದು ದಿವಸ ಆಯ್ತು ಮೇಡಮ್ ಆಗಿ
0: ಅವ್ರ ಮೊಮ್ಮಗನಿಗೂ ಕೂಡ ಹುಟ್ಟುಹಬ್ಬದ ತಿಳಿಸ್ತಾ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ ನಿಮಗಾಗಿ ನಿಮ್ಮೆಲ್ಲ ಸ್ನೇಹಿತರಿಗಾಗಿ ಕರೆ ಮಾಡೋದಕ್ಕೆ ತುಂಬ ಧನ್ಯವಾದ ನಮಸ್ಕಾರ ಕೇಳಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ರಾಜ ನಾಗೇಂದ್ರ ಅವರ ಸಂಗೀತದಲ್ಲಿ

0: ಹಲೋ
1: ಹಲೋ
0: ನಮಸ್ಕಾರ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡೋದು?
1: ಸಿಂಧನೂರು ತಾಲೂಕು ತಿಪ್ಪನಟ್ಟಿ ಗ್ರಾಮದಿಂದ ರಾಜಾ ಹುಸೇನ್ ಮಾತಾಡ್ತಾ ಇದ್ದೀನಿ ಮೇಡಮ್.
0: ರಾಜಾ ಹುಸೇನ್ ಅವ್ರು, ಚೆನ್ನಾಗಿದ್ದೀರಾ?
1: ಚೆನ್ನಾಗಿದ್ದೀವಿ ಮೇಡಮ್. ತಾವು ಹೇಗಿದ್ದೀರಾ ಮೇಡಮ್?
0: ನಾವು ಚೆನ್ನಾಗಿದ್ದೀವಿ. ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ? ಇವತ್ತು ಕಾರ್ಯಕ್ರಮ 1 ಅವರ್ದು ಹಾಫ್ ಆನ್ ಅವರ್ಗೆ ರೆಡ್ಯೂಸ್
1: ಆಗಿರೋದ್ರಿಂದ ಇವತ್ತು ಹೃದಯವಂತ ಚಿತ್ರದಿಂದ ಮೇಡಮ್. ಅದರಲ್ಲಿ ಅಣ್ಣಯ್ಯ ನೀನು ಹೃದಯವಂತ ಅಂತ ಗೀತೆ ಇದೆ ಮೇಡಮ್, ಆ ಗೀತೆ ಪ್ರಸಾರ ಮಾಡೋದು.
0: ಗೀತೆ ಯಾವ್ದಂದ್ರಿ?
1: ಅಣ್ಣಯ್ಯ ನೀನು ಹೃದಯವಂತ ಅಂತ ಹೇಳಿ ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇವೆ. ರಾಜೇಶ್ ಹಾಗೆ ಚಿತ್ರ ಅವರು ಹಾಡಿರೋದು.
1: ಗೀತೆ ಮೇಡಮ್ ಆಕಾಶವಾಣಿ ಎಲ್ಲ ಸ್ನೇಹಿತರಿಗೆ ಹಾಗೂ ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಈ ಗೀತೆ ಪ್ರಸಾರ ಮಾಡಿದ್ದೀನಿ.
0: ಖಂಡಿತ ಪ್ರಸಾರ ಮಾಡ್ತೇವೆ. ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ ಕೇಳಿ ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

0: హలో
1: మేడం. మేడం నమస్తే.
0: నమస్తే, యార్ మాట్లాడదు?
1: మేడం, చిత్రదుర్గ జిల్లె అబ్బేనల్లియింద సుపుత్ర బాబు మేడం.
0: సుపుత్ర బాబు అవరా?
1: మేడం.
0: ಓಕೆ, ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ದೇವರ ಮನೆ ಚಿತ್ರದಿಂದ.
0: ದೇವರ ಮನೆ?
1: ಹಾಂ ಮೇಡಮ್.
0: ಓಕೆ, ಯಾವ ಗೀತೆ?
1: ಮೈಯಾಗಿ ಶಾನೆ ಶಾನೆ ಚಳಿಯಾಯಿತು ಅಂತ ಹಾಡಿದೆ ಮೇಡಮ್.
0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರು ಹಾಡಿರೋದು.
1: ಹಾಂ ಹೌದು ಮೇಡಮ್,
0: ಖಂಡಿತ ಪ್ರಸಾರ ಮಾಡ್ತೇವೆ. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದ.
1: ಹಾಂ ಧನ್ಯವಾದ ಮೇಡಮ್.
0: ನಮಸ್ಕಾರ.
1: ನಮಸ್ತೆ.
0: ಕೇಳಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯದಲ್ಲಿ, ಕೆ ಜಿ ಜಾಯ್ ಅವರ ಸಂಗೀತದಲ್ಲಿ.

ಸ್ನೇಹಿತರೆ, ಇದುವರೆಗೂ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ನಿಮ್ಮ ಕರೆ ನಿಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದವ್ರಿಗೂ, ಹಾಗೆ ಕಾರ್ಯಕ್ರಮ ಕರೆಗೆ ಟ್ರೈ ಮಾಡಿದವ್ರಿಗೂ ಮತ್ತು ಕಾರ್ಯಕ್ರಮವನ್ನು ಕೇಳಿದಂಥ ಎಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಸಮಯ ಆಯಿತು ಕಾರ್ಯಕ್ರಮವನ್ನು ಮುಗಿಸುವಂಥದ್ದು. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10 ಗಂಟೆಯಾಗಿ 32 ನಿಮಿಷವಾಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇನ್ನು 10 ಗಂಟೆ 55 ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕಾರ್ಯಕ್ರಮ, ನಂತರ ಮನದ ಮಾತು ಕಾರ್ಯಕ್ರಮದ ಕನ್ನಡದ ಅವತರಣಿಕೆಯನ್ನು ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದಿಂದ. ಇನ್ನು ಕನ್ನಡದ ಅವತರಣಿಕೆ ಮರುಪ್ರಸಾರ ಮನದ ಮಾತು ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ ಈ ರಾತ್ರಿ 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಪಲ್ಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 1964-74-84 ಗೀತೆಗಳನ್ನ ಕೇಳಿದ್ದಾಯ್ತು. ಈಗಷ್ಟೇ ಕೇಳಿದಂತಹ ಗೀತೆ ಮಂಡ್ಯದ ಗಂಡು ಚಿತ್ರದ್ದು. 1994 ತೆರೆ ಕಂಡಂತಹ ಚಿತ್ರ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿ ಅವರು ಜೋಡಿ ದನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಸಂಗೀತವನ್ನ ಸಂಯೋಜಿಸಿದ್ರು. ನೀವು ಕೇಳ್ತಿದ್ದೀರಾ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ.

0: ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಜಾಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದ್ರು.
1: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ, ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ, ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
2: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
1: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
0: ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ ಮುತ್ತಣ್ಣ ಚಿತ್ರದಿಂದ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಸಂಯೋಜನೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಧ್ವನಿಯಾಗಿದ್ದಾರೆ.

ಹಳೆಯ ಸಮುದ್ರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ ಹಾಡುಗಳನ್ನ ಮೆಚ್ಚುತ್ತಾ ಸಂದೇಶದ ಜೊತೆಯಾದವರು ಬಾಲಕೃಷ್ಣ ಮುದುಕಣ್ಣ ಕಲಬುರ್ಗಿಯಿಂದ, ಹಾಗೆ ಸುಂಕದ ಕಟ್ಟೆಯಿಂದ ಸುಮಾ ಅವರು, ನಾಗರಾಜ್ ಶರ್ಮಾ ಅವರು, ಮತ್ತೊಬ್ಬರು ನಿರ್ಮಲಾ ಅವರು, ಜೊತೆಗೆ ಸುರೇಶ್ ಬಾಬು ಕೆ ಬಿ ಕದ್ಲೂರಿನಿಂದ, ನಿಖಿಲ್ ವಿದ್ಯಾಭವ್ಯ ಲಗ್ಗೆರೆಯಿಂದ, ಹಾಗೆ ಅರುಣಾ ಮೈತ್ರಿ ಜೆ ಸಿ ನಗರದಿಂದ, ಇನ್ನು ನಾಗರಾಜ್, ನವೋದಯ ನಾಗರಾಜ್ ಮತ್ತು ರಾಜೇಂದ್ರ ಪ್ರಸಾದ್ ಅವರು, ಹಾಗೆ ಲೋಕೇಶ್ ಅವರು ಕುಣಿಗಲ್ನಿಂದ, ಹರೀಶ್ ಅವರು ಮಲ್ಲೇಶ್ವರಂನಿಂದ, ಹಾಗೆ ಮತ್ತೊಬ್ಬರು ಷಣ್ಮುಖಪ್ಪ, ಇವರು ಕೂಡ ಸಂದೇಶದ ಮೂಲಕ ನಮ್ಮ ಜೊತೆಯಾಗಿದ್ದಾರೆ. ಸಂದೇಶವನ್ನು ಕಳಿಸ್ಕೊಟ್ಟಂತಹ ಎಲ್ಲ ಕೇಳುಗರಿಗೂ ಕೂಡ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇದಾಗಿತ್ತು ಇಂದಿನ ಹಳೆಯ ಸುಮಧುರ ಗೀತೆಗಳ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈ ಹೊತ್ತು ಜೊತೆಯಾದದ್ದು ಮಾನಸ.

ಮುಗಿಯಲಿದೆ 10:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ. ನಂತರ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಪ್ರಸಾರವಾಗಲಿದೆ.

0: भूत रहे होंगे। जैसे जैसे दुनिया भर में सूरज आगे बढ़ता गया, वैसे वैसे भारतीय तिरंगा भी लहराता गया। ऐसे प्रयास समाज को एक सूत्र में पिरोते हैं। इनसे देश के साथ भी हमारा जुड़ाव और गहरा होता है। इन प्रयासों में शामिल सभी लोगों को मेरी बहुत बहुत बधाई। मेरे प्यारे देशवासियों, हमारे शहरों और कस्बों की सड़कों पर रोज सुबह से शाम तक लाखों महिलाएं अपने अपने काम में जुटी रहती हैं। कोई सब्जी बेचती हैं, कोई फल, कोई चाय का ठेला लगाती हैं, तो कोई फूल, दिए और पूजा की सामग्री बेचती हैं। कई बार बस थोड़ी सी पूंजी की कमी इनके कारोबार को आगे बढ़ने से रोक देती है। लेकिन अब ऐसी लाखों माताओं बहनों को पीएम स्वनिधि योजना से नई ताकत मिल रही है। महिला सशक्तिकरण के इस पहलू की उतनी चर्चा नहीं होती जितनी होनी चाहिए। पीएम स्वनिधि योजना के लाभार्थियों में करीब 46% महिलाएं हैं, यानी देश भर में लगभग 35 लाख महिलाएं इस योजना से जुड़कर अपने कारोबार को आगे बढ़ा रही हैं। साथियों, गाजियाबाद की बबीता शर्मा जी इसका बहुत अच्छा उदाहरण है। बबीता जी पूजा की सामग्री का एक छोटा सा स्टॉल लगाती थी। फूल, दिए, अगरबत्ती, नारियल जैसी चीजें बेचकर वो अपने परिवार की आजीविका में हाथ बंटाती थी। मेहनत खूब थी, लेकिन कारोबार बढ़ाने के लिए पूंजी की जरूरत थी। पीएम स्वनिधि से उन्हें आर्थिक मदद मिली। उन्होंने अपने स्टॉल पर सामान बढ़ाया, कारोबार का विस्तार किया, ग्राहक बढ़े, आमदनी बढ़ी और धीरे धीरे सड़क किनारे का उनका छोटा सा स्टॉल एक दुकान में बदल गया। साथियों, बेंगलुरु की टीएस निंगम्मा जी की मिसाल भी बहुत प्रेरक है। निंगम्मा जी और उनके पति ने मिलकर इडली, डोसा और सांभार बेचने का छोटा सा काम शुरू किया। काम चल पड़ा, लेकिन इसे आगे बढ़ाने के लिए पूंजी की जरूरत थी। निंगम्मा जी को भी पीएम स्वनिधि से सहयोग मिला। उन्होंने अपनी कार्ट बेहतर की, सामान थोक में खरीदना शुरू किया और मेनू में भी कई नई चीजें जोड़ी। ग्राहक बढ़े, कमाई बढ़ी और परिवार की आर्थिक स्थिति बेहतर हुई। आज वो अपने 3 बच्चों को बेहतर एजुकेशन देने में सक्षम हुई है। साथियों, जब एक महिला का कारोबार बढ़ता है तो उसके साथ पूरे परिवार का भविष्य आगे बढ़ता है। बच्चों की एजुकेशन बेहतर होती है, घर की जरूरतें पूरी होती हैं और महिला के भीतर आत्मविश्वास और मजबूत होता है। यही तो है महिला सशक्तिकरण का एक जीवंत रूप। मैं रेहड़ी पटरी के काम से जुड़ी सभी बहनों को उनके उज्जवल भविष्य के लिए बहुत शुभकामनाएं देता हूं। मेरे प्यारे देशवासियों, स्वच्छता की एक बहुत बड़ी खूबी होती है। जब किसी जगह को स्वच्छ रखने का संकल्प वहां के लोगों का अपना संकल्प बन जाता है तो बदलाव केवल साफ सफाई तक सीमित नहीं रहता। इससे उस जगह की पूरी पहचान ही बदल जाती है। देश के अलग अलग हिस्सों में स्वच्छता के लिए ऐसे प्रयास हमें निरंतर प्रेरणा देते हैं। उत्तर प्रदेश के रामपुर में एक गांव है पटवाई। वहां आकाश और रोहन नाम के 2 दोस्तों ने देखा कि उनके आसपास का इलाका गंदगी से भर गया है। बस फिर क्या था, आकाश और रोहन ने कचरे के बैग उठाए और सफाई के लिए निकल पड़े। धीरे धीरे दूसरे युवा भी उनके साथ जुड़ने लगे। एक टीम भी बन गई जिसका नाम है क्लीनअप पटवाई। ये युवा अब तक 4 गंगा घाटों को साफ कर चुके हैं, 1 टन से अधिक प्लास्टिक कचरा हटा चुके हैं। इन्होंने कितने ही तालाबों और सार्वजनिक जगहों की सफाई की है। साथियों, इस बार श्री अमरनाथ जी की यात्रा में भी स्वच्छता और जनभागीदारी की ऐसी ही प्रेरक तस्वीर देखने को मिली। कठिन रास्तों पर हजारों स्वच्छता कर्मी दिन रात सेवा में जुटे रहे। इस वर्ष यात्रा के दौरान 400 मीट्रिक टन से ज्यादा कचरे को कलेक्ट और प्रोसेस किया गया। मुझे इस प्रयास की एक बात विशेष रूप से अच्छी लगी, स्वच्छता के इस अभियान में श्रद्धालु भी भागीदार बने। 16,000 से अधिक यात्रियों ने स्वच्छता का संकल्प लिया। 10,000 से अधिक यात्रियों को रिस्पॉन्सिबल यात्री सर्टिफिकेट भी दिया गया। यहां एक बहुत अनोखा प्रयोग भी हुआ, यात्रा में घोड़ों और खच्चरों के गोबर को बायोगैस में बदला गया और उसी क्लीन एनर्जी से स्वच्छ ज्योत प्रज्वलित की गई। यानी बाबा बर्फानी की इस पवित्र यात्रा में स्वच्छता भी सेवा और आस्था का एक रूप बन गई। साथियों, हमारे गांव हो या शहर, हमारी नदियां हो या तीर्थस्थल, इनकी पहचान हमारे व्यवहार से भी बनती है। और जब स्वच्छता इस व्यवहार में शामिल हो जाती है, उस स्थान की शोभा और बढ़ जाती है। मेरे प्यारे देशवासियों, कभी कभी हमारा एक छोटा सा शौक जीवन में एक बड़ी संभावना का रास्ता खोल देता है। नागालैंड के फेक जिले की वैशालु पुरोजी की यात्रा भी कुछ ऐसी ही है। वैशालु जी किसान परिवार में पली बढ़ी। बचपन से उन्होंने अपने माता पिता को खेती करते देखा था और उन्हें खुद फूलों से बहुत लगाव था। साल 2021 में उन्होंने इसी शौक के साथ छोटे स्तर पर फूल उगाने की शुरुआत की। धीरे धीरे उन्हें इसमें एक संभावना दिखाई देने लगी। उन्होंने देखा कि शादी विवाह हो या फिर अन्य त्योहार, फूलों की मांग हमेशा बनी रहती है। वैशालु जी ने अपने इस शौक को आगे बढ़ाने का फैसला किया। इस सफर में उन्हें स्थानीय कृषि विज्ञान केंद्र से फूलों की वैज्ञानिक खेती की ट्रेनिंग मिली। फिर उन्होंने केवल एक चौथाई एकड़ जमीन पर ग्लेडियोलस के हजारों पौधे लगाए। पहले ही प्रयास में 5,000 से ज्यादा फूल खिल उठे। साथियों, ये सफलता वैशालु जी के लिए एक नई शुरुआत बन गई। उन्होंने फूलों की खेती को और आगे बढ़ाया। जो फूल कभी स्थानीय बाजार में रह जाते थे, आज वो नागालैंड से निकलकर दिल्ली और मुंबई जैसे शहरों तक जा रहे हैं। वैशालु पुरोजी की यात्रा हमें बताती है कि शौक जब मेहनत और सही मार्गदर्शन से जुड़ जाता है तो वह नई संभावनाओं का रास्ता खोल सकता है। मेरे प्यारे देशवासियों, हमारे आसपास ऐसे कई लोग हैं जो एक छोटा सा प्रयास शुरू करते हैं और देखते ही देखते उनका प्रयास बहुत से लोगों के जीवन में बदलाव का रास्ता बना देता है। ओडिशा के देवरीगढ़ में एक गांव है, धोडरो कुसुम। कुछ साल पहले तक इस गांव की मैथिली भुए जी लगभग हर दिन जंगल जाती थी, कभी जलावन की लकड़ी लेने, कभी महुआ और केंदू पत्ता चुनने, तो कभी बांस की कोंपलें और दूसरी वनुपज लाने। उनके और वहां के अनेक परिवारों की बहुत सी जरूरतें इसी जंगल से पूरी होती थी। लेकिन फिर मैथिली जी देवरीगढ़ इको टूरिज्म से जुड़ी। यहां से जंगल के साथ उनका रिश्ता एक नई दिशा में बदल गया। अब जंगल का संरक्षण भी उनकी आजीविका का माध्यम बन गया। साथियों, मैथिली जी के जीवन में आए इस बदलाव ने दूसरी महिलाओं को भी प्रेरित किया। आज 60 से अधिक महिलाएं जंगल के संरक्षण में जुड़ चुकी हैं। कोई वन्य जीवों की सुरक्षा का दायित्व संभाल रही है, कोई घास के मैदानों के विकास से जुड़ी है, तो कुछ महिलाएं इको टूरिज्म एक्टिविटीज में योगदान दे रही हैं। साथियों, मैथिली जी और देवरीगढ़ की इन बहनों ने दिखाया है कि प्रकृति की रक्षा भी हो सकती है और जीवन में समृद्धि भी आ सकती है। इन सभी बहनों का प्रयास हम सभी के लिए बहुत बड़ी प्रेरणा है। साथियों, आज हमारी बेटियों के सपनों की उड़ान धरती से निकलकर अंतरिक्ष तक पहुंच रही है और आपको यह जानकर गर्व होगा कि भारत ऐसे सपने देखने वाली दुनिया की हजारों बेटियों को एक साथ जोड़ रहा है। इस प्रयास का नाम है मिशन शक्ति सेट। इसके माध्यम से 108 देशों की 12,000 छात्राओं को सैटेलाइट टेक्नोलॉजी सीखने और इनोवेशन के क्षेत्र में आगे बढ़ने का अवसर मिल रहा है। 23 अगस्त नेशनल स्पेस डे पर इस मिशन की एक सुंदर तस्वीर उत्तर प्रदेश के ग्रेटर नोएडा में देखने को मिली। गौतम बुद्ध विश्वविद्यालय में मिशन शक्ति सेट के दूसरे चरण की शुरुआत हुई। इस अवसर पर दुनिया के अलग अलग देशों और भारत से आई करीब 100 छात्राएं एक साथ जुटी। भारत के दूर दराज क्षेत्रों से चुनी हुई छात्राएं भी इसमें हिस्सा ले रही हैं। इस पूरे प्रयास का लक्ष्य भी बहुत खास है। पूरी तरह छात्राओं की भागीदारी से तैयार एक सैटेलाइट को मून की ऑर्बिट में भेजने की तैयारी है। साथियों, मुझे विश्वास है कि इनमें से अनेक छात्राएं आने वाले समय में साइंस, टेक्नोलॉजी और इनोवेशन के क्षेत्र में अपनी नई पहचान बनाएगी। मेरे प्यारे देशवासियों, आजकल एवोकाडो फल की बड़ी धूम है। इस फल को पहले शायद ही कोई जानता था। इसकी वैल्यू और डिमांड दोनों कम थी, लेकिन आज इसे डाइनिंग टेबल पर खूब देखा जा रहा है। आज यह हेल्थ और प्रीमियम मार्केट की पसंद बन गया है। हमारे किसान भाई बहनों के लिए भी ये बहुत मददगार है। आंध्र प्रदेश में कड़पा के वरदराज जी का उदाहरण है। वे कई वर्षों से अपने खेत में टमाटर और केले की खेती कर रहे थे। एक दिन उन्होंने अपने दोस्तों के फार्म में एवोकाडो की फसल देखी। इसके बाद उन्होंने यूट्यूब से इस पर जानकारी जुटाई। अब तक वे करीब 4 टन एवोकाडो का उत्पादन कर चुके हैं। आज वे सीधे स्थानीय दुकानों को इसकी सप्लाई कर रहे हैं। नई फसल, वैज्ञानिक सलाह और सीधी मार्केटिंग से उनके छोटे से फार्म की कमाई पूरी तरह बदल गई है। तमिलनाडु के कोडाईकनाल के किसान चंद्रशेखरन जी ने आधी हेक्टर जमीन पर एवोकाडो उगाना शुरू किया। उन्हें इसके अच्छे दाम मिल रहे हैं और कमाई भी बढ़ी है। कर्नाटका में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है। इससे उन्हें कॉफी और काली मिर्च के साथ अतिरिक्त कमाई भी हो रही है। साथियों, हम शहरों के रेस्टोरेंट में अक्सर एवोकाडो टोस्ट के बारे में सुनते हैं, लेकिन इसी एवोकाडो के जरिए हमारे इनोवेटिव किसानों ने कमाई की एक नई रेसिपी ढूंढ ली है। यानी अपने देश के एवोकाडो से आपके टोस्ट का स्वाद भी बढ़ा और किसानों की आमदनी भी बढ़ गई है। मेरे प्यारे देशवासियों, कुछ ही दिनों में 3 सितंबर को हम महानायक उत्तम कुमार जी की जन्म शताब्दी मनाएंगे। साथियों, उत्तम कुमार जी एक वर्सेटाइल एक्टर थे जो अपने अभिनय से लोगों के दिलों में रस बस गए। फिल्म लवर्स का मानना है कि श्रीमान सत्यजीत रे ने फिल्म नायक द हीरो की पूरी स्क्रिप्ट महानायक उत्तम कुमार जी को ध्यान में रखकर लिखी थी। श्रीमान सत्यजीत रे ने कहा था कि उनमें डिग्निटी के साथ साथ अद्भुत इमोशनल डेप्थ भी था। किरदार को वो जीवन बनाने के लिए बहुत मेहनत करते थे। उत्तम कुमार जी अपनी सहजता के साथ ही फिलेंथ्रोफी के लिए भी जाने जाते थे। उनके जीवन से कभी भी हार न मानने की एक और बड़ी सीख भी मिलती है। उनकी शुरुआती फिल्में बहुत नहीं चली, लेकिन उन्होंने अपने काम पर फोकस बनाए रखा। इसी का परिणाम था कि उन्होंने इतनी ऊंचाई हासिल की। साथियों, मुझे ध्यान है कि जब मैं कोलकाता में रोड शो कर रहा था तो मैं उत्तम कुमार जी के घर के सामने से भी गुजरा था। वहां मुझे एक व्यक्ति ने उनकी एक तस्वीर भी भेंट की थी। मैं एक बार फिर महानायक उत्तम कुमार जी को श्रद्धांजलि अर्पित करता हूं। वे हमेशा हम सबके दिलों पर राज करते रहेंगे। महानायक उत्तम कुमार चिरोदिन मानुषे हृदय राज कोरबैन। मेरे प्यारे देशवासियों, हमारे पर्व और त्योहार हमारी परंपराओं के साथ साथ हमें एक दूसरे से जुड़ने का भी अवसर देते हैं। आने वाले दिनों में हम और भी कई महत्वपूर्ण पर्व मनाने जा रहे हैं। 4 सितंबर को जन्माष्टमी का पावन पर्व है। सितंबर में ही हम विश्वकर्मा पूजा भी मनाएंगे। इस अवसर पर अपने आसपास के कारीगरों, शिल्पकारों और विश्वकर्मा साथियों का सम्मान करना चाहिए। कुछ महीनों बाद दीपावली भी आने वाली है। इसकी तैयारियां भी धीरे धीरे शुरू हो रही हैं। त्योहारों के इस मौसम में मैं एक बार फिर आपसे वोकल फॉर लोकल का आग्रह दोहराऊंगा। और वोकल फॉर लोकल का मतलब केवल मिट्टी के दिए खरीदना नहीं है, इसका विजन बहुत बड़ा है। हम अपने घर के लिए जो भी सामान खरीदते हैं उसे एक बार जरूर देख लें कि वो भारत में बना हो। भारत के आत्मनिर्भर बनने का मार्ग भारत में बनी चीजों पर गर्व करने से ही प्रशस्त होगा। इस संदेश को ज्यादा से ज्यादा लोगों तक पहुंचाना भी हमारी जिम्मेदारी है। हमारे क्रिएटिव वर्ल्ड के साथियों, इन्फ्लुएंसर्स और सेलिब्रिटीज की भी इसमें बहुत बड़ी भूमिका है। मेरा आपसे आग्रह है कि स्वयं भी वोकल फॉर लोकल को अपनाएं और दूसरों को भी इसके लिए प्रेरित कीजिए। साथियों, आपके आसपास भी ऐसे अनेक लोग होंगे जो अपने छोटे छोटे प्रयासों से समाज में बड़ा बदलाव ला रहे हैं। आप उनके बारे में मन की बात के लिए जरूर लिखिए। आपका भेजा हुआ अनुभव देश के किसी कोने में किसी के लिए नई प्रेरणा बन सकता है। मुझे आपके सुझावों और अनुभवों की प्रतीक्षा है। बहुत बहुत धन्यवाद। नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा।
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
1: ये कार्यक्रम आकाशवाणी के दिल्ली केंद्र से प्रसारित किया गया।
3: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
4: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
5: ನಮಸ್ಕಾರ ಸರ್. ನಮಸ್ಕಾರ.
4: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
5: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
4: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
5: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನ ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನ ರಚಿಸಬೇಕೆಂದು ನಾನು ಯೋಚಿಸಿದೆ.
4: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ. ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ 3 ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
5: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1,000 ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂಥದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು ಸರ್. ಆಕೆ ಓರ್ವ ಮಹಿಳೆ, ಒಡಿಶಾದ ಬಹುಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ, ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನ ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
4: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
5: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. 2 ರೀತಿಯ ಸಲಹೆಗಳಿವೆ. 1, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ 2 ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ, ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು. ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
4: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
5: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ. ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
4: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬಾ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬಾ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರೋ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು #ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು #ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳುತ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಗ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬಾ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ. ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲು ಪುರೋ ಅವರ ಜೀವನ ಪಯಣವು ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲು ಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಗಢದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡ್ರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಗಢದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಈ ಪ್ರಯತ್ನದ

0: ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆಯ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬಾ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರೋ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವಕ್ಯಾಡೋ ಹಣ್ಣಿನ ಹವಾ ತುಂಬಾ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೋಕ್ಯಾಡೋ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೋಕ್ಯಾಡೋ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೋಕ್ಯಾಡೋ ಬೆಳೆಯೋಕೆ ಶುರು ಮಾಡಿದ್ರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೋಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತೆ ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೋಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೋಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೋಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3ರಂದು ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬಾ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ್ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೇ ಹೃದಯೇ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4ರಂದು ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬಾ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ, ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬಾ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.
3: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್, ಹಾಗೂ ನನ್ನ ಜೊತೆಗೆ
4: ನಾನು ರಕ್ಷಿತಾ ರಾಜೀವ್,
3: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.
4: ಈ ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ, ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ.
3: ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನ ಹಿಂಸೆ ಪಡಿಸ್ತಾ ಇದ್ದಾರೆ. ನಂಗೆ ಇಂತಹವರಿಂದ ಬಹಳ ಭಾರ ಆಗ್ತಾ ಇದೆ. ಪರಿಹರಿಸು ತಂದೆ, ಅಂದಾಗ ನಾರಾಯಣ ಹೇಳ್ದಾ,

ಹೀಗೆ ಹತ್ತು ಹಲವು ಬಾಲ್ಯ ಚೇಷ್ಟ ಮಾಡಿತು. ಆದರೆ ಅದು ಕೂಡ ನಯನ ಮನೋಹರ. ಬಾಲಕೃಷ್ಣನ ಆಟದ ಮಹಿಮೆಗಳ ಬಗ್ಗೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಕೊಂಡಾಡಿದ್ದಾರೆ. ಕೇಳೋಣ ಬಾಲಕೃಷ್ಣಂ ಭಾವಯಾಮಿ, ಗೋಪಿಕಾ ವಸಂತರಾಗ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಕೊಳಲಿನಲ್ಲಿ ಮಧುರವಾದ ಇಂಪು ಎಲ್ಲರ ಮನಸ್ಸನ್ನ ಸೆಳಿತಾ ಇತ್ತು ಅಂತ ಹೇಳ್ತಾರಲ್ವಾ.
1: ಹಾಗಾಗಿಯೇ ಗೋಪಿಯರೆಲ್ಲ ಗಂಡ ಮನೆ ಮಕ್ಕಳು ಮಾಡ್ತಾ ಇದ್ದ ಕೆಲಸ ಎಲ್ಲ ಬಿಟ್ಟು ಯಮುನಾ ತಟಕ್ಕೆ ಓಡಿ ಹೋಗ್ತಿದ್ರು. ಕೃಷ್ಣನ ಬುದ್ಧಮೋಹಕ ರೂಪ ಮಾತ್ರ ಅಲ್ಲ, ಕೊಳಲಗಾನ ನುಡಿಸಾಣಿಕೆಯೆಲ್ಲ ಆಕರ್ಷಕ ಸೆಳೆತ ಮತ್ತು ಭಕ್ತಿ ಲೇಪನ ಇತ್ತು.
0: ಅಸಂಖ್ಯಾತ ದಾಸರು ಮತ್ತು ಭಕ್ತಿ ಪಂಥದವರು ಕೃಷ್ಣನ ಬಗ್ಗೆ ಅವನ ಆಟಪಾಠಗಳ ಬಗ್ಗೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ. ಕೃಷ್ಣನ ಕೊಳಲಗಾನದ ಬಗ್ಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬರಾದ ಅಮಾಬಾಯಿಯವರ ರಚನೆಯನ್ನು ಕೇಳೋಣವೇ. ಕೊಳಲನೋದುವ ಶ್ರೀಕೃಷ್ಣ ರಾಗ ಕಾಮಾಜ್ ಆದಿತಾಳದಲ್ಲಿ.

0: ಶ್ರೀಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸುಲೂ ಅರಳುತ್ತಾ ಪ್ರಭಾವ ಅಲೆಯಲಿಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಅಕೋ ಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತ.

0: ಶ್ರೀಕೃಷ್ಣನ ಮಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲಾ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು. ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಡಲು ಈ ಹಾಡಿನ ಮೂಲಕ ಕೇಳೋಣ ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ, ರಾಗಾಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಜಗವನು ಪಾಲಿಸುವವನೇ ಕೃಷ್ಣ, ಕೃಷ್ಣಾಯ ತುಭ್ಯಂ ನಮಃ, ಕೃಷ್ಣಂ ವಂದೇ ಜಗದ್ಗುರುಂ.
1: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದ್ದೀರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 12:30. ಈಗ ಕೇಳಿ ಪ್ರಕಟಣೆಗಳನ್ನು.
3: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
4: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:35 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಲಿದ್ದೀರಿ ಆರೋಗ್ಯ ಕಾರ್ಯಕ್ರಮ.

0: ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸಾದ್ ಬಿಎಸ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರಾಂಟಾಲಜಿಸ್ಟ್, ಎಜೆ ಆಸ್ಪತ್ರೆ, ಮಂಗಳೂರು. ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ವೀಕ್ಷಕರಿಗೆ.
1: ಕೇಳುಗರೆ, ಇವತ್ತಿನ ವಿಷಯ ಇರುವಂತಹದ್ದು ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವು. ಆದ್ರೆ ಈ ಹೊಟ್ಟೆ ನೋವು ಅನ್ನುವಂಥದ್ದನ್ನ ಅಷ್ಟು ಸುಲಭವಾಗಿ ಕಡೆಗಣಿಸುವ ಹಾಗೂ ಇಲ್ಲ. ಅದು ಯಾವ್ದಾದ್ರು ಗಂಭೀರ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸಾದ್ ಬಿಎಸ್ ಅವರು ನಮಗೆ ಈ ಮಕ್ಕಳಲ್ಲಿ ಕಂಡು ಬರುವ ಹೊಟ್ಟೆ ನೋವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ?
2: ಮಕ್ಕಳಲ್ಲಿ ಹೊಟ್ಟೆ ನೋವು ಒಂದು ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಸಮಸ್ಯೆ. ಈಗ ಏನು ಅಂತ ಹೇಳಿದ್ರೆ, ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ನೋಡಿದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಕ್ಲಿನಿಕ್ಕಿಗೆ ಬಂದು ಕನ್ಸಲ್ಟೇಷನ್ ಸಮಾಲೋಚನೆ ಮಾಡೋದ್ರಲ್ಲಿ ಆಲ್ಮೋಸ್ಟ್ ಒಂದು 20% ಮಕ್ಕಳು ಹೊಟ್ಟೆ ನೋವು ಸಮಸ್ಯೆಯಿಂದ ಬರ್ತಾರೆ. ಈಗ ಇವನ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ, ಅಂದ್ರೆ ಆಸ್ಪತ್ರೆಗಳಲ್ಲಿ ಈಗ ಏನಾದ್ರೂ ಅರ್ಜೆನ್ಸಿ ಎಮರ್ಜೆನ್ಸಿಗೆ ಬಂದ್ರು ಒಂದು 5-10% ಮಕ್ಕಳು ತೀವ್ರವಾದ ಹೊಟ್ಟೆ ನೋವು ಸಮಸ್ಯೆಯಿಂದ ಬರುವಂತವರು ಇದ್ದಾರೆ. ಸೊ ಅನೇಕ ಕಾರಣಗಳು ಇರಬಹುದು. ಈಗ ಅದನ್ನು ನಾವು ಈಗ ಡಿವೈಡ್ ಮಾಡಿ ನೋಡಿದ್ರೆ ಒಂದು ಅಂತ ಹೇಳಿದ್ರೆ ಅಕ್ಯೂಟ್ ಅಬ್ಡೋಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದ್ರೆ ಇದು ಕೆಲವು ಗಂಟೆಗಳಿಂದ ಕೆಲವು ದಿನಗಳ ಹೊಟ್ಟೆ ನೋವಿನ ಸಮಸ್ಯೆ ಬರುವಂತದ್ದು ಇದ್ರೆ ಅದರಲ್ಲಿ ಒಂದು ಬರ್ತದೆ ಸರ್ಜಿಕಲ್ ಕಾಸಸ್, ಅಂದ್ರೆ ತೀವ್ರವಾದ ಹೊಟ್ಟೆ ನೋವು ಬಂದ್ರೆ. ಆಯ್ತಾ, ಈಗ ಏನಾದ್ರೂ ಸರ್ಜರಿ ಬೇಕಾಗುವಂತ ಸಮಸ್ಯೆಗಳು ಇರುವ ಚಾನ್ಸಸ್ ಇರ್ತದೆ. ಸೊ ಅದರಲ್ಲಿ ಒಂದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡು ಬರೋ ಸಮಸ್ಯೆ ಅಂದ್ರೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೇಳಿ ಹೇಳ್ತೇವೆ, ಅಂದ್ರೆ ಹೊಟ್ಟೆ ಒಳಗಡೆ ಅಪೆಂಡಿಕ್ಸ್ ಅಂತೇಳಿ ಹೇಳುವ ಒಂದು ಅಂಗಾಂಗದ ಇನ್ಫೆಕ್ಷನ್ ಆಗೋದ್ರಿಂದಾಗಿ ತೀವ್ರವಾದ ಹೊಟ್ಟೆ ನೋವು ಬರುವಂತದ್ದು. ಹಾಗೆ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಂತ ಹೇಳ್ತೀವಿ, ಪ್ಯಾಂಕ್ರಿಯಸ್ ಗ್ರಂಥಿಯ ಇನ್ಫೆಕ್ಷನ್, ಅಥವಾ ಕಿಡ್ನಿಯಲ್ಲಿ ಕಲ್ಲಾಗುವಂಥದ್ದು, ಅಥವಾ ಗಾಲ್ ಬ್ಲಾಡರ್ ಪಿತ್ತಕೋಶದಲ್ಲಿ ಕಲ್ಲಾಗುವಂಥದ್ದು. ಸೊ ಇದೆಲ್ಲ ಸಮಸ್ಯೆಗೆ ಕೆಲವೊಮ್ಮೆ ಸರ್ಜರಿ ಅಥವಾ ಈ ರೀತಿಯ ಸಮಸ್ಯೆಗಳು ಬರಬಹುದು. ಇಲ್ಲದಿದ್ರೆ ಸಾಮಾನ್ಯವಾಗಿ ಬರುವಂಥದ್ದು ಏನಂತ ಹೇಳಿದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬಹುದು. ಈಗ ಹೊರಗಡೆ ತಿಂದದ್ರಲ್ಲಿ ಆಹಾರದಲ್ಲಿ ವ್ಯತ್ಯಾಸ ಆಗಿ ಅಥವಾ ಕೆಲವು ಮದ್ದುಗಳು ತಕೊಂಡ್ರಿಂದಾಗಿ ಮಗುವಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ವಾಂತಿ ಹಾಗೂ ಮೇಲ್ಭಾಗದ ಹೊಟ್ಟೆ ನೋವು, ತೀವ್ರವಾದ ಹೊಟ್ಟೆ ನೋವು ಆ ತರ ಬರುವ ಚಾನ್ಸಸ್ ಇರ್ತದೆ. ಇಲ್ಲದಿದ್ರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್, ಈಗ ಮಳೆಗಾಲ ಶುರುವಾಗುವಾಗ ಅಥವಾ ಬೇಸಿಗೆ ಕಾಲದಲ್ಲೂ ನಾವು ಸಾಮಾನ್ಯವಾಗಿ ಕಾಣ್ತೇವೆ ಹೊಟ್ಟೆ ನೋವು, ವಾಂತಿ ಮತ್ತೆ ಬೇದಿ ಬರುವಂತದ್ದು, ಇದು ಸಾಮಾನ್ಯ. ಇಲ್ಲದಿದ್ರೆ ಕೆಲವೊಮ್ಮೆ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ, ಹೆಪಟೈಟಿಸ್ ಕಾಯಿಲೆ. ಈಗ ಸುಮಾರು ಈ ಭಾಗದಲ್ಲಿ ಕಳೆದ ವರ್ಷ ಅಥವಾ ಅದರ ಮೊದಲಿನ ವರ್ಷ ಹೆಪಟೈಟಿಸ್ ಎ ಪ್ಯಾಂಡಮಿಕ್ ಇತ್ತು, ಅಂದ್ರೆ ಸುಮಾರು ಕೇಸಸ್, ಅಂದ್ರೆ ಮಗುವಿಗೆ ಹೊಟ್ಟೆ ನೋವು, ವಾಂತಿ, ಲೂಸ್ ಮೋಷನ್ ಸಮಸ್ಯೆ ಆಗಿ ಜಾಂಡಿಸ್ ಬರುವಂತದ್ದು, ಕಾಮಾಲೆ ಸಮಸ್ಯೆ ಬರುವಂತದ್ದು. ಸೊ ಇದು ಒಂದು ಸಮಸ್ಯೆ ಕಾಣಿಸ್ಕೊಳ್ತದೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಅಕ್ಯೂಟ್ ಅಬ್ಡೋಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದ್ರೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬರುವಂತದ್ದು. ಮಗುವಿಗೆ ಜ್ವರ ಬಂದ್ರೆ, ಯಾವುದೋ ವೈರಲ್ ಫೀವರ್ ಅಥವಾ ಫ್ಲೂ ಅಂತ ಹೇಳ್ತೇವೆ, ಸೀಸನಲ್ ಫ್ಲೂ, ಆ ಟೈಮಲ್ಲೂ ಜ್ವರ, ಕೆಮ್ಮು, ಶೀತ ಅದರೊಟ್ಟಿಗೆ ಹೊಟ್ಟೆ ನೋವು ಮತ್ತೆ ವಾಂತಿ ಸಮಸ್ಯೆ ಮಕ್ಕಳಲ್ಲಿ ಬರ್ತದೆ. ಓಕೆ, ಅದರಲ್ಲಿ ಹೊಟ್ಟೆಲ್ಲೇ ಪ್ರೈಮರಿ ಸಮಸ್ಯೆ ಇರಬೇಕು ಅಂತಿಲ್ಲ, ಇಲ್ಲದಿದ್ರೆ ಡೆಂಗಿ ಜ್ವರ ಇರಬಹುದು, ಆಯ್ತಾ, ಅಥವಾ ಮಲೇರಿಯಾ ಅಥವಾ ಟೈಫಾಯ್ಡ್ ಜ್ವರ. ಓಕೆ, ಅದರಲ್ಲಿ ಜ್ವರದೊಟ್ಟಿಗೆ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ತದೆ. ಸೊ ಇದೆಲ್ಲ ಈ ಶಾರ್ಟ್ ಡ್ಯೂರೇಷನ್ ನೋವು ಸಮಸ್ಯೆ ಈಗ ಕಾಮನ್ ಆಗಿ ಕಂಡು ಬರುವಂತದ್ದು. ಇನ್ನು ಇನ್ನೊಂದು ವೆರೈಟಿ ಬರ್ತದೆ ಕೆಲವೊಂದು ಮಕ್ಕಳಲ್ಲಿ, ಸುಮಾರು ದೀರ್ಘಕಾಲದಲ್ಲಿ ಹೊಟ್ಟೆ ನೋವು, ಸುಮಾರು ತಿಂಗಳಿಂದ ಸುಮಾರು ವರ್ಷ ಆಗಾಗ ಹೊಟ್ಟೆ ನೋವು ಬರ್ತದೆ ಡಾಕ್ಟರ್ ಅಂತ ಹೇಳಿ ಬರ್ತಾರೆ ಸುಮಾರು ಜನ ಕ್ಲಿನಿಕ್ಗೆ. ಇಲ್ಲದಿದ್ರೆ ನೋವು ಬರ್ತದೆ, ಕಮ್ಮಿ ಆಗ್ತದೆ, ಮತ್ತೆ ಪುನಃ ಒಂದು ತಿಂಗಳು ಬಿಟ್ಟ ನಂತರ ಕೆಲವು ದಿನಗಳು ಕೆಲವು ವಾರಗಳು ಕಾಣಿಸಿಕೊಳ್ಳುವಂಥದ್ದು. ಸೊ ಆ ನಮೂನೆ ವೆರೈಟಿಯು ಬರ್ತದೆ. ಸೊ ಇದನ್ನು ಕ್ರಾನಿಕ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ, ಆಯ್ತಾ, ಅದು ದೀರ್ಘಕಾಲದ ಹೊಟ್ಟೆ ನೋವು. ಆಯ್ತಾ, ಇದು ಒಂದು ಸಾಮಾನ್ಯವಾಗಿ ಕಂಡು ಬರುವ ಸಮಸ್ಯೆ. ಓಕೆ, ಈಗ ನಾನು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ಈಗ ಓ ಪಿ ಡಿಯಲ್ಲಿ ನೋಡಿದರೆ ಈ ಹೊಟ್ಟೆ ನೋವು ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ನಾನು ಒನ್ ಆಫ್ ದ ಕಾಮನೆಸ್ಟ್ ಕೇಸ್, ಸಾಮಾನ್ಯವಾಗಿ ನಾನು ನೋಡುವಂತ ಕೇಸ್. ಆಯ್ತಾ, ಇದರಲ್ಲಿ ಎರಡು ನಮೂನೆ ಬರ್ತದೆ. ಓಕೆ, ಒಂದು ಗಂಭೀರವಾದ ಸಮಸ್ಯೆಗಳು. ಓಕೆ, ಸೊ ಅದನ್ನ ನಾವು ಮಿಸ್ ಮಾಡಬಾರ್ದು, ಯಾಕೆಂದ್ರೆ ಅದನ್ನ ಮಿಸ್ ಮಾಡಿದ್ರೆ ಮಗುವಿಗೆ ದೀರ್ಘಕಾಲದ ಇಂಪ್ಲಿಕೇಶನ್ಸ್ ಅಂತ ಹೇಳಿ ಸಮಸ್ಯೆಗಳು ಜಾಸ್ತಿಯಾಗಿ ತೊಂದರೆ ಕೊಡುವಂತ ಸಮಸ್ಯೆಗಳು ಇರಬಹುದು. ಓಕೆ, ಸೊ ಅದರಲ್ಲಿ ಯಾವ ಯಾವ ನಮೂನೆ ಬರ್ತದೆ ಅಂತೇಳಿ ನಾವು ಕಾರಣಗಳನ್ನ ಲಿಸ್ಟ್ ಔಟ್ ಮಾಡಿದ್ರೆ ಆಯ್ತಾ. ಒಂದು ಏನಂತ ಹೇಳಿದ್ರೆ, ಈಗ ಮೇಲ್ಗಡೆ ಹೊಟ್ಟೆಯಿಂದ ತಕೊಂಡ್ರೆ ಆಯ್ತು, ಹೊಟ್ಟೆಯಲ್ಲಿ ಈಗ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತೇವೆ, ಈ ಅಸಿಡಿಟಿ ಸಮಸ್ಯೆ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂಥದ್ದು. ಓಕೆ, ಸೊ ಆ ಥರ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಸೊ ಯೂಶ್ವಲಿ ಅವರದ್ರಲ್ಲಿ ಊಟ ಆದ ನಂತರ ಹೊಟ್ಟೆಯಲ್ಲಿ ಜೋರಾಗಿ ಉರಿ ಬರುವಂಥದ್ದು, ವಾಂತಿ ಸಮಸ್ಯೆ, ಆ ಥರ ಎಲ್ಲ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಮೊದಲೆಲ್ಲ ಈ ಹೊಟ್ಟೆಯಲ್ಲಿ ಹುಣ್ಣು ಅಲ್ಸರ್ ಡಿಸೀಸ್ ದೊಡ್ಡವರ ಕಾಯಿಲೆ ಅಂತ ಹೇಳಿತ್ತು, ಬಟ್ ಈಗ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿ, ಲೈಫ್ ಸ್ಟೈಲ್ ಚೇಂಜಸ್ ಆಗಿ, ಈವನ್ ಈಗ 8-10 ವರ್ಷದ ಮಕ್ಕಳಲ್ಲೂ ನಾವು ಅಲ್ಸರ್ ಡಿಸೀಸ್ ಅನ್ನು ನೋಡ್ತಾ ಇದ್ದೇವೆ. ಆಯ್ತಾ, ಈಗ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳ್ತೇವೆ, ಕರುಳಿನ ಉರಿಯೂತದ ಕಾಯಿಲೆ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಸಣ್ಣ ಕರುಳಲ್ಲಾಗಲಿ ದೊಡ್ಡ ಕರುಳಲ್ಲಾಗಿ ಅಲ್ಸರ್ ಬಂದು ಮಗುವಿಗೆ ಹೊಟ್ಟೆ ನೋವು, ದೀರ್ಘಕಾಲದ ಲೂಸ್ ಮೋಷನ್ ಬೇದಿ ಆಗುವಂಥದ್ದು, ಕೆಲವೊಮ್ಮೆ ರಕ್ತಸ್ರಾವ ಆಗುವಂಥದ್ದು ಬೇದಿಯಲ್ಲಿ, ತೂಕ ಕಮ್ಮಿ ಆಗುವಂಥದ್ದು, ರಕ್ತಹೀನತೆ, ಇದೆಲ್ಲ ಸಮಸ್ಯೆ ಒಟ್ಟಿಗೆ ಕಾಣಿಸಿಕೊಳ್ಳುವಂಥ. ಇಲ್ಲದಿದ್ರೆ ಕೆಲವೊಮ್ಮೆ ಹೊಟ್ಟೆಯ TB ಕಾಯಿಲೆಯಲ್ಲೂ ದೀರ್ಘಕಾಲದ ಹೊಟ್ಟೆ ನೋವು ಬರಬಹುದು. ಓಕೆ, ಇದೆಲ್ಲ ಸಾಮಾನ್ಯ ಸಮಸ್ಯೆ, ತೀವ್ರವಾದ ಸಮಸ್ಯೆ ಇರುವಂಥದ್ದು ದೀರ್ಘಕಾಲ. ಇದು ಸಾಮಾನ್ಯವಾಗಿ ನಾವು ಒಂದು 10-20% ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆಗಳು ನಾನೀಗ ಹೇಳಿರುವಂತಹ ಸಮಸ್ಯೆ ಬರ್ತದೆ. ಇನ್ನೊಂದು 70-80% ಮಕ್ಕಳಲ್ಲಿ ಈಗ ಏನಂತ ಹೇಳಿ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ದೀರ್ಘಕಾಲದಲ್ಲಿ ನೋವು ಕಾಣಿಕೊಳ್ತದೆ. ಇದು ಯೂಶ್ವಲಿ ಅಂತಂದ್ರೆ ನೋವು ಬೆಳಗಿನ ಟೈಮಲ್ಲಿ ಬರುವಂಥದ್ದು, ರಾತ್ರಿ ನಿದ್ದೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಎಂತ ತೀವ್ರತೆ ಈಗ ಸಾಮಾನ್ಯವಾಗಿ ಒಂದು ಟಾಲರೇಬಲ್ ಲಿಮಿಟ್ ಅಲ್ಲಿ ಬರ್ಬೋದು ಅವರಿಗೆ, ಅವರು ತೂಕ ಎಲ್ಲ ನಾರ್ಮಲ್ ಆಗಿರ್ಬೋದು. ಆಯ್ತಾ, ಇದು ಬೇರೆಯನ್ನು ನಾವು ಪರೀಕ್ಷೆ ಮಾಡುವಾಗ ಬೇರೆಯನ್ನು ಸಮಸ್ಯೆ ಇದು ತೀವ್ರ ಸಮಸ್ಯೆ ನಮ್ಮನ್ನೆ ಕಾಣಿಸಿಕೊಳ್ಳುವುದಿಲ್ಲ. ಓಕೆ, ಇದನ್ನು ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ. ಸಾಮಾನ್ಯ 70-80% ಮಕ್ಕಳಲ್ಲಿ ಈ ತರ ಸಮಸ್ಯೆ ಇರಬಹುದು. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ, ಓಕೆ, ಅದಿರ್ಬೋದು ಈ ತರ ಮಕ್ಕಳಲ್ಲಿ. ಸೊ ಅದನ್ನ ನಾವು ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಆಯ್ತಾ, ಇಲ್ಲದಿದ್ರೆ ಜಂತು ಹುಳದ ಸಮಸ್ಯೆ ಇರ್ಬೋದು. ಆಯ್ತಾ, ಅಥವಾ ಗಟ್ ಆಲ್ಟ್ರೇಷನ್ ಅಂತ ಹೇಳ್ತೇವೆ, ಈ ತರ ಎಲ್ಲ ಸಮಸ್ಯೆ ಬರುವ ಚಾನ್ಸಸ್ ಇದೆ. ಸೊ ಕಾರಣ ಬ್ರಾಡ್ ಇರ್ತದೆ. ಸೊ ಹೀಗೆ ಡಿವೈಡ್ ಮಾಡಿದ್ರೆ ಈ ತರ ಹೇಳ್ಬೋದು ನಾವು,
1: ತುಂಬಾ ಕಾರಣಗಳಿಂದಾಗಿ
2: ಹೌದು
1: ಒಂದು ಹೊಟ್ಟೆ ನೋವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ.
2: ಹೌದು
1: ಡಾಕ್ಟರ್, ಈಗ ಮಕ್ಕಳು ಸಾಮಾನ್ಯವಾಗಿ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಇದು ಗಂಭೀರವಾದ ಸಮಸ್ಯೆಯೋ ಅಥವಾ ಇದು ಬೇಗ ಗುಣವಾಗುವಂತದ್ದು ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ?
2: ಹೌದು, ಈಗ ಈಗ ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ಬಂದಾಗ, ಓಕೆ, ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ತರದ ಸಮಸ್ಯೆ ಇದ್ರೆ ಅದು ಇದು ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ರೆಡ್ ಫ್ಲಾಗ್ ಸೈನ್ಸ್ ಯಾವುದು ಅಂತ ಹೇಳಿದ್ರೆ, ನಾನು ಕೆಲವೊಂದು ಈಗಲೇ ಮೆನ್ಷನ್ ಮಾಡಿದೆ, ಯಾವುದೇ ಮಗು ರಾತ್ರಿ ನಿದ್ದೆಯಲ್ಲಿ ಜೋರು ನೋವು ಅಂತೇಳಿ ಎದ್ರೆ ಏನಾದರೂ ಒಳಗಡೆ ಗಂಭೀರವಾದ ಸಮಸ್ಯೆ ಇರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಸೊ 2-3 ಗಂಟೆಗೆ ನೋವು ಅಂತೇಳಿ ಹೇಳ್ತದೆ ಅಂತ ಹೇಳಿದರೆ, ಆಯಿತಾ, ಇಲ್ಲ ಅಂತ ಹೇಳಿದರೆ ಒಂದು ಜಾಗದಲ್ಲಿ ಈಗ ಎಡಗಡೆ ಆಗಲಿ ಬಲಗಡೆ ಆಗಲಿ ಒಂದು ಜಾಗದಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಅಲ್ಲೇ ನೋವು ಅಲ್ಲೇ ನೋವು ಅಂತೇಳಿ ಹೇಳ್ತಾ ಇದ್ರೆ ಸಮಸ್ಯೆ ಆ ಅದರ ಜಾಗದಲ್ಲಿರುವ ಅಂಗಾಂಗದಲ್ಲಿರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಇಲ್ಲದಿದ್ರೆ ಮಗುವಿನ ತೂಕ ಕಮ್ಮಿ ಆಗ್ತಾ ಇದೆ ಅಥವಾ ಮಗುವಿಗೆ ಪ್ರಾಯಕ್ಕೆ ತಕ್ಕ ಹಾಗೆ ತೂಕ ಇಲ್ಲ. ಆಯ್ತಾ, ಈಗ 10 ವರ್ಷದ ಮಗು 30 ಕೆಜಿ ಇರಬೇಕು ಅಂದ್ರೆ ಬರೀ 20 ಕೆಜಿ ತೂಕ್ತಾ ಇದೆ. ಅಥವಾ 25 ಇದ್ದವನು 20 ಆಗಿದ್ದಾನೆ ರೀಸೆಂಟ್ ಆಗಿ, ಆ ತರ ಇದ್ರೆ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ. ಇಲ್ಲದಿದ್ರೆ ಮಗುವಿಗೆ ಪದೇ ಪದೇ ಜ್ವರ ಬರ್ತಾ ಇದೆ, ಪದೇ ಪದೇ ಈ ಜಾಯಿಂಟ್ ಸ್ವೆಲ್ಲಿಂಗ್ ಅಂತೇಳಿ ಹೇಳ್ತೇವೆ ಆ ತರ, ಗೂದದ್ವಾರದಲ್ಲಿ ಗಾಯಗಳಾಗ್ತಾ ಇದೆ ಅಥವಾ ಬಾಯಿಯಲ್ಲಿ ಹುಣ್ಣಾಗ್ತಾ ಇದೆ ಆಗಾಗ, ಇದೆಲ್ಲ ನಮಗೆ ಏನಂದ್ರೆ ಅಂಡರ್ಲೈನ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಲಕ್ಷಣ ಇರುವ ಚಾನ್ಸಸ್ ಇದೆ. ಇಲ್ಲದಿದ್ರೆ ರಕ್ತಹೀನತೆ, ಅಂದ್ರೆ ಮಗುವಿನ ಹಿಮೋಗ್ಲೋಬಿನ್ ನಾವು ಟೆಸ್ಟ್ ಮಾಡಿದ್ರೆ ಕಮ್ಮಿ ಬರುವಂತದ್ದು, ಅಥವಾ ನೋಡುವಾಗ್ಲೇ ಮಗು ಪೇಲ್ ಆಗಿ ಕಾಣಿಸ್ತಾನೆ, ಓಕೆ, ರಕ್ತಹೀನತೆ ಸಮಸ್ಯೆಯಿಂದ. ಸೊ ಈ ತರ ನಾಕ್ಚರ್ನಲ್ ಪೇನ್, ವೇಟ್ ಲಾಸ್, ತೂಕ ಕಮ್ಮಿ ಆಗುವುದು, ಈ ತರ ಎಲ್ಲ ಸಮಸ್ಯೆ ಬಂದ್ರೆ ದೀರ್ಘ ಗಂಭೀರವಾದ ಸಮಸ್ಯೆ ಇರಬಹುದು ಅಂತ ಹೇಳಿ ನಾವು
1: ಅನ್ಕೋಬಹುದು. ಈಗ ಯಾವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ?
2: ಈಗ ಏನಂತ ಹೇಳಿದ್ರೆ, ನಾವು ಈಗ ದೀರ್ಘಕಾಲದ ನೋವಿದ್ರೆ ಯಾವತ್ತಿಗೂ ನಾವು ಒಂದ್ಸತಿ ಮಗುವಿಗೆ ಇದು ಮಕ್ಕಳ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡೋದು ಒಳ್ಳೇದು. ಯಾಕೆಂದ್ರೆ ದೀರ್ಘಕಾಲ ನೋವಿದ್ರೆ ಅಂಡರ್ಲೈಂಗ್ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ ನಾವು ನೋಡ್ಲೇಬೇಕಾಗ್ತದೆ. ಈಗ ದೀರ್ಘಕಾಲದ್ದಲ್ಲ, ಈಗ ಕೆಲವು ದಿನಗಳಿಂದ ಮಗುವಿಗೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ನಾವು ಈ ಹೋಮ್ ರೆಮಿಡಿಗಳನ್ನು ಅಥವಾ ನಾವು ಹೇಳಿರುವಂತದ್ದು ನಾವು ಪ್ರಯತ್ನ ಮಾಡಬಹುದು, ಕಮ್ಮಿ ಆಗ್ತದೋ ಇಲ್ವೋ ಅಂತ ಹೇಳಿ. ಅದರಲ್ಲಿ ಕಮ್ಮಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವತ್ತಿಗೂ ಹೋಗಿ ನೋಡುವಂತ ಒಳ್ಳೇದು. ಇಲ್ಲದಿದ್ರೆ ಸಿವಿಯರ್ ಪೇನ್ ಅಂತ ಹೇಳ್ತೀವಿ, ಈಗ ಮಗು ಹೊರಳಾಡ್ತಾ ಇದ್ದಾನೆ ನೋವಲ್ಲಿ, ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅವನಿಗೆ, ಹಾಗೆ ಅಂತ ಹೇಳಿದ್ರೆ ನಾವು ಯಾವತ್ತಿಗೂ ಏನೋ ಇದು ಗಂಭೀರ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ಬೇಕಾಗ್ತದೆ. ಸೊ ಅವಾಗ ನಾವು ಇಮಿಡಿಯೇಟ್ಲಿ ಹೋಗುವಂತದ್ದು ಒಳ್ಳೇದು ಮಕ್ಕಳ ವೈದ್ಯರ ಹತ್ರ.
1: ಅಂದ್ರೆ ಎಷ್ಟು ಟೈಮ್ ನೋಡ್ಬೇಕಾಗುತ್ತೆ ನಾವು ಮನೆ ಮದ್ದಲ್ಲಿ, ಎಷ್ಟು ಟೈಮ್ ಮಾಡ್ಬೇಕಾಗ್ಬೋದು?
2: ಈ ಮನೆ ಮದ್ದಲ್ಲಿ ಅಥವಾ ಪ್ಯಾರಾಸಿಟಮಾಲ್ ಮದ್ದಲ್ಲಿ ಒಂದು ಅರ್ಧ ಗಂಟೆ ನೋಡ್ಬೋದು, ಸಮಸ್ಯೆ ಇದೆಯಾ ಕಮ್ಮಿ ಆಗ್ತಾ ಇದೆ ಅರ್ಧ ಗಂಟೆಯಿಂದ ಒಂದು ಗಂಟೆ. ಅದರಲ್ಲಿ ಕಮ್ಮಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ಒಂದು ಸಮಾಲೋಚನೆ ಮಾಡುವಂತದ್ದು ಒಳಿತು.
1: ಈ ಹೊಟ್ಟೆ ನೋವಿಗೂ ಆಹಾರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅವ್ರು ತಿನ್ನುವಂತ ಆಹಾರ ಈ ಹೊಟ್ಟೆ ನೋವಿನ ಮೇಲೆ ಅಥವಾ ಹೊಟ್ಟೆ ನೋವಿಗೆ ಕಾರಣ ಆಗುತ್ತಾ?
2: ಈಗ ಇದು ನಾವು ಮೇನ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ನಾವು ರಿಲೇಟ್ ಮಾಡಬಹುದು ಆಹಾರ ಪದ್ಧತಿ. ಮೇನ್ಲಿ ಏನಂತ ಹೇಳಿದ್ರೆ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್, ಈಗ ನಾನೊಂದು 70-80% ಮಕ್ಕಳಲ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ಕಾರಣ ಅಂತ ಹೇಳಿದೆ. ಓಕೆ, ಈವನ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ಗೆ ಆಹಾರ ಪದ್ಧತಿಯ ಬಗ್ಗೆ ಇದು ಮೇಲೆ ತುಂಬಾ ರಿಸರ್ಚ್ ನಡೆದಿದೆ ಆಲ್ರೆಡಿ. ಈಗ ನಿಮ್ಗೆ ತಿಳಿದಿರೋ ಹಾಗೆ ಪ್ರೀವಿಯಸ್ ಜನರೇಷನ್ ತಕ್ಕೊಳ್ಳುವ ಆಹಾರ ಪದ್ಧತಿಗೂ ಈಗ ವ್ಯತ್ಯಾಸ ಇದೆ. ಓಕೆ, ಸೊ ಈಗ ಏನಂತ ಹೇಳಿದ್ರೆ ನಮ್ಮ ಇದು ಆಹಾರ ಪದ್ಧತಿ ಮೋರ್ ಆಫ್ ವೆಸ್ಟರ್ನೈಸ್ ಡಯಟ್ ಅಂತ ಹೇಳ್ತೇವೆ, ಪಾಶ್ಚಿಮಾತ್ಯ ಶೈಲಿಯ ಆಹಾರ ಪದ್ಧತಿ ನಾವು ತಕ್ಕೊಳ್ತಾ ಇದ್ದೇವೆ. ಸೊ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ ಆಗ್ತದೆ, ನಾರಿನಂಶ ಕಮ್ಮಿ ಆಗ್ತಾ ಇದೆ. ಅಂದ್ರೆ ನಾವು ಮುಂಚೆ ತುಂಬಾ ಪಲ್ಯಗಳು, ತರಕಾರಿ, ಹಣ್ಣುಗಳು, ಕಾಳುಗಳು ಅದನ್ನು ತಕ್ಕೊಳ್ತಾ ಇದ್ವಿ, ಈಗ ನಾವು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಜಾಸ್ತಿ ತಕ್ಕೊಳ್ತೇವೆ. ಅಂದ್ರೆ ಮಗು ಈಗ ಮುಂಚೆ ಇಡೀ ಗೋಧಿ ತಿಂತ ಇದ್ರೆ ಈಗ ಅದನ್ನು ಗೋಧಿ ಹುಡಿಯಿಂದ ಮೈದಾ ಬಂದಿದೆ. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಸೇವನೆ ಜಾಸ್ತಿ ಆಗ್ತಾ ಇದೆ. ಅಲ್ಟ್ರಾ ಪ್ರೊಸೆಸ್ ಈಗ ಫುಡ್ ಅಲ್ಲಿ ಸುಮಾರು ಎಡಿಟಿವ್ಸ್, ಪ್ರಿಸರ್ವೇಟಿವ್ಸ್ ಜಾಸ್ತಿ ಆಗ್ತಾ ಇದೆ. ಸುಮಾರು ಇದರಲ್ಲಿ ನಾವು ವೇರಿಯಸ್ ಸಾಸಸ್, ಸ್ಟೋರ್ಡ್ ಸಾಸಸ್ ಅಥವಾ ಪ್ಯಾಕೇಜ್ಡ್ ಫುಡ್ ಅನ್ನು ನಾವು ಉಪಯೋಗ ಮಾಡ್ತೇವೆ. ಫ್ರೋಜನ್ ಫುಡ್, ಪ್ರಿಸರ್ವ್ಡ್ ಫುಡ್ ಸುಮಾರು ಈಗ ರೆಡಿ ಟು ಈಟ್ ಅಂತ ಹೇಳಿ ಬರ್ತದೆ ಸುಮಾರು ಇದರಲ್ಲಿ. ಓಕೆ, ಸೊ ಇಲ್ಲದಿದ್ರೆ ಫ್ರೋಜನ್ ಫುಡ್ ಇರ್ತದೆ, ಅದನ್ನು ನಾವು ಬಿಸಿ ಮಾಡಿ ತಿಂತೇವೆ, ಸುಮಾರು ತಿಂಗಳಿಂದ ಇಟ್ಟಿರುವಂಥದ್ದು. ಈವನ್ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಸುಮಾರು ಆ ಥರ. ಈಗ ನಮಗೆ ಈಗ ಯಾವುದಾದ್ರು ಮನೆಯಲ್ಲಾದರೂ ಈಗ ಪ್ರತಿಯೊಂದು ಫುಡ್ಡನ್ನು ಸೆಪ್ರೇಟ್ ಆಗಿ ಫ್ರೆಶ್ ಆಗಿ ತಯಾರು ಮಾಡುವಷ್ಟು ಸಮಯವೂ ಇಲ್ಲ, ಪೇಷನ್ಸು ಇಲ್ಲ ಈಗ. ಸೊ ಆ ಸಮಸ್ಯೆ ಇದೆ. ಓಕೆ, ಸೊ ಇದೆಲ್ಲ ಆಹಾರ ಚೇಂಜಸ್ ನಾವು ಕಾಣಿಸ್ಕೊಳ್ತಾ ಇದೆ. ಮತ್ತೆ ಸಿಂಪಲ್ ಈಗ ಜ್ಯೂಸ್ ಸೇವನೆ ಆಗಲಿ ಅಥವಾ ಶುಗರೇಟೆಡ್ ಬೆವರೇಜಸ್ ಸೇವನೆ ಆಗಲಿ, ಕಾರ್ಬೋನೇಟೆಡ್ ಬಯೋರೇಜಸ್ ಸೇವನೆ ಆಗಲಿ, ಇದೆಲ್ಲ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಜಂಕ್ ಫುಡ್ ಅಂತೇಳಿ ಕರೆಯಲ್ಪಡ್ತದೆ. ಓಕೆ, ಸೊ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇಯ್ನಿಗೆ ಈ ಥರ ಸಮಸ್ಯೆಗೆ ಸೊ ಈ ಥರ ಆಹಾರ ಪದ್ಧತಿಯ ಇದು ಅಸೋಸಿಯೇಷನ್ ತುಂಬ ಜಾಸ್ತಿ ಇದೆ. ಸೊ ಇದೆಲ್ಲ ಕಾರಣ ಆಗ್ಬಹುದು ಅಂತೇಳಿ ನಾವು ಹೇಳ್ಬೋದು.
1: ಡಾಕ್ಟರ್, ಈಗ ತಾವಾಗ್ಲೇ ಹೇಳಿದಾಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತೆ, ಹಾಗೇನೆ ಹೊಟ್ಟೆ ಸೋಂಕಿನಿಂದ ಬರುತ್ತೆ, ಹಾಗೇನೆ ಹುಳುಗಳಿಂದ ಕೂಡ
2: ಆಗುತ್ತೆ.
1: ಹೌದು, ಇದು ಹೇಗೆ ಗೊತ್ತಾಗುತ್ತೆ ನಮಗೆ?
2: ಓಕೆ, ಇದು ಮೇನ್ಲಿ ನಮಗೆ ಈಗ ಮಲಬದ್ಧತೆ ನೋಡಿದ್ರೆ, ಓಕೆ, ಈಗ ಮಕ್ಕಳಲ್ಲಿ ಯಾವಾಗ್ಲೂ ಮಲಬದ್ಧತೆಗೆ ಮಲಬದ್ಧತೆ ಆಗ್ತಾ ಇದೆ ಅಂತೇಳಿ ಮಕ್ಕಳು ಹೇಳ್ಬೋದು.

0: ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಈಗ ಸುಮಾರು ಜನ ಹೊಟ್ಟೆ ನೋವು ಅಂತೇಳಿ ಬರ್ತಾರೆ, ಇದು ಮಲ ಅವನು ಪಾಸ್ ಮಾಡ್ತಾ ಇದ್ದಾನೆ ಅಂದ್ರೆ ಇಲ್ಲ ಡಾಕ್ಟರ್ ದಿನ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ, ಆಯ್ತಾ. ಬಟ್ ನಾವು ಪ್ರೋಬ್ ಮಾಡಿ ಕೇಳಿದ್ರೆ, ಈಗ ಇದು ಪೋಷಕರಲ್ಲಿ, ಈಗ ಪಾಯ್ಖಾನೆಯಲ್ಲಿ ತುಂಬಾ ಹೊತ್ತು ಕೂತ್ಕೊಳ್ಳೋದು, ಅಥವಾ ಕೆಲವೊಬ್ಬರಿಗೆ ಹೋಗ್ತಾನೆ 1 ನಿಮಿಷದಲ್ಲಿ ವಾಪಸ್ ಬರುವಂಥದ್ದು, ಫುಲ್ ಕ್ಲಿಯರ್ ಮಾಡಲಿಕ್ಕಿಲ್ಲ. ಓಕೆ, ಸ್ವಲ್ಪ ಹೊತ್ತು ಮಾಡುವಂಥದ್ದು ಬರುವಂಥದ್ದು. ಓಕೆ, ಈಗ ಕೆಲವೊಂದು ಮಕ್ಕಳು ಇಲ್ಲ ಗಟ್ಟಿ ಆಗ್ತದೆ ನೋವಾಗ್ತದೆ ಅಂತಲೂ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಲಕ್ಷಣಗಳು ಬರ್ತದೆ. ಓಕೆ, ಇಲ್ಲ ಕೆಲವೊಮ್ಮೆ ಏನಂತ ಹೇಳಿದರೆ, ಇದು ಮಗು ಒಂದು ಮೂಲೆಯಲ್ಲಿ ಹೋಗಿ ಓಕೆ ಕಾಲು ಅಡ್ಡ ಮಾಡಿ ನಿಂತ್ಕೊಳ್ಳುವಂಥದ್ದು, ವಿತ್ ಹೋಲ್ಡಿಂಗ್ ಮ್ಯಾನೋವರ್ ಅಂತ ಹೇಳ್ತಾರೆ, ಮೋಷನ್ ಮಾಡಲಿಕ್ಕೆ ಹೆದರಿಕೆ ಆಗಿ, ಮಲ ಪಾಸ್ ಮಾಡಲಿಕ್ಕೆ ಹೆದರಿಕೆ ಆಗಿ ವಿತ್ ಹೋಲ್ಡ್ ಮಾಡುವಂಥದ್ದು. ಸೊ ಇದೆಲ್ಲ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಕಾಣಿಸ್ತದೆ. ಕೆಲವೊಮ್ಮೆ ಇದು ಏನೂ ಬರಲಿಕ್ಕಿಲ್ಲ. ಸೊ ವೈದ್ಯರು ಸಮಾಲೋಚನೆ ಮಾಡುವಾಗ, ವೈದ್ಯರು ಹೊಟ್ಟೆ ಪರೀಕ್ಷೆ ಮಾಡುವಾಗ ಈ ಮಲ ಹೊಟ್ಟೆಯಲ್ಲಿ ಸ್ಟಾಕ್ ಆಗಿರುವಂಥದ್ದು ಕಾಣಿಸ್ಕೊಳ್ಬೋದು. ಓಕೆ, ಸೊ ಇದೆಲ್ಲ ಸಮಸ್ಯೆ ಕಾಣಿಸಿಕೊಳ್ಬಹುದು, ಮಲಬದ್ಧತೆ. ಇನ್ನೀಗ ಜಂತು ಹುಳದ ಸಮಸ್ಯೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಂತ ಹೇಳಿದ್ರೆ ಒಕೇಶನಲ್ಲಿ ಮೋಷನ್ ಅಲ್ಲಿ ಹುಳಗಳು ಕಾಣಿಸಿಕೊಳ್ಬಹುದು, ಅದು ಕಾಣಿಸಿಕೊಳ್ಬೇಕು ಅಂತಲೇ ಇಲ್ಲ, ಆಯ್ತಾ. ಇಲ್ಲ ಕೆಲವೊಮ್ಮೆ ಗುದದ್ವಾರದ ಸುತ್ತ ಮಗುವಿಗೆ ತುರಿಕೆ ಬರಬಹುದು. ಓಕೆ, ಇಲ್ಲ ಮಗುಗೆ ಇದೆರಡು ಲಕ್ಷಣ ಇಲ್ಲದೆ ಇರ್ಲಿಕ್ಕೂ ಸಾಕು, ಮಗುಗೆ ಸ್ವಲ್ಪ ಹಶು ಕಮ್ಮಿ ಇರ್ಬೋದು, ಓಕೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಈ ಹುಳದ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಅಲರ್ಜಿ ಸಮಸ್ಯೆಗಳು, ತುರಿಕೆ ಚರ್ಮದಲ್ಲಿ, ಅದೆಲ್ಲ ಕಾಣಿಸಿಕೊಳ್ಬಹುದು. ಇದೆಲ್ಲ ಇಲ್ಲದಿದ್ರೂ ಈಗ ಮಕ್ಕಳಲ್ಲಿ ಅಟ್ಲೀಸ್ಟ್ 1-6 ತಿಂಗಳಿಗೆ ಒಮ್ಮೆ ಈ ಜಂತು ಹುಳದ ಔಷಧ ಕೊಡುವಂಥದ್ದು ಒಳ್ಳೆಯದು. ಈಗ ಸರ್ಕಾರಿ ಪ್ರೋಗ್ರಾಮ್ಗಳು ಇದೆ, ಓಕೆ, ಶಾಲೆಯಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಜಂತು ಹುಳದ ಔಷಧಿ ಎಲ್ಲರಿಗೂ ಕೊಡ್ತಾರೆ. ಅದನ್ನು ಎಲ್ಲ ಮಕ್ಕಳು ಸೇವನೆ ಮಾಡುವುದು ಸೇಫ್, ಏನು ಹಾನಿಯನ್ನು ಆಗುದಿಲ್ಲ. ಓಕೆ, ಸೊ ಅದನ್ನು ಕೆಲವೊಬ್ರು ಪೋಷಕರು ರಿಜೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಈ ಔಷಧ ಹೇಗಾಗ್ಬೋದು, ಏನ್ ಸಮಸ್ಯೆ ಆಗ್ಬೋದು ಏನು ಅಂತೇಳಿ ತಕೊಳ್ಳೋದಿಲ್ಲ. ಸೊ ಅದನ್ನು ಸೇಫ್ ಆಗಿ ತಕ್ಕೊಳ್ಬಹುದು. ಓಕೆ, ಸೊ ಈ ತರ ಸಮಸ್ಯೆಗಳು, ಜಂತು ಹುಳ ಅಥವಾ ಮಲಬದ್ಧತೆಯನ್ನು ಈ ತರ ನಾವು ಟ್ಯಾಕಲ್ ಮಾಡಬಹುದು ಅಥವಾ ಕಂಡುಹಿಡಿಬಹುದು. ಹೊಟ್ಟೆ ಸೋಂಕು ಇದ್ರೆ ಯೂಶ್ವಲಿ ಮಕ್ಕಳಿಗೆ ಭೇದಿ ಆಗುವಂಥದ್ದು, ವಾಂತಿ ಆಗುವಂಥದ್ದು, ಅಲಾಂಗ್ ವಿತ್ ಹೊಟ್ಟೆ ನೋವು, ಇಲ್ಲ ಕೆಲವೊಬ್ಬರಿಗೆ ಜ್ವರ ಕಾಣಿಸ್ಬಹುದು. ಸೊ ಆ ಥರ ಸಮಸ್ಯೆಗಳಿರ್ಬೋದು. ಇದು ಹೊಟ್ಟೆ ಸೋಂಕು ಯೂಶ್ವಲಿ ಏನಂತ ಹೇಳಿದರೆ, ಇದು ದೀರ್ಘಕಾಲದ ಹೊಟ್ಟೆ ನೋವು ಆಗುದಿಲ್ಲ. ಈ ನಾರ್ಮಲ್ ಸೋಂಕುಗಳು ನಾವು ಕಾಣುವಂಥದ್ರಲ್ಲಿ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಅದು ಸೆಟ್ಲ್ ಆಗ್ತದೆ, ಕಮ್ಮಿ ಆಗ್ತದೆ. ಸೊ ಅದನ್ನು ಏನಂತ ಹೇಳಿದ್ರೆ, ಆ ಥರ ಇದ್ರೆ ಹತ್ತಿರದ ಮಕ್ಕಳ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ತಕೊಳ್ಳುವಂಥದ್ದು ಒಳ್ಳೆಯದು ಸೋಂಕಿಗೆ.
1: ಡಾಕ್ಟರ್, ಈಗ ಮಗುವಿಗೆ ಪುನಃ ಪುನಃ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಏನಾದರೂ ಪರೀಕ್ಷೆ ಮಾಡಿಸ್ಬೇಕಾಗುತ್ತಾ?
0: ಹೌದು, ಏನಂತ ಹೇಳಿದ್ರೆ ಪುನಃ ಪುನಃ ಅಥವಾ ದೀರ್ಘಕಾಲದ ಹೊಟ್ಟೆ ನೋವು ಇದ್ರೆ, ನಾನು ಮುಂಚೆ ಹೇಳಿದಾಗೆ ಯಾವತ್ತೊಂದು ವೈದ್ಯರ ಸಮಾಲೋಚನೆ ಮಾಡುವಂಥದ್ದು ಒಳ್ಳೆಯದು. ಸೊ ಈಗ ಯಾವುದೇ ಮಗು ಆ ಥರ ದೀರ್ಘಕಾಲ ಸಮಸ್ಯೆ ಅಥವಾ ಪುನಃ ಪುನಃ ಹೊಟ್ಟೆ ನೋವು ಬಂದರೆ, ಒಂದು ಫಸ್ಟ್ ಏನಂತ ಹೇಳಿದ್ರೆ ನಾವು ಡೀಟೇಲ್ಡ್ ಹಿಸ್ಟ್ರಿ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಆಯ್ತಾ, ರೋಗ ಲಕ್ಷಣವನ್ನು ಇನ್ ಡೀಟೇಲ್ ಅನಲೈಸ್ ಮಾಡ್ತೇವೆ. ಆಯ್ತಾ, ಮಗುವಿಗೆ ಪರೀಕ್ಷೆ ಮಾಡ್ತೇವೆ, ಈಗ ಮಗುವಿನ ತೂಕ ಅಥವಾ ಎತ್ತರ ಎಲ್ಲ ಏಜಿಗೆ ಸರಿಯಾಗಿದೆಯಾ ನೋಡ್ತೇವೆ, ರಕ್ತಹೀನತೆ ಸಮಸ್ಯೆ ಇದೆಯಾ ನೋಡ್ತೇವೆ, ಹೊಟ್ಟೆ ಪರೀಕ್ಷೆ ಮಾಡಿ ನೋಡ್ತೇವೆ, ಬೇರೆ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆಯಾ ಅಂತ. ಕೆಲವೊಮ್ಮೆ ಅಗತ್ಯ ಇದ್ದರೆ ಗುದದ್ವಾರದ ಪರೀಕ್ಷೆಯನ್ನು ಮಾಡ್ತೇವೆ. ಅದರ ನಂತರ ಯಾವುದೇ ದೀರ್ಘಕಾಲ ಸಮಸ್ಯೆ ಇದ್ದರೂ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್, ರಕ್ತ ಪರೀಕ್ಷೆಯನ್ನು ಮಾಡಿ ರಕ್ತಹೀನತೆ ಇದೆಯಾ, ಇನ್ಫ್ಲಮೇಟರಿ ಪ್ಯಾರಾಮೀಟರ್ಸ್ ಅಂತೇಳಿ ಹೇಳ್ತೇವೆ. ಆಯಿತಾ, ಕೆಲವೊಂದು ಸ್ಪೆಷಲಿಸ್ಟ್ ರಕ್ತ ಪರೀಕ್ಷೆ ಬೇಸಿಕ್ ಟೆಸ್ಟ್ಗಳು ಮಾಡಿ ನೋಡ್ತೇವೆ. ಅದರ ನಂತರ ಏನಂತ ಹೇಳಿದ್ರೆ ಅಲ್ಟ್ರಾಸೋನೋಗ್ರಫಿ ಅಂತೇಳಿ ಹೇಳ್ತೇವೆ. ಆಯಿತಾ, ಹೊಟ್ಟೆಯ ಸ್ಕ್ಯಾನಿಂಗ್ ಪರೀಕ್ಷೆ, ಆಯ್ತು, ಅದನ್ನು ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ತೇವೆ. ಕೆಲವೊಂದು ಕೇಸ್ಗಳಲ್ಲಿ ಮೂತ್ರ ಪರೀಕ್ಷೆ ಅಥವಾ ಇದು ಮೋಷನ್ ಮಲ ಪರೀಕ್ಷೆಯನ್ನು ಮಾಡಿ ನೋಡ್ಬೋದು. ಇದನ್ನು ನಾವು ಫಸ್ಟ್ ಲೈನ್ ಸ್ಕ್ರೀನಿಂಗ್ ಅಂತೇಳಿ ಹೇಳ್ತೇವೆ. ಆಯ್ತು, ಈಗ ಇಷ್ಟು ಮಾಡಿ ನೋಡಿದಾಗ ನಮಗೇನಾದರೂ ಸಮಸ್ಯೆ ಕಂಡು ಬಂತು, ಈಗ ಪರೀಕ್ಷೆ ಮಾಡುವಾಗ ನಮಗೇನು ಗುದದ್ವಾರದಲ್ಲಿ ಗಾಯ ಇದೆ ಅಂತ ಹೇಳಿ ಕಾಣಿಸ್ಬೋದು, ರಕ್ತಹೀನತೆ ಕಾಣಿಸ್ಬೋದು, ಅಥವಾ ಶರೀರದಲ್ಲಿ ಪ್ರೋಟೀನ್ ಲೆವೆಲ್ ಕಮ್ಮಿ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಅಲ್ಟ್ರಾಸೌಂಡಲ್ಲಿ ಪ್ಯಾಂಕ್ರಿಯಸ್ ಸಮಸ್ಯೆ ಬಂತು ಅಥವಾ ಬೇರೆ ಏನು ಸಮಸ್ಯೆ ಬಂದರೆ ನಾವು ಸೆಕೆಂಡ್ ಲೈನ್ ಸ್ಕ್ರೀನಿಂಗಿಗೆ ಹೋಗ್ತೇವೆ. ಓಕೆ, ಸೊ ಅದರಲ್ಲಿ ಏನು ಬರ್ತದೆ ಅಂದರೆ, ಇದು ಅದು ಮಕ್ಕಳಿಂದ ಮಕ್ಕಳಿಗೆ ನಾವು ಬೇರೆ ಬೇರೆ ರೀತಿಯ ಪರೀಕ್ಷೆಯನ್ನು ಪ್ಲ್ಯಾನ್ ಮಾಡ್ಬೋದು. ಅದು ಒಬ್ಬ ಮಗುವಿಂದ ಇನ್ನೊಂದು ಮಗುವಿಗೆ ಬೇರೆ ಇರಲಿಕ್ಕೂ ಸಾಕು. ಸೊ ಯೂಶ್ವಲಿ ಅದರಲ್ಲಿ ಏನಂತ ಹೇಳಿದ್ರೆ ಮಗುವಿಗೆ ಎಂಡೋಸ್ಕೋಪಿ ಪರೀಕ್ಷೆ ನಾವು ಅಡ್ವೈಸ್ ಮಾಡ್ಬೋದು ಈ ತರ ಸಮಸ್ಯೆ ಕಂಡು ಬಂದ್ರೆ. ಓಕೆ, ಅಂದ್ರೆ ಇದು ಇಲ್ಲದಿದ್ರೆ ಈಗ ಸ್ಕ್ಯಾನಿಂಗ್ ಅಲ್ಲಿ ಏನು ಸಮಸ್ಯೆ ಕಂಡು ಬಂದ್ರೆ ಸಿ ಟಿ ಸ್ಕ್ಯಾನ್ ಅಂತ ಹೇಳಿ ಅಥವಾ ಎಮ್ ಆರ್ ಐ ಸ್ಕ್ಯಾನಿಂಗ್ ಹೊಟ್ಟೆದು ಮಾಡುವ ಅವಶ್ಯಕತೆ ಬರುವ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಸೆಕೆಂಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತೇವೆ. ಸೊ ಈ ತರ ನಾವು ಪರೀಕ್ಷೆಯನ್ನು ಪ್ಲಾನ್ ಮಾಡ್ತೇವೆ. ಈಗ ಎಲ್ಲ ಮಕ್ಕಳಿಗೆ ಎಲ್ಲ ಪರೀಕ್ಷೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇನಿಷಿಯಲ್ ಸ್ಕ್ರೀನಿಂಗ್ ಅಥವಾ ಇನಿಷಿಯಲ್ ಪರೀಕ್ಷೆಯಲ್ಲಿ ನಮಗೆ ಯಾವ ತರ ಕಾಣಿಸ್ಕೊಳ್ತದೋ ಅದರ ಮೇಲೆ ಮಗುವಿಗೆ ಎಂಡೋಸ್ಕೋಪಿ ಬೇಕೋ ಇಲ್ವೋ ಅಥವಾ ಮಗುವಿಗೆ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಬೇಕೋ ಇಲ್ವೋ ಅಂತೇಳಿ ಡಿಸೈಡ್ ಮಾಡ್ತೇವೆ. ಸೊ ಮೇ ಬಿ ಒಂದು 10 ಜನರಲ್ಲಿ ಹೋದವರಲ್ಲಿ ಪರೀಕ್ಷೆಯಲ್ಲಿ ಯಾರಿಗೆ ಸಮಸ್ಯೆ ಕಾಣಿಸ್ಕೊಳ್ತದೋ ಸೊ ಅವರಿಗೆ ನಾವು ಈ ತರ ಅಡ್ವಾನ್ಸ್ಡ್ ಪರೀಕ್ಷೆಗಳು ಬೇಕಾ ಬೇಡ ಅಂತ ಡಿಸೈಡ್ ಮಾಡ್ತೇವೆ.
1: ಈಗ ಎಂಡೋಸ್ಕೋಪಿ ಅಂತ ಹೇಳಿದಾಗ ಇದನ್ನ ಮಕ್ಕಳಲ್ಲಿ ಮಾಡುವಂತದ್ದು ಸುರಕ್ಷಿತವೇ?
0: ಇದು ಒಂದು ಸಾಮಾನ್ಯವಾದ ಕ್ವಶನ್. ನಮ್ಮ ಪೋಷಕರು ನಮಗೆ ಕೇಳ್ತಾರೆ ನಾವು ಎಂಡೋಸ್ಕೋಪಿ ಸಜೆಸ್ಟ್ ಮಾಡಿದ್ರೆ. ಓಕೆ, ಎಂಡೋಸ್ಕೋಪಿ ಅಂದ್ರೆ ಏನು ಅಂತೇಳಿ ಫಸ್ಟ್ ನಾವು ತಿಳ್ಕೊಳ್ಬೇಕು. ಓಕೆ, ಇದರಲ್ಲಿ ಒಂದು ಪೈಪ್ ಇದ್ದು ಒಂದು ಕ್ಯಾಮರಾ ಇರುವಂತದ್ದು. ಸೊ ಅದರಲ್ಲಿ ಅಪ್ಪರ್ ಮತ್ತೆ ಲೋವರ್ ಎಂಡೋಸ್ಕೋಪಿ, ಈಗ ಬಾಯಿಯ ಮೂಲಕ ಅಥವಾ ಗುದದ್ವಾರದ ಮೂಲಕವೋ, ಸೊ ಅನ್ನನಾಳ, ಹೊಟ್ಟೆ ಅಥವಾ ಸಣ್ಣ ಕರುಳು ಮೇಲ್ಭಾಗ ಅಥವಾ ದೊಡ್ಡ ಕರುಳು ಮತ್ತೆ ಸಣ್ಣ ಕರುಳನ್ನು ಸಂಪಾರ್ಟ್ ಕೊಲೊನೋಸ್ಕೋಪಿಯಲ್ಲಿ ಗುದದ್ವಾರದ ಮೂಲಕ ಅದರಲ್ಲಿ ನಾವು ನೋಡುವಂಥದ್ದು. ಫಸ್ಟಿಗೆ ನೋಡಿ ಅದರಲ್ಲಿ ಏನಾದರೂ ಸಮಸ್ಯೆ ಕಂಡ್ರೆ, ಓಕೆ, ಅದರಲ್ಲಿ ಹುಣ್ಣುಗಳು ಕಂಡ್ರೆ ಅದರ ಸ್ಯಾಂಪಲ್ ನಾವು ಟೆಸ್ಟಿಗೆ ಕಳಿಸ್ಬೋದು. ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದರೆ ಥೆರಪ್ಯೂಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅದರಲ್ಲಿ ಪಾಲಿಪ್ ಅಂತೇಳಿ ಎಕ್ಸ್ಟ್ರಾ ಗ್ರೋತ್ ಇದ್ರೆ ಅದನ್ನು ನಾವು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ಬೋದು. ಸೊ ಮಕ್ಕಳಲ್ಲಿ ಎಂಡೋಸ್ಕೋಪಿ ಮಾಡ್ಬೋದೆಂದ್ರೆ ಹೌದು ಮಾಡಬಹುದು, ಅಗತ್ಯ ಮಾಡ್ಬೋದು. ಸೊ ನಾವು ಯಾವ್ದು ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಸಮಸ್ಯೆ ಇಲ್ದಿದ್ರೆ ಮಾಡೋದಿಲ್ಲ, ರಿಸ್ಕ್ ವರ್ಸಸ್ ಬೆನಿಫಿಟ್ ರೇಷಿಯೋ ನೋಡ್ತೇವೆ. ಸೊ ಮಗುಗೆ ಸಮಸ್ಯೆ ಇರ್ಬೋದಾ ಅಂತೇಳಿ ಕೆಲವೊಂದು ಬೇರೆ ಪರೀಕ್ಷೆಗಳ ಮೂಲಕ ಅಥವಾ ರೋಗ ಲಕ್ಷಣವನ್ನು ಅನಲೈಸ್ ಮಾಡಿ ಡಿಸೈಡ್ ಮಾಡ್ತೇವೆ. ಸೊ ಎಂಡೋಸ್ಕೋಪಿ ಬೇಕು ಅಂತ ಹೇಳಿದ್ರೆ ಅವರಿಗೆ ಎಂಡೋಸ್ಕೋಪಿ ಮಾಡುವ ಅಂತೇಳಿ ಅಡ್ವೈಸ್ ಮಾಡ್ತೇವೆ. ಹೌದು, ಈಗ ಏನಂತ ಹೇಳಿದ್ರೆ ಹಳೆ ಕಾಲದಲ್ಲಿಗಿಂತ ಈಗ ಕಾಲಕ್ಕೆ ಎಂಡೋಸ್ಕೋಪ್ಗಳಲ್ಲಿ ಅಂದ್ರೆ ಆ ಮೆಷಿನ್ ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ಬಂದಿದೆ. ಈಗ ನಾವು ಏನಂತ ಹೇಳಿದ್ರೆ ನಾವು ಈಗ ಮಾಡ್ತದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್ ಅಂತೇಳಿ. ಮುಂಚೆ ರಿಜಿಡ್ ಎಂಡೋಸ್ಕೋಪಿ ಅಂತ ಇರ್ತದೆ, ಹಾರ್ಡ್ ಆಗಿರುವಂತದ್ದು. ಸೊ ಅದರಲ್ಲಿ ಏನಂತ ಹೇಳಿದ್ರೆ ಮಾಡುವ ಕಾಲದಲ್ಲಿ ಸ್ವಲ್ಪ ಗಾಯ ಆಗುವಂತ ಒಳಗಡೆ ಅದರಲ್ಲೆಲ್ಲ ಸಮಸ್ಯೆ ಜಾಸ್ತಿ ಬರುವಂತ ಚಾನ್ಸಸ್ ಇರ್ತಿತ್ತು. ಈಗ ನಾವು ಮಾಡುವಂಥದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ. ಓಕೆ, ತುಂಬಾ ಅಡ್ವಾನ್ಸಸ್ ಬಂದಿದೆ, ಹೈ ರೆಸೊಲ್ಯೂಷನ್ ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್. ಸೊ ಅದರಲ್ಲಿ ನಾವು ಸೇಫ್ ಆಗಿ ಈಗ ಏನು ತೊಂದರೆ ಆಗದ ಹಾಗೆ ಇದು ಎಂಡೋಸ್ಕೋಪಿ ಪರೀಕ್ಷೆಗಳನ್ನು ಮಾಡಬಹುದು. ಓಕೆ, ಕೆಲವೊಬ್ರು ಹೇಳ್ತಾರೆ ಇದೇನು ಶಸ್ತ್ರಚಿಕಿತ್ಸೆ, ಮಗುವಿಗೆ ಹೊಟ್ಟೆಯಲ್ಲಿ ಗಾಯ ಆಗ್ತದೆ ಅಂತೇಳಿ ಎಂಡೋಸ್ಕೋಪಿ ಮಾಡುವಾಗ. ಸೊ ಯೂಶ್ವಲಿ ಏನು ಗಾಯಗಳು ಇರುವುದಿಲ್ಲ. ಓಕೆ, ಇದು ಯಾಕೆಂದ್ರೆ ನಾವು ನ್ಯಾಚುರಲ್ ಹೋಲಲ್ಲೇ ಇದು ಒಳಗಡೆ ಹೋಗಿ ನೋಡುವಂಥದ್ದು. ಸೊ ಯೂಶ್ವಲಿ ಮಗುವಿಗೆ ಏನು ಗಾಯ ಇರುವುದಿಲ್ಲ, ಆಯ್ತು, ಏನು ನೋವು ಆಗ್ತದೆ ಕೇಳ್ತಾರೆ. ಸೊ ಯೂಶ್ವಲಿ ಏನಂದ್ರೆ ಮಕ್ಕಳಲ್ಲಿ ನಾವು ಎಂಡೋಸ್ಕೋಪಿ ಮಾಡೋ ಸೆಡೇಷನ್ ಅಂತೇಳಿ ಯೂಸ್ ಮಾಡ್ತೇವೆ. ಅಂದ್ರೆ ಸೆಡೇಷನ್ ಅಂತ ಹೇಳಿದ್ರೆ ಮೈನರ್ ಫಾರ್ಮ್ ಆಫ್ ಅನಸ್ಥೇಸಿಯಾ. ಓಕೆ, ಸೊ ಮಗುವನ್ನು ಕಂಫರ್ಟೇಬಲ್ ಆಗಿ ಮಲಗಿಸಿ ಕೆಲವೊಂದು ಮದ್ದುಗಳನ್ನು ಕೊಟ್ಟು ಎಂಡೋಸ್ಕೋಪಿ ಪರೀಕ್ಷೆ ಮಾಡಿ ಮಗು ಎಂಡೋಸ್ಕೋಪಿ ಪರೀಕ್ಷೆ ಆದ ನಂತರ ಹೇಳುವಾಗೆ ಮಾಡ್ತೇವೆ. ಸೊ ಅದರಲ್ಲಿ ಏನು ಮೇಜರ್ ನೋವುಗಳು ಇರುವುದಿಲ್ಲ. ಓಕೆ, ಮಗುವಿನ ಇಂಡಿಕೇಶನ್ ನೋಡಿ, ಸಮಸ್ಯೆಯನ್ನು ನೋಡಿ. ಓಕೆ, ಕೆಲವೊಮ್ಮೆ ಒಂದು ದಿನದ ಇದು ಆಸ್ಪತ್ರೆಯಷ್ಟೇ ಅಬ್ಸರ್ವೇಷನ್ಗೆ ಅಡ್ವೈಸ್ ಮಾಡ್ಬೋದು. ಇಲ್ಲದಿದ್ರೆ ಸುಮಾರು ಟೈಮಲ್ಲಿ ಡೇ ಕೇರ್ ಅಂತ ಹೇಳ್ತು, ಮಗು ಅಲ್ಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬಂದರೆ ಟೆಸ್ಟ್ ಮಾಡಿ ಮಧ್ಯಾಹ್ನ ಹೊತ್ತು ಸಂಜೆ ಕಳಿಸುವಂಥದ್ದು ಉಂಟು. ಓಕೆ, ಸೆಡೇಷನ್ ಬೇಕಾಗಿರೋದ್ರಿಂದಾಗಿ ಮಗು ಸ್ವಲ್ಪ ಒಂದು 6 ಗಂಟೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗ್ತದೆ ಪರೀಕ್ಷೆ. ಸೊ ಓವರ್ಆಲ್ ನಾನು ಹೇಳೋದಾದ್ರೆ ಎಂಡೋಸ್ಕೋಪಿ ಮಗುವಲ್ಲಿ ಸುರಕ್ಷಿತವಾಗಿ ಮಾಡಬಹುದು, ಬಟ್ ಅಗತ್ಯ ಇದ್ರೆ ಮಾಡಬೇಕಾಗ್ತದೆ. ಓಕೆ
1: ಓಕೆ ಡಾಕ್ಟರ್, ಈಗ ಕಡೆಯದಾಗಿ ಈ ಮಕ್ಕಳಲ್ಲಿ ಹೊಟ್ಟೆ ನೋವನ್ನ ತಡೆಗಟ್ಟಬೇಕಾದ್ರೆ ಪೋಷಕರು ದಿನನಿತ್ಯ ಯಾವ ರೀತಿಯಂತಹ ಮುನ್ನೆಚ್ಚರಿಕೆಗಳನ್ನ ವಹಿಸಬೇಕಾಗುತ್ತೆ?
0: ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತೇಳಿ ಹೇಳ್ತೇವೆ. ಆಯ್ತಾ, ರೋಗ ತಡೆಗಟ್ಟುವುದು ಬೆಸ್ಟ್. ಓಕೆ, ಏನಿದ್ರು ರೋಗ ಬಂದ ನಂತರ ನಾವು ಅದನ್ನ ಚಿಕಿತ್ಸೆ ಪಡ್ಕೊಳ್ಬೇಕಾಗ್ತದೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ಇದ್ರ ಬಗ್ಗೆ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ ಅಲ್ಲಿ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಈಗ ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಒಂದು ಹೆಲ್ದಿ ಡಯಟ್. ಓಕೆ, ಆಹಾರ ಪದ್ಧತಿಯಲ್ಲಿ ನಾವು ವ್ಯತ್ಯಾಸ ಮಾಡ್ಕೊಳ್ಬೇಕು. ಈಗ ಆಹಾರದಲ್ಲಿ ನಾರಿನ ಅಂಶ ಕಮ್ಮಿ ಆಗ್ತಾ ಇದೆ, ಅದನ್ನು ಜಾಸ್ತಿ ಮಾಡಬೇಕು. ಹೇಗೆ ಜಾಸ್ತಿ ಮಾಡೋದು ಅಂದರೆ ತರಕಾರಿ ಹಣ್ಣು ಸೇವನೆ ಅಥವಾ ಕಾಳುಗಳು ಅಂದರೆ ಹೋಲ್ ಗ್ರೇನ್ಸ್ ಅಂತ ಹೇಳ್ತೇವೆ ಸೇವನೆ ಜಾಸ್ತಿ ಮಾಡಬೇಕು. ಓಕೆ, ಇನ್ನು ಎಂಥದ್ದು ನೀರು ಕುಡಿಯುವಂಥದ್ದು ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಅಟ್ಲೀಸ್ಟ್ ನಮ್ಮ ದೊಡ್ಡ ಮಕ್ಕಳಲ್ಲಿ ಅಟ್ಲೀಸ್ಟ್ 1-2 ಲೀಟರ್ ಅಷ್ಟು ದಿನಗಳು ಕುಡಿಯುವಂಥದ್ದು ತುಂಬ ಮುಖ್ಯ. ಈಗ ಜಂಕ್ ಫುಡ್ ಸೇವನೆ ತಿನ್ಲೇಬೇಡಿ ಅಂತೇಳಿ ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಮ್ಮ ಸುಮಾರು ಒಕೇಶನ್ ಇರ್ತದೆ, ಫ್ಯಾಮಿಲಿಯಲ್ಲಿ ಏನೋ ಫಂಕ್ಷನ್ ಇರ್ಬೋದು, ಆ ಟೈಮಲ್ಲಿ ಸೇವನೆ ಆಗಿ ಆಗ್ತದೆ. ಬಟ್ ಅದನ್ನು ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಅದನ್ನು ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ 2 ಸತಿಯೋ ಸೊ ಆ ಥರ ಸೇವನೆ, ಮತ್ತು ಉಳಿದ ದಿನ ನಾವು ನಮ್ಮ ರೆಗ್ಯುಲರ್ ಫುಡ್ ನಮ್ಮ ಹಿರಿಯರು ಏನು ತಿನ್ಕೊಳ್ತಾ ಬಂದಿದ್ದಾರೋ ಅದನ್ನೇ ಸೇವನೆ ಮಾಡುವಂಥದ್ದು ಒಳಿತು.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವಿನ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ.
2: ಇದುವರೆಗೆ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ BS ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಅವರಿಂದ ಮಾಹಿತಿ.
5: ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆ ಆಗಿದ್ದು ಜುಲೈ 1, 2015 ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆಯ ಮುಖ್ಯ ಧ್ಯೇಯಗಳು ಏನಂತಂತಂದ್ರೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಮತ್ತು ಪ್ರತಿ ಜಮೀನಿಗೂ ನೀರು, ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ, ನೀರಿನ ಬಳಕೆಯ ದಕ್ಷತೆ ಹೆಚ್ಚಿಸುವ ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆ ಪೂರ್ವಾವಧಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನೀರಾವರಿ ಯೋಜನೆ ಅಂತೇಳಿ ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ಅಂತೇಳಿ ತಯಾರು ಮಾಡಿಕೊಳ್ಳಲಾಗಿತ್ತು. ಆ ಒಂದು ಪ್ಲಾನ್ ಆಧಾರ ಮೇಲೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಈ ಯೋಜನೆಯಡಿ ಬರುವ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ಘಟಕಗಳು ಯಾವೆಂದರೆ, ಮೊದಲೇದಾಗಿ ತ್ವರಿತ ನೀರಾವರಿ ಲಾಭದ ಕಾರ್ಯಕ್ರಮ ಅಂತೇಳಿ ಎಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ. ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವುದು ಮುಖ್ಯವಾಗಿರುತ್ತದೆ. ತದನಂತರ ಎರಡನೇದಾಗಿ ಹರ್ ಖೇತ್ ಕೋ ಪಾನಿ ಅಂತೇಳಿ ಪ್ರತಿ ಜಮೀನಿಗೂ ನೀರು, ಹೊಸ ನೀರಾವರಿ ಮೂಲಗಳನ್ನು ಸೃಷ್ಟಿಸುವುದು, ಜಲಮೂಲಗಳ ಮರುಸ್ಥಾಪನೆ ಮತ್ತು ಸಣ್ಣ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ. ಈ ಎರಡೂ ಕಾರ್ಯಕ್ರಮಗಳನ್ನು ನೀರಾವರಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತದೆ. ಇನ್ನು ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿ ಹನಿ ಹೆಚ್ಚು ಬೆಳೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಇದು ಸೂಕ್ಷ್ಮ ನೀರಾವರಿ ಯೋಜನೆ. ಇದರ ಉದ್ದೇಶ ಹೊಲ ಮತ್ತು ಜಮೀನುಗಳ ಮಟ್ಟದಲ್ಲಿ ನೀರನ್ನು ಮಿತವಾಗಿ ಮತ್ತು ಸಮರ್ಪಕವಾಗಿ ಬಳಸುವ ಸಲುವಾಗಿ ಹನಿ ನೀರಾವರಿ ಅಂದರೆ ಡ್ರಿಪ್ ಅಂತೇಳಿ ಮತ್ತು ತುಂತುರು ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಅಂತೇಳಿ ಈ ಪದ್ಧತಿಗಳನ್ನು ಅನುಸರಿಸಲು ಉತ್ತೇಜನ ನೀಡಲಾಗುತ್ತದೆ. ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಇದರ ಉದ್ದೇಶ ಮಳೆ ನೀರು ಕೊಯ್ಲು, ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವುದು, ಭೂ ಅಭಿವೃದ್ಧಿಯನ್ನು ಮಾಡುವುದು. ಇದಲ್ಲದೆ ಇತರ ಉಪಚಾರಗಳು ಅಂತೇಳಿ ಮತ್ತೊಂದು ಕಾರ್ಯಕ್ರಮ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂರಕ್ಷಣೆ, ಅಂತರ್ಜಲ ಹೆಚ್ಚಳ ಮಾಡುವುದು ಮತ್ತು ನೀರಿನ ಸಮರ್ಪಕ ಬಳಕೆ ಬಗ್ಗೆ ಉತ್ತೇಜನ ನೀಡುವುದು. ಈಗ ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸ್ತಾ ಇರುವ ಕಾರ್ಯಕ್ರಮ ಬಗ್ಗೆ ನಾವು ಕೂಲಂಕುಷವಾಗಿ ನೋಡೋದಾದರೆ, ಈಗ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿರುವ 2ನೇ ರಾಜ್ಯ ಆಗಿರುತ್ತದೆ. ಈ ಕಾರಣದಿಂದ ರಾಜ್ಯದಲ್ಲಿ 2003 ಮತ್ತು 2004 ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲಾಗುತ್ತದೆ. ಇದಲ್ಲದೆ 2005-2006 ಕೇಂದ್ರ ಸರ್ಕಾರವು ಸಹ ಈ ಕಾರ್ಯಕ್ರಮದಡಿ ಸಹಾಯಧನ ಒದಗಿಸುತ್ತಿದೆ. 2015-16 ಈ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು PMKSY PDMC ಘಟಕದಡಿ ಅನುಷ್ಠಾನಗೊಳಿಸಲು ಪ್ರಾರಂಭ ಮಾಡಲಾಯಿತು. ಈಗ ಇತ್ತೀಚೆಗೆ 2023-24 ಈ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಘಟಕದಡಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಒಂದು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಡಿಯಲ್ಲಿ ನಮ್ಮ ರೈತರಿಗೆ 2 ಹೆಕ್ಟೇರ್ವರೆಗೂ ಅಂದರೆ ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು ಅಥವಾ ಅತಿ ಸಣ್ಣ ರೈತರಿರ್ಬೋದು, ಅವರಿಗೆ ಕೇಂದ್ರ ಸರ್ಕಾರದಿಂದ 63% ಸಹಾಯಧನ, ರಾಜ್ಯ ಸರ್ಕಾರದಿಂದ 57% ಸಹಾಯಧನ, ಒಟ್ಟಾರೆ 90% ಸಹಾಯಧನ ಕೊಡಲಾಗ್ತಿದೆ. ಅದೇ ರೀತಿ 2 ಹೆಕ್ಟೇರ್ ಒಳಗೆ ಬರ್ತಕ್ಕಂಥ ದೊಡ್ಡ ರೈತರಿಗೂ ಸಹ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 63% ಸಹಾಯಧನ, ಒಟ್ಟಾರೆ 90% ಸಹಾಯಧನವನ್ನು ಕೊಡಲಾಗ್ತಿದೆ. ಮತ್ತು ಎರಡು ಹೆಕ್ಟರ್ಗಿಂತ ಜಾಸ್ತಿ ಇದ್ದು 5 ಹೆಕ್ಟರ್ಗಳ ಒಳಗೆ ಇರತಕ್ಕಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 18% ಸಹಾಯಧನ, ಒಟ್ಟಾರೆ 45% ಸಹಾಯಧನ ನೀಡಲಾಗ್ತಿದೆ. ಈ ಒಂದು ಸೌಲಭ್ಯವನ್ನು ಪಡಲಿಕ್ಕೆ ನಮ್ಮ ರೈತರು ಏನು ಮಾಡ್ಬೇಕಂತಂದ್ರೆ,

ಪ್ರತಿಯೊಬ್ಬ ರೈತರು ಅವರ ಜಮೀನಿನಲ್ಲಿ ನೀರಾವರಿ ಮೂಲವನ್ನು ಹೊಂದಿರುವಂತಹ ರೈತರಿರಬೇಕು, ಅವರಿಗಷ್ಟೇ ಈ ಸೌಲಭ್ಯವನ್ನು ಕೊಡಲಾಗ್ತದೆ. ಮತ್ತು ಪ್ರತಿ 7 ವರ್ಷಕ್ಕೊಮ್ಮೆ ಈ ಸವಲತ್ತನ್ನು ನೀಡಲಾಗುತ್ತದೆ. ಒಂದ್ಸಲ ಅವರು ಈ ಸವಲತ್ತನ್ನು ಪಡ್ಕೊಂಡ್ರೆ ಮುಂದೆ 7 ವರ್ಷದವರೆಗೂ ಅವರು ಮತ್ತೆ ಈ ಸವಲತ್ತನ್ನು ಪಡ್ಕೊಳ್ಳಲಿಕ್ಕೆ ಕಾಯಬೇಕಾಗುತ್ತೆ. ಮತ್ತು ಕಾರ್ಯಕ್ರಮದಡಿ ನಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಅನುದಾನ ಯಾವ ರೀತಿ ಬರುತ್ತದೆ ಅಂದ್ರೆ, ಈಗ ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂತೇಳಿ ಅಂದ್ರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತೇಳಿ ಅವರು ನಮ್ಮ ತಾಲೂಕುಗಳನ್ನು ಅಂತರ್ಜಲ ಮಟ್ಟದ ಆಧಾರದ ಮೇಲೆ ವರ್ಗೀಕರಣ ಮಾಡಿದರೆ ಅತಿ ಹೆಚ್ಚು ಅಂತರ್ಜಲ ಉಪಯೋಗಿಸಿರುವ ತಾಲೂಕುಗಳಂದ್ರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ತಾಲೂಕು, ಸಂದಿಗ್ಧತೆ ತಾಲೂಕುಗಳು ಅಂದ್ರೆ ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರತಕ್ಕಂಥ ತಾಲೂಕುಗಳು, ಅರೆ ಸಂದಿಗ್ಧತೆ ಅಂತಂದ್ರೆ ಸೆಮಿ ಕ್ರಿಟಿಕಲ್ ಹಂತದಲ್ಲಿ ಇರತಕ್ಕಂಥ ತಾಲೂಕುಗಳು, ಅದೇ ರೀತಿ ಸುರಕ್ಷತೆ ಮಟ್ಟದಲ್ಲಿರ್ತಕ್ಕಂಥ ತಾಲೂಕುಗಳು ಅಂತ ಅವರು ವರ್ಗೀಕರಣ ಮಾಡಿದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ಬರ್ತದೆ, ಅಲ್ಲಿಗೆ ಹೆಚ್ಚಿನ ಒಂದು ಅನುದಾನ ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಸವಲತ್ತನ್ನು ಪಡೆಯಲು ಅವರು ಕಡ್ಡಾಯವಾಗಿ FID ಅಂತೇಳಿ ಈ ಫ್ರೂಟ್ಸ್ ತಂತ್ರಾಂಶದಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಅವರಿಗೆ ಒಂದು FID ನಂಬರ್ ಇರುತ್ತೆ, ಐಡೆಂಟಿಫಿಕೇಶನ್ ನಂಬರು, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್, ಇದರಲ್ಲಿ ಈ ಒಂದು ತಂತ್ರಾಂಶದಲ್ಲಿ ಅವರು ನೋಂದಾವಣೆ ಮಾಡಿಕೊಂಡ್ರೆ ಅವರಿಗೆ FID ಬರುತ್ತೆ. ಆ FID ಆಧಾರದ ಮೇಲೆ ಅವರು KKisan ಪೋರ್ಟಲ್ನಲ್ಲಿ ಅವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಇಲ್ಲದಿದ್ದರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದರೆ ಅಲ್ಲೇ ಸಹ ಅರ್ಜಿ ಅವರು ಕೊಡಬಹುದಾಗಿರ್ತದೆ. ಅವರು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿವರಗಳು ಒಳಗೊಂಡ ಒಂದು ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮೊಬೈಲ್ ಸಂಖ್ಯೆ, ಪಹಣಿ, ಆಧಾರ್ ಪ್ರತಿ, ಆಮೇಲೆ ಚೆಕ್ಬುಕ್ ಪ್ರತಿ, ನೀರಿನ ಮೂಲದ ಪ್ರಮಾಣ ಪತ್ರ, ವೋಟರ್ ID ಮತ್ತು ಭಾವಚಿತ್ರ, ಬ್ಯಾಂಕ್ ಖಾತೆ ವಿವರ, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಶಾಪ ಕಾಗದ ಒಂದು ಕೊಡಬೇಕಾಗುತ್ತೆ 100 ರೂಪಾಯಿದ್ದು. ರೈತರ ವಂತಿಕೆ ಏನು 90% ಸಹಾಯಧನ ಅವರಿಗೆ ಬರುತ್ತೆ, ಇನ್ನು 10% ರೈತರ ವಂತಿಕೆ ಪಾವತಿಸಬೇಕಾಗಿರ್ತದೆ. ಆ ಒಂದು ಪಾವತಿ ಮಾಡೋ ಬಗ್ಗೆ RTGS ಒಂದು ಸ್ಲಿಪ್ ಸಹ ಕೊಡಬೇಕಾಗುತ್ತೆ. ಈ ಎಲ್ಲ ಒಂದು ಅನುಷ್ಠಾನವನ್ನು ಗಮನಿಸಲು ನಮಗೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಸಹ ಇರುತ್ತೆ. ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗ್ತಿದೆ. ಇನ್ನು ಎರಡನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ, ಈ ಒಂದು ಕಾರ್ಯಕ್ರಮದಲ್ಲಿ ಗೊಂಚಲು ಕಿರು ಜಲಾನಯನ ಪ್ರದೇಶಗಳ ಇರುವ ಉಪ ಜಲಾನಯನ ಅಂದರೆ ಸಾಮಾನ್ಯವಾಗಿ 5,000 ಹೆಕ್ಟೇರ್ ಭೂಜಲ ಘಟಕಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದಿಬ್ಬದಿಂದ ಕಣಿವೆವರೆಗೆ ಉಪಚಾರಗೊಳಿಸುವ ತತ್ವದ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನೆಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಿ ಕೃಷಿ ಭೂಮಿಯ ಫಲವತ್ತತೆ ಹಾಗೂ ಅದರ ಉತ್ಪನ್ನ ಶಕ್ತಿಯನ್ನು ಹೆಚ್ಚಿಸುವುದು, ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮಾಡಲು ಸ್ಥಳೀಯ ಸಮುದಾಯ ಸಂಘಟನೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಜಲಾನಯನ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜೀವನ ಮಟ್ಟ ಸುಧಾರಣೆಗೊಳಿಸುವುದರಿಂದ ದುರ್ಬಲ ವರ್ಗದ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಈ ಕಾರ್ಯಕ್ರಮದಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ವಿವಿಧ ಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಡಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳನ್ನು ಒಳಗೊಂಡ ತಾಲೂಕು, ಸಮತಟ್ಟಾದ ಅಥವಾ ಪ್ಲೇನ್ ಏರಿಯಾದಲ್ಲಿ ಬರ್ತಿದ್ರೆ ಅಂತ ತಾಲೂಕುಗಳಿಗೆ ರೂ 22,000 ಪರ್ ಹೆಕ್ಟರ್ ಮೊತ್ತವನ್ನು ಮತ್ತು ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳು ಒಳಗೊಂಡ ತಾಲೂಕು, ಗುಡ್ಡಗಾಡ ಪ್ರದೇಶದಲ್ಲಿ ಅಂದ್ರೆ ಹಿಲ್ಲಿ ಏರಿಯಾದಲ್ಲಿ ಬರ್ತಿದ್ರೆ ಅಂತ ಪ್ರದೇಶಕ್ಕೆ ರೂ 28,000 ಪರ್ ಹೆಕ್ಟರ್ಗಳಂತೆ ಮೊತ್ತವನ್ನು ಅಭಿವೃದ್ಧಿಗಾಗಿ ನಿಗದಿಪಡಿಸಲಾಗಿದೆ. ಈ ಯೋಜನೆ ಅವಧಿ 5 ವರ್ಷಗಳಿಗೆ ನಿಗದಿಪಡಿಸಲಾಗಿರುತ್ತದೆ. ಪೂರ್ವ ಸಿದ್ಧತೆ ಹಂತ, ಜಲಾನಯನ ಕಾಮಗಾರಿಗಳ ಹಂತ ಹಾಗೂ ಕ್ರೋಢೀಕರಣ ಮತ್ತು ಹಿಂಪಡೆಯುವ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಚಟುವಟಿಕೆಗಳ ಬಗ್ಗೆ ನೋಡೋದಾದ್ರೆ ಪ್ರವೇಶ ದ್ವಾರ ಚಟುವಟಿಕೆಗಳು ಅಂತೇಳಿ ಮಾಡ್ತೀವಿ, DPR ತಯಾರಿಕೆ ಮಾಡೋದೊಂದು ಘಟಕ ಇರುತ್ತದೆ, ಸಾಂಸ್ಥಿಕ ಮತ್ತು ಸಾಮರ್ಥ್ಯ ಬಲವರ್ಧನೆ, ನಿರ್ವಹಣಾ ವೆಚ್ಚ, ಉಸ್ತುವಾರಿ ಮತ್ತು ಮೌಲ್ಯಮಾಪನ, ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ತೀವಿ, ಆಮೇಲೆ ನಂತರ ಕೃಷಿ ಅರಣ್ಯ, ಉಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ ಇತ್ಯಾದಿ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡುವುದು. ಇದಲ್ಲದೆ ಉತ್ಪಾದನಾ ಚಟುವಟಿಕೆಗಳು, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಆಡಳಿತ ಯೋಜನೆಯ ಕೊನೆಯಲ್ಲಿ ಕ್ರೋಢೀಕರಣ ಹಾಗೂ ಹಿಂಪಡೆಯುವಿಕೆ ಹಂತವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಶೇಕಡಾವಾರು ಅನುದಾನವನ್ನು ನಿಗದಿಪಡಿಸಲಾಗಿರುತ್ತದೆ. ಇದಲ್ಲದೆ ಕೊನೆಯದಾಗಿ ಈ ಒಂದು ಜಲಾನಯನ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮುಂಚೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ, ಆದರೆ ಈ ಒಂದು ಕಾರ್ಯಕ್ರಮದಡಿ ನಾವು ಪೂರ್ಣ ಆ ತಾಲೂಕಿನಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ನಾವು ಅನುಷ್ಠಾನ ಮಾಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತರ್ಜಲ ಸಂರಕ್ಷಣೆ, ನೀರಿನ ಸಮರ್ಪಕ ಬಳಕೆ ಮಾಡೋದ್ರ ಮೂಲಕ ರೈತರ ಆದಾಯ ಹೆಚ್ಚಳ ಮಾಡೋದು ಉದ್ದೇಶ ಆಗಿರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದಾಗಿರ್ತದೆ, ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 75% ಅಥವಾ 75,000 ರೂಪಾಯಿ ಪ್ಲೇನ್ ಏರಿಯಾಗಳಿಗೆ

0: ಇರ್ತದೆ. ಒಂದು ಹೆಕ್ಟರ್ಗೆ 10,000 ಗರಿಷ್ಠ ಮಿತಿ ಇರ್ತದೆ. ಇದಲ್ಲದೆ ಪೆಟ್ರೋಲ್ ನೀರಾವರಿ ಪಂಪ್ಗಳು ಸಹ ಒಂದು ವಿತರಣೆ ಮಾಡುವ ಚಟುವಟಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ಅನುಷ್ಠಾನಗೊಳಿಸಲಾಗ್ತಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಇವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಪ್ರಗತಿ ಪಥ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734 ಏರಿಕೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಸ್ಪೇನ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ದುಷ್ಟಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 137 ಆವೃತ್ತಿಯಲ್ಲಿ ಇಂದು ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಗಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಈ ಸಂಚಿಕೆಯಲ್ಲಿ ಪ್ರಧಾನಿಯವರು ಮುಂಬೈನಲ್ಲಿ ನೆಲೆಸಿರುವ ಕೃಷ್ಣ ಶೇಷಾದ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಸಂವಾದ ನಡೆಸಿದರು. ಕೃಷ್ಣ ಅವರು ಭಾರತೀಯ ಇತಿಹಾಸವನ್ನು ಆಸಕ್ತಿದಾಯಕವಾಗಿ ತಿಳಿಸಲು www.bharatrajya.com ಎಂಬ ಜಾಲತಾಣ ರೂಪಿಸಿದ್ದು, ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೋಟ ವಂಶ ಹಾಗೂ ಕನಿಷ್ಠ 600 ವರ್ಷಗಳ ಕಾಲ ತಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಿದ ಅಸ್ಸಾಂನ ಅಹೋಂ ರಾಜವಂಶಗಳಂತಹ ಮಹಾನ್ ಸಾಮ್ರಾಜ್ಯಗಳ ವಿವರವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕುರಿತು ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು. ಆಗಸ್ಟ್ ತಿಂಗಳಿನಲ್ಲಿ ದೇಶಭಕ್ತಿಯ ಭಾವ ಮೂಡಿಸಿದ ಕ್ಷಣಗಳನ್ನು ಸ್ಮರಿಸಿದ ಪ್ರಧಾನಿ, ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವ, ವಿಭಜನೆಯ ಭೀಕರತೆಯ ನೆನಪಿನ ದಿನ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನಗಳ ಮಹತ್ವವನ್ನು ವಿವರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನದಡಿಯಲ್ಲಿ 8 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದರು. ಇದೇ ವೇಳೆ ಅವರು ರಾಷ್ಟ್ರಗೀತೆ ಒಂದೇ ಮಾತರಂಗೆ 150 ಪೂರೈಸಿರುವುದನ್ನು ಹೆಮ್ಮೆಯಿಂದ ಹಂಚಿಕೊಂಡರು. ಬೀದಿ ಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ 46%, ಅಂದರೆ ಸರಿಸುಮಾರು 35 ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಹಾಗೂ ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನು ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
4: ಬೆಂಗಳೂರು और उनके पति ने मिलकर इडली, डोसा और सांभार बेचने का छोटा सा काम शुरू किया. काम चल पड़ा, लेकिन इसे आगे बढ़ाने के लिए पूंजी की जरूरत थी. निंगम्मा जी को भी पीएम स्वनिधि से सहयोग मिला. उन्होंने अपनी कार्ट बेहतर की, सामान थोक में खरीदना शुरू किया और मेनू में भी कई नई चीज

0: ये जोड़ी ग्राहक बढ़े, कमाई बढ़ी और परिवार की आर्थिक स्थिति बेहतर हुई। आज वो अपने 3 बच्चों को बेहतर एजुकेशन देने में सक्षम हुई है।
1: ಉತ್ತರ ಪ್ರದೇಶದ ರಾಂಪುರದ ಪಟವಾಯಿ ಗ್ರಾಮದ ಆಕಾಶ್ ಮತ್ತು ರೋಹನ್ ಎಂಬ ಇಬ್ಬರು ಯುವಕರು ಆರಂಭಿಸಿದ ಕ್ಲೀನ್ಅಪ್ ಪಟವಾಯಿ ತಂಡವು 4 ಗಂಗಾಘಾಟಗಳನ್ನು ಸ್ವಚ್ಛಗೊಳಿಸಿರುವ ಕುರಿತು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಶ್ರೀ ಅಮರನಾಥ ಯಾತ್ರೆಯ ವೇಳೆ ಕೈಗೊಂಡ ಸ್ವಚ್ಛತಾ ಕ್ರಮ ಮತ್ತು ಯಾತ್ರಿಕರ ಸ್ವಚ್ಛತಾ ಸಂಕಲ್ಪ ಕುರಿತು ಪ್ರಸ್ತಾಪಿಸಿದರು. ಕೃಷಿ ಕ್ಷೇತ್ರದ ಸಾಧನೆಯಾಗಿ ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ರೈತ ಕುಟುಂಬದ ವೇಸಾಲು ಪುರೋ ಹಾಗೂ ಒಡಿಶಾದ ದೇವರಿಗಡದ ದೋಡೋ ಕುಸುಮ್ ಗ್ರಾಮದ ಮೈಥಿಲಿ ಭುಯೆ ಸಾಧನೆಗಳನ್ನು ಶ್ಲಾಘಿಸಿದರು. ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂದರೆ ಬೆಣ್ಣೆಹಣ್ಣಿನ ಬೇಡಿಕೆ ತೀವ್ರವಾಗಿದ್ದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಇದೇ ವೇಳೆ ಆಂಧ್ರಪ್ರದೇಶದ ಕಡಪದ ವರದರಾಜು, ತಮಿಳುನಾಡಿನ ಕೊಡೈಕೆನಾಲ್ನ ಚಂದ್ರಶೇಖರನ್ ಅವರ ಯಶಸ್ಸನ್ನು ಪ್ರಧಾನಿ ಪ್ರಸ್ತಾಪಿಸಿದರು. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಗೌತಮ್ ಬುದ್ಧ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟೀಯ ಬಾಹ್ಯಾಕಾಶ ದಿನದಂದು ಮಿಷನ್ ಶಕ್ತಿಸ್ಯಾಟ್ 2ನೇ ಹಂತಕ್ಕೆ ಚಾಲನೆ ಸಿಕ್ಕಿದ್ದು 108 ದೇಶಗಳ 12,000 ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತು ಪ್ರಗತಿಯನ್ನು ಸಮಗ್ರವಾಗಿ ಪರಾಮರ್ಶಿಸುತ್ತಿದ್ದಾರೆ. ಇದಕ್ಕೂ ಮುನ್ನ ತಾಷ್ಕೆಂಟ್ಗೆ ಆಗಮಿಸಿದ ಪ್ರಧಾನಿಯವರು ಉಜ್ಬೇಕಿಸ್ತಾನ್ನ ಯೋಗ ಫೆಡರೇಷನ್ ಆಯೋಜಿಸಿದ್ದ ವಿಶೇಷ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಧ್ಯ ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಇಂದು 734ಕ್ಕೆ ಏರಿಕೆಯಾಗಿದೆ. ಇನ್ನಷ್ಟು ಮೃತದೇಹಗಳು ಪತ್ತೆಯಾಗುತ್ತಿದ್ದು ಸುಮಾರು 2,500 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ದುರಂತ ಸಂಭವಿಸಿದ 5ನೇ ದಿನವೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಂತ್ರಸ್ತರಾದವರ ಪತ್ತೆ ಹಾಗೂ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇದುವರೆಗೆ ಪ್ರವಾಹ ಪೀಡಿತ ಜಿಲ್ಲೆಗಳಿಂದ 227 ವಿದೇಶಿಯರು ಸೇರಿದಂತೆ 8,186 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇದೇ ವೇಳೆ ಭೋಟೆ ಕೋಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೇಪಾಳ ಸರ್ಕಾರ ಹೊಸ ಪ್ರವಾಹ ಎಚ್ಚರಿಕೆ ನೀಡಿದೆ. ಹಠಾತ್ ಪ್ರವಾಹ ಪೀಡಿತ ನೇಪಾಳದಲ್ಲಿ ಭಾರತವು ನಿರಂತರವಾಗಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನೆರವು ಮುಂದುವರೆಸಿದೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದ್ದು ಬೆಲ್ಜಿಯಂನಲ್ಲಿ ಇಂದು ಪ್ರಶಸ್ತಿ ಹಣಾಹಣಿಯಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 2023 ಗೆದ್ದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ದಾಖಲೆಯ 4ನೇ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಜರ್ಮನಿ ಕಣಕ್ಕಿಳಿಯಲಿದೆ. ಇದೇ ವೇಳೆ ಸ್ಪೇನ್ ತನ್ನ ಚೊಚ್ಚಲ ಹಾಕಿ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್ ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734ಕ್ಕೆ ಏರಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಮತ್ತು ಸ್ಪೇನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇದೇ ಅಪರಾಹ್ನ 2:30ಕ್ಕೆ.
5: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇನ್ನೀಗ ಚಿತ್ರಗೀತೆಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳಿ ಮಿಕಾ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕೆಡಿ ಚಿತ್ರದ ಗೀತೆ. ಪ್ರೇಮ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ಮಾಡಿರುವುದು ಅರ್ಜುನ್ ಜನ್ಯಾ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಜಸ್ಕರಣ್ ಸಿಂಗ್ ಹಾಗೂ ಪೃಥ್ವಿ ಭಟ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಕಲ್ಟ್ ಚಿತ್ರದ ಗೀತೆ, ಅನಿಲ್ ಕುಮಾರ್ ಅವರ ಸಾಹಿತ್ಯ ರಚನೆಗೆ ಗೀತ ಜೋಡಣೆ ಅರ್ಜುನ್ ಜನ್ಯ ಅವರದ್ದು.

ಇನ್ನೀಗ ಕೇಳಿ ಎಆರ್ ರೆಹಮಾನ್ ಅವರ ಸಂಗೀತ ಹಾಗೂ ಸಂಜಿತ್ ಹೆಗಡೆ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಪೆದ್ದಿ ಚಿತ್ರದ ಗೀತೆಗೆ ಸಾಹಿತ್ಯ ರಚನೆ ವರದರಾಜ್ ಚಿಕ್ಕಬಳ್ಳಾಪುರ.

ಇನ್ನೀಗ ಕೇಳಿ ಲಹರಿ ಮಹೇಶ್ ಹಾಗೂ ಚೇತನ್ ನಾಯಕ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಹಾಯಗ್ರೀವ ಚಿತ್ರದ ಗೀತೆ. ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ ರಚನೆಗೆ ರಾಗ ಜೋಡಣೆ ಜುಡಾಸಂದಿ ಅವರದ್ದು.

ಇದೀಗ ಕೇಳಿ ಶ್ರೀಮತಿ ಸಿಂಧೂರ ಚಿತ್ರದ ಗೀತೆ, ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಗ ಜೋಡಣೆ ರಾಜೇಶ್ ರಾಮನಾಥ್ ಅವರದ್ದು.

0: ಸಾಕು ಯಾಕೋಟ.
1: ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹಾಲೆ ಕಂಬ ಹರಿದೆ ಹೋಯ್ತು ನಮ್ಮ ಹಕ್ಕಿ ನಿಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ಬಿಟ್ಟೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಎಲ್ಲರೂ ಕೈಜೋಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಮನದ ಮಾತು ಕಾರ್ಯಕ್ರಮದಲ್ಲಿಂದು ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ವೇಗವಾಗಿ ಸಾಗಿದೆ. ಯುವಜನತೆ ಮಾದಕ ವಸ್ತುಗಳಿಂದ ದೂರ ಇರಬೇಕು. ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಚಟ ವ್ಯಕ್ತಿಯನ್ನು ಮಾತ್ರವಲ್ಲ ಇಡೀ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದನ್ನು ಸಮಾಜ ಅನುಭವಿಸಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಯುವಕರು ಸಾಲು ಸಾಲಾಗಿ ಕೈಜೋಡಿಸುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಪರಿಣಾಮಕಾರಿ ಘೋಷವಾಕ್ಯ ಅಥವಾ ಘೋಷಣೆಗಳನ್ನು ಸಿದ್ಧಪಡಿಸಬೇಕು. ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಎನ್ನುವ ಸಂದೇಶ ಕೊಡುವ ಹಾಡುಗಳನ್ನು ರಚಿಸಬೇಕು. ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೂ ಇದರಿಂದ ಹೊರಗೆ ಬರುವ ತರಹದ ಹೃದಯಸ್ಪರ್ಶಿ ಕಿರುನಾಟಕಗಳನ್ನು ಬರೆದು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46% ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿ ಜೊತೆಗೂಡಿ ಇಡ್ಲಿ ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದರು. ವ್ಯಾಪಾರ ಬೆಳೆಸಲು ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳಲು ಪ್ರಾರಂಭಿಸಿದರು ಹಾಗೂ ತಿಂಡಿಗಳ ಪಟ್ಟಿಯಲ್ಲಿ ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾಗಿ, ಸಂಪಾದನೆ ಉತ್ತಮವಾಯಿತು, ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಇಂದು ಅವರು ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಕೈಗೊಳ್ಳುವ ಮೂಲಕ ಸಂಪಾದನೆಯ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಎಂದು ಪ್ರಧಾನಿಯವರು ಮನದ ಮಾತಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ರೈತರ ಈ ಕ್ರಮದಿಂದ ಕಾಫಿ ಮತ್ತು ಕಾಳುಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗುತ್ತಿದೆ. ನಗರಗಳ ಉಪಹಾರ ಗೃಹಗಳಲ್ಲಿ ಅವಕಾಡೋ ಟೋಸ್ಟ್ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನವೀನ ಆಲೋಚನೆಯ ರೈತರು ಅವಕಾಡೋ ಬೆಳೆಯುತ್ತಿದ್ದಾರೆ. ಇದರಿಂದ ವ್ಯಂಜನದ ರುಚಿಯೊಂದಿಗೆ ರೈತರ ಆದಾಯವೂ ಹೆಚ್ಚುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ.
1: एवोकाडो फल की बड़ी धूम है. इस फल को पहले शायद ही कोई जानता था. इसकी वैल्यू और डिमांड दोनों कम थी, लेकिन आज इसे डाइनिंग टेबल पर खूब देखा जा रहा है. आज यह हेल्थ और प्रीमियम मार्केट की पसंद बन गया है. हमारे किसान भाई बहनों के लिए भी ये बहुत मददगार है. कर्नाटका में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है. इससे उन्हें कॉफी और काली मिर्च के साथ अतिरिक्त कमाई भी हो रही है.
0: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅರಿವು ಕೇಂದ್ರ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ಖಾತರಿಪಡಿಸಲು ಕ್ರಮ ವಹಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 5,420 ಅಧಿಕ ಗ್ರಂಥಾಲಯ ಮೇಲ್ವಿಚಾರಕರು ಇದ್ದಾರೆ. ಅವರಿಗೆ ಈ ಹಿಂದೆ 12,000 ರೂಪಾಯಿ ಗೌರವಧನ ನೀಡಲಾಗುತ್ತಿತ್ತು. ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಪರಿಷ್ಕರಿಸಿದ ನಂತರ ಗೌರವಧನ 19,201 ರೂಪಾಯಿ ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ಇಂದು ಸುರಕ್ಷಿತವಾಗಿ ಮರಳಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರವಾಸಿಗರು ಉತ್ತರ ಪ್ರದೇಶದ ಗೋರಖ್ಪುರದ ಮೂಲಕ ಇಂದು ಹಿಂದಿರುಗಿದ್ದಾರೆ. ಹಾವೇರಿ, ಶಿವಮೊಗ್ಗ ಹಾಗೂ ರಾಜ್ಯದ ವಿವಿಧ ಕಡೆಯ 54 ಮಂದಿ ಆಗಸ್ಟ್ 23ರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದರು. ದಾವಣಗೆರೆ ಹಾಗೂ ಚನ್ನಗಿರಿ ತಾಲೂಕುಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ನೆರವಾಗುವಂತೆ ಭದ್ರಾ ಬಲದಂಡೆ ನಾಲೆಯಿಂದ ನಾಡಿದ್ದಿನಿಂದ 10 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರತಿದಿನ 1500 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಬಿಡಲಾಗುತ್ತಿದ್ದು, ನಾಲೆಯಲ್ಲಿ ಬಿಡಲಾಗುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ನೀರು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೈತರು ನಾಲೆಯಿಂದ ಅಕ್ರಮವಾಗಿ ಪಂಪ್ಸೆಟ್ ಮೂಲಕ ನೀರು ಎತ್ತುವುದು ಅಥವಾ ಕಾಲುವೆ ವ್ಯಾಪ್ತಿಯಲ್ಲಿ ದನಕರುಗಳನ್ನು ಇಳಿಸುವುದು ಹಾಗೂ ಸಾರ್ವಜನಿಕರು ಓಡಾಡುವುದನ್ನು ಮಾಡಬಾರದು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಸಾಗಣೆ, ಮಾರಾಟ ಹಾಗೂ ಬಳಕೆ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 12 ಪ್ರಕರಣಗಳನ್ನು ದಾಖಲಿಸಿಕೊಂಡು 34 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ 111 ಮಂದಿ ಮಾದಕ ವಸ್ತು ಬಳಕೆದಾರರನ್ನು ಗುರುತಿಸಲಾಗಿದೆ. ಅವರಲ್ಲಿ 80 ಮಂದಿ ಮಾದಕ ದ್ರವ್ಯ ಬಳಕೆಯಿಂದ ಮುಕ್ತರಾಗಿದ್ದಾರೆ. ವ್ಯಸನಿಗಳ ಮೇಲೆ ನಿಗಾ ವಹಿಸಲು ಪೊಲೀಸ್ ಇಲಾಖೆಯಿಂದ 92 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಸಿಬ್ಬಂದಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲ್ವಿಚಾರಣೆ ನಡೆಸುವ ಜೊತೆಗೆ ಅವರನ್ನು ವ್ಯಸನದಿಂದ ಹೊರತರಲು ಅಗತ್ಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳು 19ರಂದು ನಡೆಯಲಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ದಿವ್ಯಶ್ರೀ ತಿಳಿಸಿದ್ದಾರೆ. ಅವರು ಕಾರವಾರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸ್ತುತ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಒಟ್ಟು 43,113 ಪ್ರಕರಣಗಳು ಬಾಕಿ ಇವೆ. ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಸುಮಾರು 6,731 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ಎಂದು ತಿಳಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಸಿವಿಲ್, ಕ್ರಿಮಿನಲ್, ಸಾಲ ವಸೂಲಾತಿ ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳು, ಅಪಘಾತ ಪರಿಹಾರ, ಭೂಸ್ವಾಧೀನ ಪರಿಹಾರ ಸೇರಿದಂತೆ ಇತರೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ತಿಳಿಸುವ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕರು ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಪೂಜೆ, ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಡಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಹಾಗೂ ಜಾಬ್ ಕಾರ್ಡ್ ಮೇಳದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದ ಜಾಗೃತಿ ಅಭಿಯಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಕೃಷ್ಣ ಇಂದು ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1ರಿಂದ ಕುಡಿಯುವ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
5: ಆಕಾಶವಾಣಿ ಇನ್ನೀಗ ಕೇಳಿ ಅನುವಾದ. ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ.
6: ಮನುಷ್ಯನನ್ನ ಮಾತನಾಡುವ ಪ್ರಾಣಿ ಎಂತಲೂ ಗುರುತಿಸುತ್ತಾರೆ. ಒಂದು ಅರ್ಥದಲ್ಲಿ ಭಾಷೆ ಎನ್ನುವುದು ಮನುಷ್ಯ ರೂಢಿಸಿಕೊಂಡ ಬೌದ್ಧಿಕ ಕಸರತ್ತೂ ಹೌದು. ಹಾಗೆ ಪರಸ್ಪರ ಮಾತನಾಡುವುದನ್ನು ಕಲಿತಿದ್ದರಿಂದಲೇ ಬಹುಶಃ ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನವಾಗಿ ನಿಂತನೆನ್ನಬಹುದು. ಭಾಷೆಗೆ ನುಡಿ, ಮಾತು, ವಚನ, ಪ್ರಮಾಣ ಎಂಬೆಲ್ಲ ವಿಶೇಷ ಅರ್ಥಗಳನ್ನು ಆರೋಪಿಸಲಾಗಿದೆ. ಸಮಾಜ ಜೀವಿಯಾಗಿ ಮನುಷ್ಯ ಬೆಳೆಯುತ್ತಾ ಬಂದ ಹಾಗೆಯೇ ಭಾಷೆಯ ಆವಿಷ್ಕಾರ, ಅದರ ಬೆಳವಣಿಗೆಗೆ ಅದ್ಭುತವಾದ ಚರಿತ್ರೆಯೂ ಇದೆ. ಪ್ರಪಂಚದಲ್ಲಿ 3,000 ಭಾಷೆಗಳಿವೆ ಎಂಬುದೊಂದು ಅಂದಾಜು. ಅವುಗಳಲ್ಲಿ ಬಹುತೇಕ ಭಾಷೆಗಳು ತಮ್ಮದೇ ಆದ ಲಿಪಿ ಹೊಂದಿರದೇ ಇರಬಹುದು. ಆದರೆ ಆಡು ಮಾತಿನ ಮೂಲಕ ಒಂದು ಜನಾಂಗದ ಜೀವನ ವ್ಯಾಪಾರದಲ್ಲಿ ಅನಿವಾರ್ಯ ಪಾತ್ರ ವಹಿಸುತ್ತಾ ಬಂದಿರುವುದನ್ನು ನೋಡುತ್ತೇವೆ. ಭಾಷಾ ವಿಜ್ಞಾನಿಗಳ ಪ್ರಕಾರ ಜನಸಮುದಾಯದಲ್ಲಿ ಬಳಕೆಯಲ್ಲಿರುವ ಭಾಷೆ ಜೀವಂತ ಭಾಷೆ ಎಂದು, ಒಂದು ಕಾಲದಲ್ಲಿ ಚಾಲ್ತಿಯಲ್ಲಿದ್ದದ್ದು ಈಗ ಜನಬಳಕೆಯಲ್ಲಿದ್ದ ಭಾಷೆಯನ್ನು ಮೃತ ಭಾಷೆ ಎಂದು ಗುರುತಿಸುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ಗಳಂಥ ಭಾಷೆಗಳನ್ನು ಜೀವಂತ ಭಾಷೆಗಳೆಂದು ಬಗೆಯಬಹುದಾದರೆ ಸಂಸ್ಕೃತ, ಗ್ರೀಕ್, ಲ್ಯಾಟಿನ್ಗಳಂಥ ಭಾಷೆಗಳನ್ನು ಮೃತ ಭಾಷೆಗಳಾಗಿ ಪರಿಗಣಿಸಬಹುದು. ಹರಿಯುವ ಹೊಳೆಯಂತೆ ನಿತ್ಯ ನಿರಂತರ ಬದಲಾಗುತ್ತಾ ಬೆಳೆಯುತ್ತಾ ಹೋಗುವುದೇ ಜೀವಂತ ಭಾಷೆಯ ಲಕ್ಷಣ. ಕಾಲಕ್ರಮೇಣ ಕೆಲವು ಭಾಷೆಗಳು ಬೇರೆ ಬೇರೆ ಕಾರಣಕ್ಕೆ ಕಣ್ಮರೆಯಾಗುತ್ತಿರುವುದು ಬೇರೆ ಮಾತು. ಒಟ್ಟಾರೆ ಪ್ರಪಂಚದ ಯಾವುದೇ ಮಾನವ ಜನಾಂಗ ಭಾಷೆಯಿಲ್ಲದೆ ಬದುಕಲಾರದು ಎಂದಾಯಿತು. ನಾಗರಿಕತೆ ಬೆಳೆದಂತೆಲ್ಲ ಮನುಷ್ಯ ತನ್ನ ಜನಾಂಗ, ತಾನು ನೆಲೆನಿಂತ ಊರಿಗಷ್ಟೇ ಸೀಮಿತವಾಗದೆ ತನ್ನ ವ್ಯವಹಾರ ಮತ್ತು ಅನುಭವ ಪ್ರಪಂಚವನ್ನು ಹಿಗ್ಗಿಸಿಕೊಳ್ಳುತ್ತಾ ಹೋಗುತ್ತಾನೆ. ಆಗ ಬೇರೆ ಬೇರೆ ಭಾಷೆಗಳನ್ನು ಆಡುವ ಬೇರೆ ಬೇರೆ ಜನಾಂಗಗಳೊಂದಿಗೆ ಸಂಪರ್ಕ ಏರ್ಪಟ್ಟಾಗ ಭಾಷಾಂತರ ಕಾರ್ಯ ಅನಿವಾರ್ಯವಾಗುತ್ತದೆ. ಭಾಷಾಂತರ ಪದ ಎರಡು ಭಾಷೆಗಳ ನಡುವಿನ ಅಂತರವನ್ನು ಸೂಚಿಸುವ ಹಾಗೆಯೇ ಆ ಎರಡೂ ಭಾಷೆಗಳ ನಡುವಿನ ಅಂತರವನ್ನು ಬೆಸೆಯುವ ಕೊಂಡಿಯಾಗಿಯೂ ಸಂಕೇತಿಸುತ್ತದೆ. ಒಟ್ಟಾರೆ ಇದು ಎರಡು ಜನಾಂಗಗಳ ನಡುವಿನ ನುಡಿ ಸೇತುವೆಯಾಗುವ ಅಗಾಧ ಪ್ರಕ್ರಿಯೆ ಹೊಂದಿರುವುದನ್ನು ಇಲ್ಲಿ ಗಮನಿಸಬೇಕು. ಭಾಷಾಂತರ ಕೆಲಸವೆಂದರೆ ಮೂಲ ಭಾಷೆಯಲ್ಲಿರುವ ವಸ್ತು ವಿಷಯವನ್ನು ಉದ್ದಿಷ್ಟ ಭಾಷೆಗೆ ತರುವುದು ಎಂದರ್ಥ. ಅಂದರೆ ಭಾಷೆ ಶರೀರದಂತಿದ್ದರೆ ವಸ್ತು ಆತ್ಮದ ಸ್ವರೂಪದಲ್ಲಿರುತ್ತದೆ ಎಂದು ಹೇಳುತ್ತಾರೆ. ಆತ್ಮಕ್ಕೆ ಭಂಗಬಾರದಂತೆ ದೇಹಾಂತರ ಕಾರ್ಯ ನಡೆಸುವುದೇ ಭಾಷಾಂತರ. ಹಾಗಾದಾಗ ಭಾಷಾಂತರಕಾರನ ಜವಾಬ್ದಾರಿ ಎಂಥದ್ದೆಂದರೆ ಪರಕಾಯ ಪ್ರವೇಶ ಮಾಡಿದ್ದಷ್ಟೇ ಕಷ್ಟದ ಕೆಲಸ. ಅಂದರೆ ಭಾಷಾಂತರಕಾರನಿಗೆ ಎರಡೂ ಭಾಷೆಗಳ ಪರಿಣಿತಿ ಅತ್ಯಗತ್ಯ. ಅದರ ಜೊತೆಗೆ ಆಯಾ ಭಾಷೆಗಳಿಗೆ ಅಂಟಿರುವ ಜನಾಂಗೀಯ ಸಾಂಸ್ಕೃತಿಕ ಪರಿಚಯವೂ ತುಸು ಇರಬೇಕಾಗುತ್ತದೆ. ಅಂಥ ಗುರುತರವಾದ ಭಾಷಾಂತರ ಕಾರ್ಯ ಮಾಡಬೇಕಾದಾಗ ಬೇರೊಂದು, ಅಂದರೆ ಮೂಲ ಭಾಷೆಯಲ್ಲಿರುವ ವಸ್ತುವನ್ನು ಸರಿಯಾಗಿ ಗ್ರಹಿಸುವ ಹಾಗೂ ಅದನ್ನು ತನ್ನ ಉದ್ದಿಷ್ಟ ಭಾಷೆಗೆ ಅಭಿವ್ಯಕ್ತಿಸುವ ಇವೆರಡೂ ಅನುವಾದ ಕಾರ್ಯದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆ ಕಾರಣಕ್ಕಾಗಿಯೇ ಟ್ರಾನ್ಸ್ಲೇಷನ್ ಈಸ್ ಆ್ಯನ್ ಆರ್ಟ್ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ ಎಂದು ಸಿಪಿಕೆಯವರು ಇನ್ನೂ ಒತ್ತು ಕೊಟ್ಟು ಹೇಳುತ್ತಾರೆ. ಭಾಷಾಂತರ ಪದಕ್ಕೆ ಅನುವಾದ ಎಂಬ ಪರ್ಯಾಯ ಪದವೂ ಇದೆ. ಅನುವಾದ ಎಂದರೆ ಅನುಸರಿಸಿ ಹೇಳುವುದು ಎಂದರ್ಥ. ಹಾಗೆಯೇ ಫಾರ್ಸಿ ಪದ ತರ್ಜುಮಾ, ತರ್ಜುಮೆ ಎಂಬುದೂ ಇದೆ. ಜೊತೆಗೆ ಕನ್ನಡಕ್ಕೆ ತರುವುದು ಎಂಬುದನ್ನು ಸೂಚಿಸುವಾಗ ಕನ್ನಡಿಸು ಎಂಬ ಪದವೂ ಇದೆ. ಅಷ್ಟೇ ಅಲ್ಲ, ಗಣ್ಯಾತಿ ಗಣ್ಯರು ದೇಶ ವಿದೇಶ ಪ್ರವಾಸ ಕೈಗೊಂಡಾಗ ಅವರ ನೆರವಿಗೆ ದುಭಾಷಿಗಳಿರುತ್ತಾರೆ. ವೇದಿಕೆಯ ಮೇಲೆ ಗಣ್ಯರ ಭಾಷಣವನ್ನು ಸ್ಥಳೀಯ ಭಾಷೆಗೆ ತತ್ಕ್ಷಣದಲ್ಲಿಯೇ ಅನುವಾದಿಸಿ ಪ್ರಸ್ತುತಪಡಿಸುವ ಚಾಣಾಕ್ಷಮತಿ ಆ ದುಭಾಷೆಗಳಿಗಿರಬೇಕಾಗುತ್ತದೆ. ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರನ ಮಾತುಗಳನ್ನು ಅವರಾಡುವ ಒಂದೊಂದೂ ವಾಕ್ಯವನ್ನು ತದ್ವತ್ತಾಗಿ ಗ್ರಹಿಸಿ ಹಿಂದೆಯೇ ನೆರೆದ ಸಭಿಕರಿಗೆ ಮನದಟ್ಟಾಗುವ ರೀತಿಯಲ್ಲಿ ಮುಖ್ಯ ಭಾಷಣಕಾರನ ಮಾತಿನಲ್ಲಿನ ಆ ಏರಿಳಿತವನ್ನೂ ಬಿಡದೆ ಅನುಸರಿಸಿ ಅದೇ ಧಾಟಿಯಲ್ಲಿ ದುಭಾಷೆಯೂ ಮಾತನಾಡುವ ಮೂಲಕ ನೆರೆದ ಪ್ರೇಕ್ಷಕರನ್ನು ತಟ್ಟುವ ಪರಿ ಅದ್ಭುತವಾಗಿರುತ್ತದೆ. ದುಭಾಷೆ ಎಂದ ತಕ್ಷಣ ನೆನಪಾಯಿತು. ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರು ಶಾಂತಿನಿಕೇತನ ಕಟ್ಟುವ ಕನಸು ಕಾಣುತ್ತಿದ್ದ ದಿನಗಳವು. ಮಲೇಷ್ಯಾಕ್ಕೆ ಹೋಗಿದ್ದರೆಂದು ಕಾಣುತ್ತದೆ. ಅಲ್ಲಿ ನೆರೆದ ಭಾರತೀಯರನ್ನು ಉದ್ದೇಶಿಸಿ ರವೀಂದ್ರರು ಮಾತನಾಡಬೇಕಿತ್ತು. ಕಾರ್ಯಕ್ರಮ ಮುಗಿದ ನಂತರ ಸ್ಥಳೀಯ ಭಾರತೀಯನೊಬ್ಬ ಹತ್ತಿರ ಬಂದು, ನೀವು ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲು ಸ್ಥಾಪಿಸುತ್ತೀರಂತಲ್ಲ ಎಂದು ಕೇಳಿದನಂತೆ. ಅರೆ, ನಾನೆಲ್ಲಿ ಹಾಗೆ ಹೇಳಿದೆ ಎಂದು ರವೀಂದ್ರರಿಗೆ ಅಚ್ಚರಿಯಾಗಿತ್ತು. ಶಾಂತಿನಿಕೇತನ ಎಂಬ ಸಂಸ್ಥೆ ಕಟ್ಟುವ ಉದ್ದೇಶ ತಮಗಿರುವುದನ್ನು ಕವಿ ಅಂದಿನ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದು ನಿಜ. ಅಲ್ಲಿ ದೇಶ ವಿದೇಶಗಳ ವಿದ್ಯಾರ್ಥಿಗಳು ಬಂದು ತಂಗಿದ್ದು ತಮ್ಮ ಓದನ್ನು ಪೂರೈಸಿಕೊಳ್ಳಬಹುದು ಎಂದೂ ಹೇಳಿ ಅದಕ್ಕಾಗಿ ಭಾರತೀಯರಿಂದ ಉದಾರ ನೆರವನ್ನು ಕೋರಿದ್ದರು. ಆದರೆ ಅವಸರದಲ್ಲಿ ದುಭಾಷಿ ಅದೇನೆಂದು ಗರಿಸಿದ್ದನೋ ಹೋಟೆಲೋ ಎಂದು ಹೇಳಿ ಅಚಾತುರ್ಯ ಎಸಗಿದ್ದ. ಕನ್ನಡದ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ಭಾಷಾಂತರ ಕಾರ್ಯ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಮೂಲದಿಂದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಕರ್ನಾಟಕ ಶಾಕುಂತಲ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತಂದರು. ಹಾಗೆಯೇ ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ಟನ್ನು ರಾಮವರ್ಮ ಲೀಲಾವತಿ ಎಂದು, ಒಥೆಲೋ ಶೂರಚನ ಚರಿತ್ರೆ ಎಂದು ಕನ್ನಡ ಜಾಯಮನಕ್ಕೆ ಒಗ್ಗುವಂತೆ ರೂಪಾಂತರಗೊಳಿಸಿದ್ದರು. 14 ಸಾಲಿನ ಪದ್ಯ ಸಾನೆಟ್ ಅನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುವ ಮೂಲಕ ನವೋದಯ ಕಾಲದ ಕವಿಗಳು ಕನ್ನಡೀಕರಿಸಿದ್ದರು. ಸಂಸ್ಕೃತದ ಬಾಣನ ಕಾದಂಬರಿಯನ್ನು ಗಂಗಾಧರ ಮಡಿವಾಳ ಹೆಸರ ತೂರ್ಮರಿ ಅವರು ಬಾಣ ಕಾದಂಬರಿ ಎಂಬ ಹೆಸರಿನಲ್ಲಿ ತಂದದ್ದು ಮೂಲ ಕೃತಿಯಷ್ಟೇ ಸೊಗಸಾಗಿ ಬಂದಿದೆ. ನಂತರದಲ್ಲಿ ಅಹೋಬಲ ಶಂಕರ ಅವರು ನೇರವಾಗಿ ಬಂಗಾಳಿಯಿಂದ ರವೀಂದ್ರರ ಕಥಾಮಂಜರಿಯನ್ನು ಕನ್ನಡಕ್ಕೆ ತಂದಿದ್ದರು. ಮುಂದೆ ಜೇನ್ ಆಸ್ಟಿನ್ನ ಪ್ರೈಡ್ ಆಫ್ ಪ್ರೆಜಿಡಿಸ್ ಕೃತಿಯನ್ನು ಅನುವಾದಿಸಿದ ಹಾಮಾನರ ಹಮ್ಮು ಬಿಮ್ಮು, ಎಚ್ ಎಲ್ ನಾಗೇಗೌಡರ ಪ್ರವಾಸಿ ಕಂಡ ಇಂಡಿಯಾ ಕೃತಿಗಳು ಆರಂಭದಲ್ಲಿ ಕನ್ನಡ ಸಾಹಿತ್ಯದ ಅನುವಾದ ಪರಂಪರೆಗೆ ಬಹುದೊಡ್ಡ ಕೊಡುಗೆಗಳೇ ಆಗಿದವು. ನನ್ನ ಉದ್ದೇಶ ಅನುವಾದ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಗಂಭೀರವಾಗಿ ವಿವರಿಸುವುದಲ್ಲ, ಭಾಷಾಂತರ ಕಾರ್ಯದಲ್ಲಿ ಎದುರಾಗುವ ಎಡರು ತೊಡರುಗಳು ಅವಸರದ ಅವಾಂತರಗಳನ್ನು ಕುರಿತು ಮಾತನಾಡುವುದಷ್ಟೇ ಆಗಿದೆ. ನಮ್ಮ ಮುಂದೆ ಬೃಹತ್ತಾಗಿ ಬೆಳೆದಿರುವಂಥ ಇಂಗ್ಲಿಷು ಭಾಷೆ ಇದೆ. ಪ್ರತಿಯೊಂದಕ್ಕೂ ಅದಕ್ಕೆ ಶರಣ ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿಯೂ ಏರ್ಪಟ್ಟಿದೆ. ಹೀಗಿದ್ದಾಗ ಇಂಗ್ಲಿಷಿನಲ್ಲಿರುವುದನ್ನು ಮಾತೃಭಾಷೆಗೆ ತರುವ ಜವಾಬ್ದಾರಿ ನಮ್ಮ ಮುಂದಿದೆ. ಇಂಗ್ಲಿಷಿನಲ್ಲಿ ಪದಗಳನ್ನು ಕಾಯಿನ್ ಮಾಡುವುದು ಎಂದು ಹೇಳುತ್ತಾರಲ್ಲ, ಅಂದರೆ ನಾಣ್ಯಗಳನ್ನು ಟಂಕಶಾಲೆಯಲ್ಲಿ ಎರಕ ಹೊಯ್ಯುವುದು ಎಂದು ಅರ್ಥ. ಅದನ್ನೇ ಟಂಕಿಸುವುದು ಎಂದು ಕನ್ನಡದಲ್ಲಿ ಹೇಳುವುದುಂಟು. ಪ್ರೀತಿಸು, ಪತ್ರಿಸು ಎಂದು ಹೇಳುವ ತೆರದಲ್ಲಿಯೇ ಕನ್ನಡಿಸುವ ಪರಿ ಇದು. ಹಾಗೆಂದುಕೊಂಡು ಕೂರು ಎನ್ನುವುದಕ್ಕೆ ಕುರ್ಚಿಸು ಎಂದು ಹೇಳಿದರೆ ಅತಿರೇಕವಾದೀತು. ಹಾಗೆ ನೋಡಿದರೆ ಮೂಲ ಭಾಷೆಯ ಪದಗಳಿಗೆ ಸಂವಾದಿಯಾಗಿ ದೇಶೀ ಪದಗಳನ್ನು ಟಂಕಿಸಿದ ಕೀರ್ತಿ ಕಬ್ಬಿಗರ ಕಾವದ ಅಂಡಯ್ಯನಿಗೆ ಮೊದಲು ಸಲ್ಲಬೇಕು. ಮುಂದೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಕನ್ನಡವಿಕ್ಕಿ ಎಂಬ ಕಾವ್ಯನಾಮದ ತಿರುಮಲೆ ತಾತಾಚಾರ್ಯ ಶರ್ಮರು ಇಂಗ್ಲಿಷಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ದುಂಡು ಮೇಜಿನ ಪರಿಷತ್ತು ಎಂದು, ಸಾರ್ವಜನಿಕ ತಿಳುವಳಿಕೆಗಾಗಿ ಸರ್ಕಾರ ಹೊರಡಿಸುವ ಅಧಿಕೃತ ಪತ್ರ ವೈಟ್ ಪೇಪರ್ಗೆ ಶ್ವೇತಪತ್ರ ಎಂದು, ವಿಷಯ ಅತಿ ಮಹತ್ವದಿದ್ದಾಗ ಅಧಿವೇಶನದಲ್ಲಿಲ್ಲದಿದ್ದಾಗೂ ಆ ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸುವ ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆ ಎಂದು ಕನ್ನಡಿಸಿದ್ದನ್ನು ಇಲ್ಲಿ ಗಮನಿಸಬೇಕು. ಇದು ಮಾತೃಭಾಷೆಯಲ್ಲಿ ಲಭ್ಯವಿರುವ ಪದಗಳನ್ನೇ ತದ್ವತ್ತಾಗಿ ಜೋಡಿಸಿ ಅರ್ಥ ವ್ಯತ್ಯಾಸವಾಗದಂತೆ ರೂಪಿಸಿಕೊಂಡ ನೇರ ಅನುವಾದ. ಆ ಪದಗಳು ಅಷ್ಟೇ ಜನಪ್ರಿಯಗೊಂಡು ಚಾಲ್ತಿಯಲ್ಲಿ ಬಂದುಬಿಟ್ಟವು. ಅಷ್ಟೇ ಅಲ್ಲ, ಆಲ್ ಇಂಡಿಯಾ ರೇಡಿಯೋ ಶುರುವಾದ ಹೊಸದರಲ್ಲಿ ಮೈಸೂರಿಗೆ ಮೊದಲ ಪ್ರಸಾರ ಕೇಂದ್ರ ಬಂತು. ಆ ಸಂದರ್ಭದಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಇದ್ದರು, ಅವರ ಜೊತೆ ನಾ ಕಸ್ತೂರಿಯವರು ಸಮಿತಿಯಲ್ಲಿದ್ದರು. ಅವರು ರೇಡಿಯೋಗೆ ಪರ್ಯಾಯವಾಗಿ ಆಕಾಶವಾಣಿ ಎಂಬ ಪದವನ್ನು ಇತ್ತ ಕನ್ನಡಿಗರಿವರು. ಅದೇ ಪದ ದೇಶದುದ್ದಗಲಕ್ಕೂ ಚಾಲ್ತಿಯಲ್ಲಿ ಬಂದು ಅದೇ ಈಗಲೂ ಬಳಕೆಯಲ್ಲಿದೆ. ಇದು ನಮ್ಮ ಹೆಗ್ಗಳಿಕೆಯಲ್ಲವೇ? ಹಾಗೆ ಪದಶಃ ಅನುವಾದ ಮಾಡುವಲ್ಲಿಯೂ ತುಸು ಎಚ್ಚರಿಕೆ ವಹಿಸಬೇಕಾದ ಸಂದರ್ಭಗಳು ಇರುತ್ತವೆ. ಉದಾಹರಣೆಗೆ ಇಂಗ್ಲಿಷಿನ ಕ್ರೀಮಿ ಲೇಯರ್ಗೆ ಸೀದಾಸಾದ ಕೆನೆಪದರ ಅನ್ನುವುದೇನೋ ಸರಿ, ಹಾಗೆಯೇ ಗ್ರಾಸ್ ರೂಟ್ಗೆ ಹುಲ್ಲು ಬೇರು ಅಂದರೆ ಆಗುತ್ತದೆಯೇ? ಆಗ ಮೂಲಮಟ್ಟದ ತಲಸ್ಪರ್ಶಿ ಎಂಬ ಪರ್ಯಾಯ ಪದ ಹುಡುಕಬೇಕಾಗುತ್ತದೆ. ಅಂದರೆ ಸಮಾಜದ ತಳಮಟ್ಟದ ಗ್ರಾಮಾಂತರ ಪ್ರದೇಶದ ಕೃಷಿಕ ಜನವರ್ಗ ಯಾ ಮತದಾರರನ್ನು ಅದು ಧ್ವನಿಸುತ್ತದೆ. ಕಾಲಿಗೆ ತೊಡಿಸುವ ಸಾಕ್ಸಿಗೆ ಕಾಲು ಚೀಲ ಸರಿ ಹೋಯಿತು, ಅದನ್ನೇ ಕೈಗೆ ತೊಡಿಸುವ ಗ್ಲವ್ಗೆ ಕೈಚೀಲ ಎಂದು ಬಿಟ್ಟರೆ ಆವಾಸವಾಗಿ ಬಿಡುತ್ತದೆ. ಉತ್ತರ ಕರ್ನಾಟಕದ ಕಡೆಗೆ ಕಾಲು ಚೀಲಕ್ಕೆ ಕಾಲು ಕುಪ್ಪಸ ಎಂದು ಬಾಯಿ ತುಂಬ ಕರೆಯುವ ವಾಡಿಕೆ ಇದೆ ಗೊತ್ತೇ? ಅದೇ ರೀತಿ ಬೆಳಗಿನ ಉಪಾಹಾರ ಸೇವನೆಯನ್ನು ಉತ್ತರ ಕರ್ನಾಟಕದ ಬಹುತೇಕ ಕಡೆ ನಾಷ್ಟ ಎಂದು, ಬೆಳಗಾವಿ ಜಿಲ್ಲೆಯಲ್ಲಿ ನ್ಯಾರಿ ಎಂದು ಕರೆದರೆ ಹಳೆಯ ಮೈಸೂರು ಕಡೆ ತಿಂಡಿ ಎಂದು ಕರೆಯುತ್ತಾರೆ. ಆದರೆ ಉತ್ತರ ಕರ್ನಾಟಕದ ಕಡೆಗೆ ತಿಂಡಿ ಎಂದರೆ ತೀಟಿ ಎಂಬ ಅರ್ಥದಲ್ಲಿ ಬಳಸುವ ರೂಢಿಯೂ ಇದೆ. ಹಿಂದಿ ಭಾಷೆಯಲ್ಲಿ ಬ್ರೇಕ್ಫಾಸ್ಟನ್ನು ಜಲಪಾನ ಎಂದು ಕರೆಯುತ್ತಾರೆ. ಮಲಬದ್ಧತೆ ಇದ್ದವರಿಗೆ ವೈದ್ಯರು ಬೆಳಗೆದ್ದ ಕೂಡಲೇ ಯಥೇಷ್ಟವಾಗಿ ನೀರು ಸೇವನೆಯ ಸಲಹೆ ಕೊಟ್ಟಿರುವುದು ಅದಕ್ಕೆ ಇರಬೇಕು. ಹಾಗೆಯೇ ಹಳೆಯ ಮೈಸೂರು ಕಡೆಗೆ ಗೆಂಡೆ ಎಂದರೆ ಲಟ್ಟ, ದಪ್ಪನೆಯ, ಬೆಪ್ಪ, ಟೊಣಪ ಎಂಬರ್ಥದಲ್ಲಿ ಬಳಸಿದರೆ ಉತ್ತರ ಕರ್ನಾಟಕದ ಕಡೆಗೆ ಪುರುಷ ಜನನೇಂದ್ರಿಯವನ್ನು ಸೂಚಿಸುತ್ತದೆ. ಹಳೆಯ ಮೈಸೂರು ಕಡೆ ಹೆಂಗಸು ಎಂದರೆ ಹೆಣ್ಣು ಮಗಳು ಎಂಬರ್ಥದಲ್ಲಷ್ಟೇ ಪರಿಭಾವಿಸಿದರೆ ಉತ್ತರ ಕರ್ನಾಟಕದ ಕಡೆ ಇಟ್ಟುಕೊಂಡವಳು ಎಂಬರ್ಥ ವಿಶೇಷ ಅರ್ಥವನ್ನು ಅದು ಧ್ವನಿಸುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಬೆಳಕಿಂಡಿಗೆ ಭಗವಂತಿ ಎಂದು ಕರೆದರೆ ಆಲಿಕೆಗೆ ಮೈಸೂರು ಕಡೆ ಬುದ್ಧಿವಂತ ಎಂದು ಹೇಳುತ್ತಾರೆ. ನೀರಿನ ಹೊರತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಲಪರಿಗೆ ಎಂದು ಕರೆಯುವುದುಂಟು. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಭಾಷಿಕ ಸ್ವಾರಸ್ಯಗಳನ್ನು ಸಾವಿರಾರು ಹೆಕ್ಕಬಹುದು. ಜೀವಂತ ಭಾಷೆಯ ಗುಣಲಕ್ಷಣವೆಂದರೆ ಕಾಲಾಂತರದಲ್ಲಿ ಕೆಲವು ಪದಗಳು ಚಾಲ್ತಿ ಕಳೆದುಕೊಂಡರೆ ಚಾಲ್ತಿ ಕಳೆದುಕೊಂಡರೆ ಹೊಸ ಹೊಸ ಪದಗಳನ್ನು ಸೇರಿಸಿಕೊಳ್ಳುವುದೂ ಉಂಟು. ಇತ್ತೀಚೆಗೆ ಜಪಾನಿನ ಸುನಾಮಿ ಎಂಬ ಪದ ಇಂಗ್ಲಿಶಿನ ಆಕ್ಸ್ಫರ್ಡ್ ಪದಕೋಶಕ್ಕೆ ಸೇರ್ಪಡೆಯಾದುದನ್ನು ಇಲ್ಲಿ ಗಮನಿಸಬೇಕು. ಹೊಸ ಹೊಸ ಆವಿಷ್ಕಾರವಾದಂತೆ ಅವು ಪ್ರಾದೇಶಿಕ ಭಾಷೆಗೂ ರೂಢಿಯಲ್ಲಿ ಬರುವುದುಂಟು. ಉದಾಹರಣೆಗೆ ಬೋರ್ವೆಲ್ ತೆಗೆದುಕೊಳ್ಳಿರಿ. ಗ್ರಂಥಸ್ಥ ಭಾಷೆಯಲ್ಲಿ ಕೊಳವೆ ಬಾವಿ ಎಂದು ಬರೆಯಲಾಯಿತು. ನೆಲ ಕೊರೆಯುವ ಮೂಲಕ ತೆಗೆದ ಬಾವಿಯಾದುದರಿಂದಾಗಿ ಕೆಲವು ಕಡೆ ಕೊರೆ ಬಾವಿ ಎಂದೂ ಅದನ್ನು ಕರೆಯಲಾಯಿತು. ಆದರೆ ಆಡು ಮಾತಿನಲ್ಲಿ ರಿಗ್ ಆಯಿತು, ಜಗ್ ಆಯಿತು, ಬರೀ ಬೋರು ಕೂಡ ಆಯಿತು. ಊರಿಗೆ ಬಂದಾಕೆ ನೀರಿಗೆ ಬಾರದಿರುತ್ತಾಳೆಯೇ ಎಂಬ ಹಳೆಯ ಗಾದೆಯನ್ನು ಈಗ ಬೋರಿಗೆ ಬಾರದಿರುತ್ತಾಳೆಯೇ ಎಂದು ಬದಲಿಸಬೇಕಾಗುತ್ತದೆ. ನಾವಿನ್ನೂ ದೀಪದ ಕೆಳಗೆ ಕತ್ತಲು ಎಂದು ಬಡಬಡಿಸಿದರೆ ವಿದ್ಯುತ್ ದೀಪದ ಕೆಳಗೆ ಎಲ್ಲಿದೆ ಕತ್ತಲು ಎಂದು ಕೇಳುವವರೂ ಉಂಟಲ್ಲವೇ? ಭಾಷಾಂತರಕಾರನಾದವನಿಗೆ ಪ್ರಾದೇಶಿಕ ಭಾಷಾ ಪ್ರಭೇದಗಳ ಬಗ್ಗೆಗೂ ತಿಳುವಳಿಕೆ ಇರಬೇಕೆಂದು ಆಗಲೇ ಹೇಳಿದ್ದೇನಲ್ವೇ. ಒಂದು ಪ್ರಸಂಗ ನೆನಪಾಗುತ್ತದೆ. ಕಚೇರಿಯಲ್ಲಿ ಕೆಲಸ ಮಾಡುವವರು ಅಗತ್ಯ ಬಿದ್ದಾಗ ಕ್ಯಾಶುವಲ್ ಲೀವ್ ಹಾಕಬಹುದು. ಅದಕ್ಕೆ ಸಾಂದರ್ಭಿಕ ರಜೆ ಎಂದು, ಆಕಸ್ಮಿಕ ರಜೆ ಎಂದು ಕರೆಯುತ್ತಾರೆ. ಅರ್ಧ ದಿನ, ಒಂದು ದಿನ, ಹೀಗೆ ಚಿಲ್ಲರೆಯಾಗಿಯೂ ಬಳಸಿಕೊಳ್ಳಬಹುದಾದ ಆ ರಜೆಯನ್ನು ಕಿರುಕುಳ ರಜೆ ಎಂತಲೂ ಉತ್ತರ ಕರ್ನಾಟಕದಲ್ಲಿ ಬಳಸುವುದುಂಟು. ಯಾಕೆಂದರೆ ಅಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ಗೆ ಥೋಕ್ ವ್ಯಾಪಾರಿಗಳೆಂದು, ರೀಟೇಲ್ ಟ್ರೇಡರ್ಸ್ಗೆ ಕಿರುಕುಳ ವ್ಯಾಪಾರಿಗಳೆಂದು ಕರೆಯುವುದು ವಾಡಿಕೆ ಇದೆ. ಬೆಂಗಳೂರಿನ ಕಚೇರಿಯೊಂದರಲ್ಲಿ ಹೊಸದಾಗಿ ನೇಮಕಗೊಂಡ ಹುಡುಗನೊಬ್ಬ ಅರ್ಧ ದಿನ ಕಿರುಕುಳ ರಜೆ ಮಂಜೂರು ಮಾಡಬೇಕೆಂದು ಬರೆದುಕೊಂಡ. ಅಲ್ಲಿದ್ದ ಮೇಲಧಿಕಾರಿಯನ್ನು ಕೆಳಗಿನ ಸಿಬ್ಬಂದಿ ಕಿರುಕುಳ ರಾವ್ ಎಂದು ಹೆಸರಿಟ್ಟು ಲೇವಡಿ ಮಾಡುತ್ತಿರುವ ಗುಟ್ಟು ಈ ಹುಡುಗನಿಗೆ ತಿಳಿಯಿತು. ಕಾಗೆ ಕೂರುವುದಕ್ಕೂ ಟಂಗೆ ಮುರಿಯುವುದಕ್ಕೂ ಸರಿಯಾಯಿತು. ತನ್ನನ್ನು ಲೇವಡಿ ಮಾಡುತ್ತಾನೆಂದು ಭಾವಿಸಿದ ಅಧಿಕಾರಿ ವಿಚಾರಣೆ ಅಮಾನತ್ತುಗಳಿಗೆ ಕೈ ಇಕ್ಕಿದಾಗ ಆ ಪ್ರಕರಣ ಭಾಷಾಂತರ ಇಲಾಖೆಗೆ ರೆಫರ್ ಆಯಿತು. ಕಿರುಕುಳ ರಜೆ ಪದ ಬಳಸುವಲ್ಲಿ ಅಂಥ ಪ್ರಮಾದವೇನೂ ಇಲ್ಲ ಎಂದು ಸಮಜಾಯಿಷಿ ತಲುಪಿದ ಮೇಲೆ ಆ ಪ್ರಕರಣವನ್ನು ಅಷ್ಟಕ್ಕೆ ಕೈಬಿಡಲಾಯಿತು. ಸೋಷಿಯಲ್ ವೆಲ್ಫೇರ್ ಎಂದರೆ ಸಮಾಜ ಕಲ್ಯಾಣ ಎನ್ನುವ ಒಂದು ಇಲಾಖೆಯ ಹೆಸರಿದೆ. ಸೋಷಿಯಲ್ ವೆಲ್ಫೇರ್ ಎಂದರೆ ಸಮಾಜ ಕಲ್ಯಾಣ ಎಂಬ ಇಲಾಖೆ ಇದೆ. ಹಾಗೆಂದು ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇಲಾಖೆಯನ್ನು ಮಹಿಳಾ ಕಲ್ಯಾಣ ಎಂದು ಕರೆಯಲಾಗದು. ಗಿರಿಜಾ ಕಲ್ಯಾಣವನ್ನು ನೆನಪಿಸುವಂತೆ ಸೋದರ ಭಾಷೆ ತಮಿಳಿನಲ್ಲಿರುವಂತೆ ಕಲ್ಯಾಣವೆಂದರೆ ವಿವಾಹ ಎಂದೇ ಅರ್ಥ. ಹಾಗಾಗಿ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅನ್ನು ಡೆವಲಪ್ಮೆಂಟ್ ಎಂದು ಬದಲಿಸಬೇಕಾಯಿತು. ಇಂಗ್ಲಿಷಿನ ಡೈವೋರ್ಸ್ಗೆ ಕನ್ನಡದಲ್ಲಿ ವಿವಾಹ ವಿಚ್ಛೇದನ ಎಂದು ಬಳಸಲಾಗುತ್ತದೆ. ಸಾಂಸಾರಿಕ ಬದುಕಿನಿಂದ ಡಿಬಾರ್ ಆದವರನ್ನು ಹಾಗೆ ವಿಚ್ಛೇದಿತರು ಎಂದು ಕರೆಯಬಹುದೇನೋ. ಅದನ್ನೇ ಉತ್ತರ ಕರ್ನಾಟಕದಲ್ಲಿ ಸೋಡ್ ಚೀಟಿ ಎಂದು ಕರೆಯುವ ವಾಡಿಕೆ. ಒಂದು ಅರ್ಥದಲ್ಲಿ ಅದು ಛೋಡ್ ಚೀಟಿ ಆಗಿದ್ದಿರಲೂಬಹುದು. ಹುಡುಗಾಟಕ್ಕೇನೋ ಒಂದು ಕಡೆ ಅದನ್ನು ಘಟಸ್ಫೋಟ ಎಂದು ಬರೆದಿದ್ದರು. ಪ್ರಶ್ನೆ ಪತ್ರಿಕೆ ಬಯಲು ಹಗರಣವನ್ನು ಪತ್ರಿಕೆಯವರು ಗೌಪ್ಯ ಸ್ಫೋಟ ಎಂದು ಕರೆದಂತೆ. ಇಂಗ್ಲಿಷಿನಲ್ಲಿರುವ ನೆಕ್ ಟೈಯನ್ನು ಘಂಟಾ ಲಂಗೋಟಿ, ವ್ಯಾನಿಟಿ ಬ್ಯಾಗನ್ನು ಜಂಬದ ಚೀಲ, ಲಿಪ್ಸ್ಟಿಕ್ಕನ್ನು ತುಟಿರಂಗು, ಫೇಸ್ ಪೌಡರನ್ನು ಮುಖಚೂರ್ಣ ಎಂದೆಲ್ಲ ಕರೆದದ್ದುಂಟು. ಆದರೆ ಚಾಲ್ತಿಯಲ್ಲಿ ಅವು ಬರಲಿಲ್ಲ. ಪೊಲೀಸರನ್ನು ಆರಕ್ಷಕರೆಂದು, ಎಂಜಿನಿಯರನ್ನು ಅಭಿಯಂತರರೆಂದು, ಪ್ರಾಸಿಕ್ಯೂಟರನ್ನು ಅಭಿಯೋಜಕರೆಂದು ಬರೆಯಲಾಯಿತು. ಲೈಫ್ ಮೆಂಬರ್ಸನ್ನು ಆಜೀವ ಸದಸ್ಯರೆಂದು ಹೇಳಿದರೆ ಕೆಲವರು ಅದನ್ನು ಅಜೀವ ಸದಸ್ಯರೆಂದು ತಪ್ಪಾಗಿ ಕರೆದಂತೆ ಆರಕ್ಷಕರನ್ನು ಅರಕ್ಷಕರೆಂದು ಕರೆದರೆ ಗತಿಯೇನು? ಹಿಂದಿಯಲ್ಲಿ ಪೊಲೀಸ್ ಎಂದೇ ಒಪ್ಪಿಕೊಂಡಂತೆ ಕನ್ನಡದಲ್ಲಿಯೂ ಪೊಲೀಸ್ ಎಂದೇ ಕರೆಯೋಣ ಬಂದುಕೊಂಡರೆ ನಾಡಿನಾದ್ಯಂತ ಆಗಲೇ ಆರಕ್ಷಕ ಠಾಣೆಗಳೆಂದು ಫಲಕ ಬರೆದು ಪ್ರದರ್ಶಿಸಿದ್ದರ ಪರಿಣಾಮವಾಗಿ ಜನಮನದಲ್ಲಿ ಆರಕ್ಷಕ ಪದವೇ ಈಗ ಗಟ್ಟಿಯಾಗಿ ಬಿಟ್ಟಿತು. ಇದಕ್ಕೆ ಏನೂ ಮಾಡುವ ಹಾಗಿಲ್ಲ. ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಶ್ರೀ ರಘುವೀರ ಎಂಬುವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಉದ್ದೇಶಿಸಿ ಶ್ರೀ ರಘುವೀರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಎಂಬುದಕ್ಕೆ ಧೂಮಶಕಟ ಆವಕ ಜಾವಕ ದಿಕ್ಸೂಚಿ ಲೋಹಪಟ್ಟಿಕಾ ಎಂದು ಇಷ್ಟುದ್ದದ ಪದವನ್ನು ರೂಪಿಸಿದ್ದರು. ಅದು ಹೆಚ್ಚು ಕಡಿಮೆ ಸಂಸ್ಕೃತ ಶ್ಲೋಕದ ಸಾಲೊಂದನ್ನು ನೆನಪಿಸುವಂತಿತ್ತು. ಪ್ರಾಜ್ಞರ ಮತ್ತೊಂದು ಸಮಿತಿ ಅದನ್ನು ಪರಿಷ್ಕರಿಸಿದಾಗ ಅದು ಗಮನಾಗಮನ ಸೂಚಕ ಲೋಹಸ್ತಂಭ ಆಯಿತು. ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಮಾಡುವುದಕ್ಕಿಂತ ಸಿಗ್ನಲ್ ಪದಕ್ಕೆ ಸಂವಾದಿಯಾಗಿ ಕೈಮರ ಎಂದು ಕರೆದು ಕೈ ತೊಳೆದುಕೊಳ್ಳಬಹುದಿತ್ತಲ್ಲವೇ? ಭಾಷೆಗೆ ಅನೇಕ ಆಯಾಮಗಳಿರುತ್ತವೆ. ಹಾಗೆಯೇ ಅದನ್ನಾಡುವ ಜನಾಂಗದ ಸಂಸ್ಕೃತಿ, ಭೌಗೋಳಿಕ ಪರಿಸರದ ನಂಟು ಇರುತ್ತದೆಂಬುದನ್ನು ಉಪೇಕ್ಷಿಸಲಾಗದು. ಉದಾಹರಣೆಗೆ, ಇಂಗ್ಲಿಷಿನಲ್ಲಿ ಹರ್ಕುಲಿಯನ್ ಟಾಸ್ಕ್ ಎಂಬ ನುಡಿಗಟ್ಟಿದೆ. ಅದರರ್ಥ ಹರ್ಕುಲಸ್ ಭೂಗೋಳವನ್ನೇ ಎತ್ತಿ ಹಿಡಿದ ಸಾಹಸವನ್ನು ಅದು ಧ್ವನಿಸುತ್ತದೆ. ಅದನ್ನು ಕನ್ನಡಕ್ಕೆ ತರುವಾಗ ಭಗೀರಥ ಯತ್ನ ಎಂದರೆ ಸೂಕ್ತವಲ್ಲವೇ? ಶೀತ ಪ್ರದೇಶಗಳಲ್ಲಿ ವಾರಂ ರಿಸೆಪ್ಷನ್ ಅಂದರೆ ಬೆಚ್ಚನೆಯ ಸ್ವಾಗತ ಹಿತವಾಗಿರುತ್ತದೆ. ಅದೇ 45°C ಉರಿಯುವ ಸುಡುಬಿಸಿಲ ಸೀಮೆಯಲ್ಲಿ ಕೂತು ನಿಮಗೆ ವಾರಂ ರಿಸೆಪ್ಷನ್ ಅಂದರೆ ಯಾರಿಗೆ ತಾನೇ ಸಿಟ್ಟು ಬರುವುದಿಲ್ಲ ಹೇಳಿರಿ? ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಎಂಬುದೊಂದು ನುಡಿಗಟ್ಟಿದೆ. ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಕುರುಡಗಂಡಿಗಿಂತ ಮೆಳ್ಳುಗಂಡೆ ಶ್ರೇಷ್ಠ ಎಂಬ ಗಾದೆ ಅದಕ್ಕಿಂತ ಸೊಗಸು ಅಲ್ಲವೇ? ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬುದೊಂದು ಬಡಾವಣೆ. ಅಲ್ಲಿನ ಮುಖ್ಯ ರಸ್ತೆಯ ಹೆಸರು ಬುಲ್ ಟೆಂಪಲ್ ರೋಡ್. ಏನಾಶ್ಚರ್ಯ, ಆ ರಸ್ತೆಯ ಆಚೆ ತುದಿಗೆ ಬಸವನಗುಡಿಯೂ ಇದೆ, ಬಸವನೂ ಇದ್ದಾನೆ. ಬುಲ್ ಟೆಂಪಲ್ ಅಂತ ಯಾಕೆ ಕರೆದರು ಎಂಬ ಜಿಜ್ಞಾಸೆ ನಡೆಸಿದರೆ ತುಸು ಹೊಳೆದೀತು. ವಾಸ್ತವವಾಗಿ ಋಷಭ ಇಲ್ಲಿ ಬಸವನಾಗಿದ್ದಾನೆ, ಅಂದರೆ ನಂದಿ. ಆತನನ್ನ ಇಂಗ್ಲೀಷಿನಲ್ಲಿ ಬುಲ್ ಅಂದರೆ ಎತ್ತು ಮಾಡಿದ್ದಾರೆ. ಆತನ ದೇವಸ್ಥಾನವನ್ನು ಬುಲ್ ಟೆಂಪಲ್ ಅಂದಿದ್ದಾರೆ. ಅದೇ ರೀತಿ ಅಲಸೂರಿನಲ್ಲೊಂದು ಕಾರ್ ಸ್ಟ್ರೀಟ್ ಇದೆ, ವಾಸ್ತವವಾಗಿ ಅದು ತೇರಿನ ಬೀದಿ. ಅದರ ಅಂಚಿನಲ್ಲಿ ತೇರನ್ನು ನಿಲ್ಲಿಸಿರುವ ಶೆಡ್ ಕೂಡ ಇದೆ. ದೇವರು ಕೂತು ಮೆರವಣಿಗೆ ಹೊರಡುವ ತೇರು ಒಂದು ಅರ್ಥದಲ್ಲಿ ಕಾರೇ ಅಲ್ಲವೇ? ಸಾಂಸ್ಕೃತಿಕ ಸ್ಪರ್ಶ ಇರುವ ಊರುಗಳಲ್ಲಿ ಅದನ್ನೇ ರಥಬೀದಿ ಎಂದು, ತೇರಿನ ಬೀದಿ ಎಂದು ಹೆಸರಿಟ್ಟು ವಿಶೇಷ ಗೌರವ ಕೊಟ್ಟಿದ್ದು ಉಂಟು. ಒಂದು ಕಾಲದಲ್ಲಿ ಇಂಗ್ಲಿಷರೇ ಇಡಿಕಿರಿದಿದ್ದ ಕಂಟೋನ್ಮೆಂಟ್ ಬೆನ್ಸನ್ ಟೌನ್ಗಳಲ್ಲಿ ದೇವರ ತೇರು ಕಾರ್ ಆಗದೆ ಇನ್ನೇನಾಗಲು ಸಾಧ್ಯ? ಕೊನೆಯಲ್ಲಿ ಇನ್ನೊಂದು ಪ್ರಕರಣವನ್ನು ಹೇಳಿ ಮಾತು ಮುಗಿಸುತ್ತೇನೆ. ಬೆಂಗಳೂರಿನಲ್ಲಿ ಜೀವನ್ ಭೀಮಾ ನಗರ ಎಂಬ ಬಡಾವಣೆಯೊಂದಿದೆ. ವಾಸ್ತವವಾಗಿ ಅದನ್ನು ನಿರ್ಮಿಸಿದವರು LIC ಯವರು. ಮೂಲತಃ ಬಂಗಾಳದ ಕೋಲ್ಕತ್ತಾ ಮೂಲದಿಂದ ಬಂದ ಜೀವ ವಿಮಾ ನಿಗಮವನ್ನು ಹಿಂದಿಯಲ್ಲಿ ಜೀವನ್ ಭೀಮಾ ನಿಗಮ್ ಎಂದೇ ಕರೆಯುವುದು ಉಂಟು. ಹೀಗಾಗಿ ಅವರು ನಿರ್ಮಿಸಿದ್ದ ಬಡಾವಣೆಗೆ ಜೀವನ್ ಭೀಮಾ ನಗರ್ ಎಂದು ಹೆಸರಿಟ್ಟರು. ಆದರೆ ನಗರ ಸಾರಿಗೆ ಸಂಸ್ಥೆಯವರು ಆ ಮಾರ್ಗದ ಬಸ್ಸುಗಳಿಗೆ ಹಣೆ ಫಲಕ ಬರೆಯುವಾಗ ಜೀವನ ಭೀಮಾ ನಗರವೆಂದು ಬರೆಸಿ ಪ್ರದರ್ಶಿಸಿಬಿಟ್ಟರು. ವಿಮಾದಿಂದ ಭೀಮಾ ಆಗಿ ಭೀಮಾದೊಳಗಿನ ಬಿ ಭಯಂಕರ ಭೀ ರೂಪ ತಳೆದುದರ ಪ್ರಯುಕ್ತ ಜನರ ಮನಸ್ಸಿನಲ್ಲಿ ಅದು ಜೀವನ ಭೀಮಾ ನಗರ ಎಂದೇ ನೆಲೆ ನಿಂತು ಬಿಟ್ಟಿತು. ಸದರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ನಾನು ನನ್ನ ಪುಸ್ತಕದಲ್ಲಿ ಒಂದು ಕಡೆ ವಿಳಾಸವನ್ನು ನಮೂದಿಸುವಾಗ ಜೀವನ್ ಭೀಮಾ ಎಂದು ಬರೆದಿದ್ದೆ. ಮುದ್ರಣಾಲಯದ ಕಂಪೋಸಿಟರ್ಗಳು ನಾನೇ ತಪ್ಪಾಗಿ ಬರೆದಿದ್ದೇನೆಂದು ಭಾವಿಸಿ ಬಿಗೆ ಮತ್ತೆ ಹೊಕ್ಕಳು ಸೀಳುವ ಕೆಲಸ ಮಾಡುತ್ತಿದ್ದರು. ಕಡೆಗೆ ಅವರಲ್ಲಿಗೆ ಹೋಗಿ ವಿಮಾ ಕೋಲ್ಕತ್ತಾ ಮೂಲದಿಂದ ಬಂದ ಪರಿಯನ್ನು ವಿವರಿಸಿ ಪಾಠ ಮಾಡಿ ತಿಳಿ ಹೇಳಬೇಕಾಯಿತು. ಎಷ್ಟೋ ಕಡೆ ಗವರ್ನಮೆಂಟ್ ಕಾಲೇಜ್ ಫಾರ್ ವುಮೆನ್ ಎಂದಿರುವುದನ್ನು ಸರ್ಕಾರಿ ಹೆಣ್ಣು ಮಕ್ಕಳ ಕಾಲೇಜು ಎಂದು ಬರೆದಿರುವುದುಂಟು. ಸರ್ಕಾರಿ ಹೆಣ್ಣು ಮಕ್ಕಳು, ಖಾಸಗಿ ಹೆಣ್ಣು ಮಕ್ಕಳು ಬೇರೆ ಬೇರೆ ಇರಲು ಸಾಧ್ಯವೇ? ಹೆಣ್ಣು ಮಕ್ಕಳ ಸರ್ಕಾರಿ ಕಾಲೇಜು ಎಂದು ಬರೆದಿದ್ದರಾಗುತ್ತಿತ್ತು. ಹುಡುಕುತ್ತಾ ಹೋದರೆ ಭಾಷಾಂತರದ ಅವಾಂತರಗಳು ಸಾಕಷ್ಟು ಸಿಕ್ಕಾವು. ಇಷ್ಟಕ್ಕೆ ವಿರಾಮ ಹೇಳುತ್ತೇನೆ.
5: ಇದುವರೆಗೂ ಅನುವಾದ ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಕೇಳಿ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಅಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗುಂಡೆ ಚಿತ್ರದ ಗೀತೆ. ಇರ್ಷಾದ್ ಖಮೀಲ್ ಅವರ ಸಾಹಿತ್ಯಕ್ಕೆ ಸೊಹೇಲ್ ಸೇನ್ ಅವರ ಸಂಗೀತ ನಿರ್ದೇಶನ.

0: ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್.
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ, ಯಾರು ಅಳಿಸದಂತಹ ಚೆಲುವೆ ರಂಗೋಲಿ.
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ. ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಕ್ಕೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ವಸಂತಗಳು,
3: ಸಾವಿರಾರು ಹಾಡುಗಳು,
2: ಕೋಟ್ಯಂತರ ನೆನಪುಗಳು.
4: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
3: ಮಾತು ಮಧುರ,
2: ಸಂಗೀತ ಅಮರ.
5: ಸಂಗೀತವೇ ನನ್ನ ಚಪ್ಪಾಡೆ, ನನ್ನ
2: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 3:02, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ. ನೀವು ನಮಗೆ ಸರಿ ಉತ್ತರ ಕಳಿಸಿಕೊಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013. ಶುರು ಮಾಡೋಣ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಮೊದಲನೇ ಪ್ರಶ್ನೆ ಭಾರತದ ಕಲೆ ಮತ್ತು ಸಂಸ್ಕೃತಿಯ ಕುರಿತಾಗಿ. ಮಹಾರಾಜ ಜೈಸಿಂಗ್ ಅವರು ಭಾರತದ ಎಷ್ಟು ಸ್ಥಳಗಳಲ್ಲಿ ಜಂತರ್ ಮಂತರ್ ವೀಕ್ಷಣಾಲಯಗಳನ್ನು ನಿರ್ಮಿಸಿದರು ಮತ್ತು ಆ ಸ್ಥಳಗಳು ಯಾವುವು? ಇದು ಮೊದಲನೇ ಪ್ರಶ್ನೆ. ಮಹಾರಾಜ ಜೈಸಿಂಗ್ ಅವರು ಭಾರತದ ಎಷ್ಟು ಸ್ಥಳಗಳಲ್ಲಿ ಜಂತರ್ ಮಂತರ್ ವೀಕ್ಷಣಾಲಯಗಳನ್ನು ನಿರ್ಮಿಸಿದರು ಮತ್ತು ಆ ಸ್ಥಳಗಳು ಯಾವುವು? ಇದು ಮೊದಲನೇ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480901013.

ಹಾಡಿಗೂ ಮುನ್ನ ಒಂದು ಪ್ರಕಟಣೆ ಇದೀಗ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ಅಥವಾ 500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೇನೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದಕ್ಕೆ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಇದೀಗ ಗೀತೆ ಎಸ್ಪಿ ಸಾಂಗ್ಲಿಯಾನ ಪಾರ್ಟ್ 2 ಚಿತ್ರದಿಂದ ಮನು ಮತ್ತು ಲತಾ ಹಂಸಲೇಖ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ವರ್ಕೌಟ್ ಮಾಡ್ತೀರಾ ಆದ್ರೆ ಫಲಿತಾಂಶ ಸಿಗ್ತಿಲ್ವಾ?
3: ಡಯಟ್ ಮಾಡ್ತೀರಾ ಆದ್ರೆ ಡೌಟ್ ಮಾತ್ರ ಹೋಗ್ತಿಲ್ವಾ?
2: ಹಾಗಾದ್ರೆ ಈ ಲೈವ್ ನಿಮ್ದೆ. ಫಿಟ್ನೆಸ್ ಕೋಚ್, ಟ್ರೈನರ್ ಹಾಗೂ ಫಿಟ್ನೆಸ್ ಕಂಟೆಂಟ್ ಕ್ರಿಯೇಟರ್ ವಿವೇಕ್ ಮಾಚಯ್ಯ ಅವರ ಜೊತೆ ನೇರ ಸಂವಾದ.
3: ಫ್ಯಾಟ್ ಲಾಸ್, ಮಸಲ್ ಗೇನ್, ನ್ಯೂಟ್ರಿಷನ್, ವರ್ಕೌಟ್, ಫಿಟ್ನೆಸ್ ಜರ್ನಿಯ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಸಿಗಲಿದೆ ಉತ್ತರ ಫಿಟ್ ವಿತ್ ವಿವೇಕ್ ಎಂ ಅವರ ಜೊತೆ.

0: ಎಫ್ಎಂ ರೈನ್ಬೋದ 25ನೇ ಹುಟ್ಟುಹಬ್ಬದ ವಿಶೇಷ ಸಂಭ್ರಮದಲ್ಲಿ
1: ಸೆಪ್ಟೆಂಬರ್ 1ರಂದು ಮಧ್ಯಾಹ್ನ 1:20 to 2 ಗಂಟೆಯವರೆಗೆ
0: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಕೇಳಿ ತಿಳ್ಕೊಳ್ಳಿ ಫಿಟ್ ಆಗಿ
1: ಎಫ್ಎಂ ರೈನ್ಬೋ ಜೊತೆ 25 ವರ್ಷಗಳ ಸಂಭ್ರಮ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಮೊದಲನೇ ಪ್ರಶ್ನೆ ಆಗಿತ್ತು, ಮಹಾರಾಜ ಜೈಸಿಂಗ್ ಅವರು ಭಾರತದ ಇಷ್ಟು ಸ್ಥಳಗಳಲ್ಲಿ ಜಂತರ್ ಮಂತರ್ ವೀಕ್ಷಣಾಲಯಗಳನ್ನು ನಿರ್ಮಿಸಿದ್ರು ಮತ್ತು ಆ ಸ್ಥಳಗಳು ಯಾವುವು ಅಂತ ಹೇಳಿ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ. ಸಂಪೂರ್ಣ ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು: ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ನಾಗರತ್ನ ರಾಜಾಜಿನಗರದಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರು, ಪೂರ್ಣಿಮಾ ಬೆಂಗಳೂರಿನಿಂದ, ಸೋನು ಚಿತ್ರದುರ್ಗದಿಂದ, ನಂದಿನಿ ಕಿರಣ್ ಕುವೆಂಪು ನಗರ ಶಿವಮೊಗ್ಗದಿಂದ, ಭಾಗ್ಯ ರಾಮಣ್ಣ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿ ಉತ್ತರ ನೀಡಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು, ಉತ್ತರ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸರಿಯಾದ ಉತ್ತರ 5 ಸ್ಥಳಗಳಲ್ಲಿ: ಜೈಪುರ, ದೆಹಲಿ, ಉಜ್ಜಯಿನಿ, ವಾರಣಾಸಿ, ಮಥುರಾ. ಮಹಾರಾಜ ಎರಡನೇ ಜೈಸಿಂಗ್ ಇವರು ಭಾರತದ ಒಟ್ಟು 5 ಸ್ಥಳಗಳಲ್ಲಿ ಈ ಖಗೋಳ ವೀಕ್ಷಣಾಲಯಗಳನ್ನು ನಿರ್ಮಿಸಿದರು. ಅದು ಜೈಪುರ, ದೆಹಲಿ, ಉಜ್ಜಯಿನಿ, ವಾರಣಾಸಿ, ಮಥುರಾ. ಇದೀಗ ಎರಡನೇ ಪ್ರಶ್ನೆ. ಕುವೆಂಪು ಅವರ ಪ್ರಸಿದ್ಧ ಕವನ ಓ ನನ್ನ ಚೇತನ ಆಗುನಿ ಅನಿಕೇತನ ಇದು ಯಾವ ಚಿತ್ರದಲ್ಲಿ ಬಳಕೆಯಾಯಿತು? ಕುವೆಂಪು ಅವರ ಪ್ರಸಿದ್ಧ ಕವನ ಓ ನನ್ನ ಚೇತನ ಆಗುನಿ ಅನಿಕೇತನ ಇದು ಯಾವ ಚಿತ್ರದಲ್ಲಿ ಬಳಕೆಯಾಯಿತು? ಇದು ಎರಡನೇ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ನೀಡಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಇದೀಗ ಗೀತೆ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಚಿವುದಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ.

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದೂರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
1: ಸಿಕ್ಕಳು ಸುಮ್ಮನೆ ನಕ್ಕಳು ಶೋಕ.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಕೆಲಸದಿಂದ ನಿರ್ದೇಶನದವರೆಗೆ
3: ತೆರೆಯುತ್ತಿದೆ ಹೊರಟಿರುವ ನಸುಕಿನಲ್ಲಿ
2: ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು ಸಿನಿಮಾ ಹಿಂದಿನ ರೋಚಕ ಕಥೆಗಳು ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1 ಬೆಳಗ್ಗೆ 9 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು ಕುವೆಂಪು ಅವರ ಪ್ರಸಿದ್ಧ ಕವನ ಓ ನನ್ನ ಚೇತನ ಆಗುನಿ ಅನಿಕೇತನ, ಇದು ಯಾವ ಚಿತ್ರದಲ್ಲಿ ಬಳಕೆ ಆಯಿತು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ರಾಧಾಕೃಷ್ಣ ಚಲಹಳ್ಳಿ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್, ಶ್ರೀಧರಯ್ಯ ಎಜಿ ಹಳ್ಳಿಯಿಂದ, ಕಬಾಡಿ ಇಂದಿರ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಎಸ್ ನಾಗರಾಜ ರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಶೆಟ್ಟಿಗೆರೆ ಇಂದ ಶ್ರೀಧರ ಮೂರ್ತಿಯವರು ಸಂದೇಶನ ಕಳಿಸಿದ್ರು. ಸದಾನಂದ ತಿಪ್ಟೂರು, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು 2003 ತೆರೆ ಕಂಡ ದೇವರ ಮಕ್ಕಳು ಚಿತ್ರ. ಇದೀಗ ಮುಂದಿನ ಪ್ರಶ್ನೆ: ಶಾಂತಿ ವಿಧೇಯಕ ಅಥವಾ ಶಾಂತಿ ಬಿಲ್, SHANTI, ಈ ಶಾಂತಿ ವಿಧೇಯಕ ಅಥವಾ ಶಾಂತಿ ಬಿಲ್, ಇದು ಯಾವ ವಿದ್ಯುತ್ ಶಕ್ತಿಯ ಕುರಿತಾಗಿ ಇದೆ? ಇದು ಮುಂದಿನ ಪ್ರಶ್ನೆ. ಒಂದು ಹಾಡಿನ ಕಾಲಾವಕಾಶ, ಮಿಂಚಿನ ಓಟ ಚಿತ್ರದಿಂದ, ಇದೀಗ ಗೀತೆ ಶಂಕರ್ನಾಗ್ ಅನಂತ್ನಾಗ್ ಲೋಕನಾಥ್ ಅವರ ಗಾಯನದಲ್ಲಿ, ಶರತ್ ಹಸನ್ ಅವರ ಸಾಹಿತ್ಯ, ಪ್ರಭಾಕರ್ ಬದ್ರಿ ಅವರ ಸಂಗೀತ.

0: ಅಮೆರಿಕಾ ಅಮೆರಿಕಾ ಚಿತ್ರಖ್ಯಾತಿಯ ಹೇಮಾ ಪ್ರಭಾತ್ ರಂಗೋಲಿ ಸಿನಿಮಾ ಮೂಲಕ ಒಲವು ಗಳಿಸಿದ ಸುಮನ್
1: ಜೀವ ಜೀವ ಸೇರಿಸೋ ಒಲವೇ ರಂಗೋಲಿ ಯಾರು ಅಳಿಸದಂತಹ ಚೆಲುವೆ ರಂಗೋಲಿ
0: ಕನ್ನಡದ ಖ್ಯಾತ ಕಲಾ ದಂಪತಿಯ ಅಂತರಾಳದ ಅನಾವರಣ ಸೆಪ್ಟೆಂಬರ್ 1ರಂದು ರೈನ್ಬೋ ಹುಟ್ಟುಹಬ್ಬದ ಪ್ರಯುಕ್ತ ಮರೆಯದೆ ಟ್ಯೂನ್ ಮಾಡಿ ಮಧ್ಯಾಹ್ನ 12:05 ಕ್ಕೆ

0: ಇರಲಿ ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
1: ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
0: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ವೇಗ.
1: ಸಿಕ್ಕಳು ಸುಮ್ ಸುಮ್ಮನೆ ನಕ್ಕಳು.
0: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
1: ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ.
0: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ. ಟ್ಯೂನ್ ಮಾಡಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಶಾಂತಿ ವಿಧೇಯಕ ಇದು ಯಾವ ವಲಯಕ್ಕೆ ಸಂಬಂಧಿಸಿದ್ದು ಅಂತ ಪ್ರಶ್ನೆಯನ್ನ ಕೇಳಿದ್ದೆ. ಮೊದಲು ಸರಿ ಉತ್ತರ ನೀಡಿದರ 10 ಜನರ ಹೆಸರುಗಳು ಹೀಗಿವೆ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಉದಯ್ ಕರ್ಕೆರ ಉಡುಪಿಯಿಂದ, ವೀರೇಂದ್ರ ಲಮಣಿ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ದಯಾನಂದ ಆರ್ ಅಂದಾನಿ ಮೂಡಲಗಿಯಿಂದ, ಎಸ್ಎಂ ಶೋಭಾ ಹಾಸನಿಂದ, ಪ್ರಜ್ವಲ್ ತೀರ್ಥಳ್ಳಿಯಿಂದ, ಗೀತಾ ಕಾವೇರಪ್ಪ ವಿರಾಜಪೇಟೆ, ಅನಂತಮೂರ್ತಿ ಶೃಂಗೇರಿ, ಶಿವಣ್ಣ ಪಿ ಓಬನಹಳ್ಳಿ ಚಳ್ಳಕೆರೆಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಶಾಂತಿ ಬಿಲ್ ಅಥವಾ ಶಾಂತಿ ವಿಧೇಯಕ ಇದು ಸಸ್ಟೈನಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಭಾರತದ ಪರಿವರ್ತನೆಗಾಗಿ ಅಣುಶಕ್ತಿಯ ಸುಸ್ಥಿರ ಬಳಕೆ ಮತ್ತು ಪ್ರಗತಿ, ಇದು ಭಾರತದ ಅಣುಶಕ್ತಿ ವಲಯಕ್ಕೆ ಸಂಬಂಧಿಸಿದ ಶಾಸನಬದ್ಧ ಚೌಕಟ್ಟನ್ನು ಆಧುನಿಕಗೊಳಿಸಲು ಕೇಂದ್ರ ಸರ್ಕಾರ ಜಾರಿಗೆ ತಂದ ಮಸೂದೆ. ಇದೀಗ ಮುಂದಿನ ಪ್ರಶ್ನೆ, ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂದರೆ ಏನು, ಅಥವಾ ಇದು ಮಾಡುವ ಉದ್ದೇಶವೇನು? ರೇಡಿಯೋ ಕಾರ್ಬನ್ ಡೇಟಿಂಗ್ ಇದನ್ನು ಮಾಡುವ ಉದ್ದೇಶವೇನು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಪುಟ್ನಂಜ ಚಿತ್ರದಿಂದ ಗೀತೆ ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

ಕೆಲಸದಿಂದ ನಿರ್ದೇಶನದವರೆಗೆ ವಿಚಾರಗಳ ಚಾವಟಿ ಬೀಸುವ ಸ್ಪಷ್ಟ ನುಡಿಯ ವಾಗ್ಮಿ ನಟನೆ ಹಿಂದಿನ ಗುಟ್ಟುಗಳು, ಸಿನಿಮಾ ಹಿಂದಿನ ರೋಚಕ ಕಥೆಗಳು. ಖ್ಯಾತ ನಟ ನಿರ್ದೇಶಕ ಜೆಪಿ ತುಮಿನಾಡು ಅವರೊಂದಿಗೆ ವಿಶೇಷ ಮಾತುಕತೆ ಸೆಪ್ಟೆಂಬರ್ 1 ಬೆಳಗ್ಗೆ 9 ಗಂಟೆಗೆ. ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆಬಡಿತ.
2: ಎದೆಬಡಿತ ಜೋರಾಗಿದೆ, ಎದೆಬಡಿತ ಜೋರಾಗಿದೆ.
1: ಸಂಗೀತದ ಏಳು ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ರೇಡಿಯೋ ಕಾರ್ಬನ್ ಡೇಟಿಂಗ್, ಇದರ ಕುರಿತಾಗಿ ಪ್ರಶ್ನೆ ಕೇಳಿದೆ, ಇದು ಮಾಡುವ ಉದ್ದೇಶ ಏನು ಅಂತ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ನೇತ್ರ ಕೆಂಗೇರಿಯಿಂದ ಶ್ರವಂತ, ಚಿತ್ರದುರ್ಗದಿಂದ ರಾಜೇಶ್ವರಿ, ಕೋಟೇಶ್ವರಪೇಟೆ ವಿಜಯನಗರ ಜಿಲ್ಲೆ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಮಲ್ಲಾಡಿಹಳ್ಳಿಯಿಂದ ಈ ಹರಿಹರನ್ ವಿಜ್ಞಾನ ನಗರದಿಂದ ಸತೀಶ್ ಗೌಡ್ರು ಅರಕಲ ಗೂಡಿನಿಂದ, ಜೊತೆಗೆ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಥವಾ ಕಾರ್ಬನ್ 14 ಡೇಟಿಂಗ್ ಎಂದು, ಇದು ಪುರಾತನ ಜೈವಿಕ ವಸ್ತುಗಳ ವಯಸ್ಸನ್ನು ಅಥವಾ ಕಾಲಮಾನವನ್ನು ನಿರ್ಧರಿಸಲು ವಿಜ್ಞಾನಿಗಳು ಬಳಸುವ ಒಂದು ವೈಜ್ಞಾನಿಕ ವಿಧಾನ. ಇದೀಗ ಮುಂದಿನ ಪ್ರಶ್ನೆ. ಇಂದು ಹಿಂದಿ ಚಲನಚಿತ್ರರಂಗದ ಖ್ಯಾತ ಸಂಗೀತ ಬರಹಗಾರರಾದ ಶಂಕರ್ ಶೈಲೇಂದ್ರ ಅವರ 103ನೇ ಜನ್ಮದಿನ. ಅವರಿಗೆ ಗೌರವಾರ್ಥವಾಗಿ ಇದೀಗ ಒಂದು ಪ್ರಶ್ನೆ. ಶಂಕರ್ ಶೈಲೇಂದ್ರ ಖ್ಯಾತ ಹಿಂದಿ ಚಲನಚಿತ್ರರಂಗದ ಸಂಗೀತ ಬರಹಗಾರರು. ಇವರಿಗೆ ಎಷ್ಟು ಬಾರಿ ಫಿಲಂ ಫೇರ್ನಿಂದ ಉತ್ತಮ ಬರಹಗಾರ ಪ್ರಶಸ್ತಿ ಲಭಿಸಿತ್ತು? ಇದು ಮುಂದಿನ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ, ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಇದೀಗ ಗೀತೆ ಮೋಜುಗಾರ ಸೊಗಸುಗಾರ ಚಿತ್ರದಿಂದ ವಿಷ್ಣುವರ್ಧನ್ ಅವರ ಗಾಯನದಲ್ಲಿ ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: Idu non stop Sanjay. Non stop
1: Sanjay. Non stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹಾಡು ಹಾಡು ಒಂದು ಹಾಡು ಹಾಡು.
4: 25 ವಸಂತಗಳು,
5: ಸಾವಿರಾರು ಹಾಡುಗಳು,
4: ಕೋಟ್ಯಂತರ ನೆನಪುಗಳು.
3: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
5: ಮಾತು ಮಧುರ,
4: ಸಂಗೀತ ಅಮರ.
6: ಸಂಗೀತವೇ ನನ್ನ ಚಪ್ಪಾಡೇ.
4: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.
7: ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ, ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
8: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
7: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋನೂರ 1.3 ಕನ್ನಡ ಕಾಮನಬಿಲ್ಲು ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆ ಆಗಿತ್ತು, ಹಿಂದಿ ಚಲನಚಿತ್ರರಂಗದ ಖ್ಯಾತ ಸಂಗೀತ ಬರಹಗಾರರು ಶಂಕರ್ ಶೈಲೇಂದ್ರ ಇವರಿಗೆ ಎಷ್ಟು ಬಾರಿ ಫಿಲಂಫೇರ್ ಉತ್ತಮ ಬರಹಗಾರರ ಪ್ರಶಸ್ತಿ ಲಭಿಸಿತ್ತು ಅಂತ ಬಹಳಷ್ಟು ಜನ ಸರಿಯಾದ ಉತ್ತರಗಳನ್ನು ನೀಡಿದ್ದೀರಾ. ರಘುನಾರಾಯಣ್ ಬೆಂಗಳೂರಿನಿಂದ, ಕಿರಣ್ ಚಂದ್ರ ಲೇಔಟ್ ಬೆಂಗಳೂರಿನಿಂದ, ಅನಿಲ್ ಜೆ ಕುಷ್ಟಗಿ ನಾಗೇಂದ್ರ ಇಚ್ಚಲಬೀಡು, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ವೆಂಕೋಬ ನಾಯಕ್ ಸಂಗಾಪುರ, ಯಶೋಧ ಸಮರ್ಥ ಈಚಲ ಕರಂಜಿ, ಮಂಡಿಕಲ್ ಕೃಪಾ ಉಮೇಶ್, ಚಂದ್ರಕಾಂತ್ ಹವಾಲ್ದಾರ್, ಪೂರ್ಣಿಮಾ ಲಾಲ್ಭಾಗ್ ರಸ್ತೆ ಬೆಂಗಳೂರಿನಿಂದ, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಇನ್ನು ಬಹಳಷ್ಟು ಜನರ ಉತ್ತರಗಳು ಸರಿಯಾಗಿದ್ವೆ, ನಿಮಗೆಲ್ಲ ಅಭಿನಂದನೆಗಳು. ಉತ್ತರಗಳನ್ನ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಸರಿಯಾದ ಉತ್ತರ 3 ಬಾರಿ, 1958, 1959, 1968. ಇದೀಗ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಇದೀಗ ಒಂದು ಮ್ಯೂಸಿಕ್ ಬಿಟ್ ಪ್ರಸಾರ ಆಗುತ್ತೆ, ಅದು ಯಾವ ಚಿತ್ರದ ಗೀತೆ ಅಂತ ನೀವು ಸಂದೇಶನ ಕಳಿಸ್ಬೇಕು ನಮಗೆ.

ಇದೀಗ ಪ್ರಸಾರ ಆದ ಮ್ಯೂಸಿಕ್ ಬಿಟ್ ಯಾವ ಚಿತ್ರದ್ದು ಅದು ಮುಂದಿನ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸಪ್ ಸಂಖ್ಯೆ 9480910013. ಮತ್ತೊಮ್ಮೆ ನಿಮಗಾಗಿ ಈ ಮ್ಯೂಸಿಕ್ ಬಿಟ್.

ಸರಿ ಉತ್ತರ ಕಳಿಸಲು ಒಂದು ಗೀತೆಯ ಕಾಲಾವಕಾಶ. ಇದೀಗ ಎರಡು ನಕ್ಷತ್ರಗಳು ಚಿತ್ರದಿಂದ ಮಾಸ್ಟರ್ ಲೋಹಿತವರ ಗಾಯನದಲ್ಲಿ, ಶಿವದಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

0: ವರ್ಷಗಳ ಹಿಂದೆ ಶುರುವಾದ ಸಣ್ಣ ಧ್ವನಿ ಇಂದು ಕೋಟಿ ಕನ್ನಡಿಗರ ಎದೆ ಬಡಿತ.
1: ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ.
0: ಸಂಗೀತದ ಏಳು ಸ್ವರಗಳನ್ನು ಸೇರಿಸಿ ನಿಮ್ಮ ಬದುಕಿಗೆ ರಂಗು ತುಂಬಿದ ಕಾಮನಬಿಲ್ಲು. ರಜತ ಮಹೋತ್ಸವದ ಪ್ರತಿಯೊಂದು ಕ್ಷಣವು ನಿಮ್ಮ ಅಭಿಮಾನಕ್ಕೆ ಅರ್ಪಿತ. ಇಪ್ಪತ್ತೈದರ ಬೆಳ್ಳಿ ಸಂಭ್ರಮ, ನಿಮ್ಮ ಪ್ರೀತಿ ನಿರಂತರ ಅನುಪಮ.

ಇದು ಆಕಾಶವಾಣಿ ಎಫ್ ಎಂ ರೇನ್ ಬನ್ನೂರ 1.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಒಂದು ಮ್ಯೂಸಿಕ್ ಬಿಟ್ ಪ್ರಸಾರ ಆಗಿತ್ತು. ಅದು ಯಾವ ಚಿತ್ರದ್ದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದೆ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಲಕ್ಷ್ಮೀಪತಿ ಕೆಂಗೇರಿಯಿಂದ ಆನಂದ್ ಆದೋನಿ ಸಿಂಧನೂರು, ಸಿಂಧನೂರು ಸುರೇಶ ಬಲೂಟಗಿ, ಹುಸೇನ್ ಭಾಷಾ ಸಾತ್ ಮೈಲ್ ಕ್ರಾಸ್, ರವೀಂದ್ರ ಸುಳೆಭಾವಿ, ವಿಜಯಕುಮಾರ್ ಹೊನ್ನವಳ್ಳಿ, ಸಿಂಧು ನೆಲಮಂಗಲದಿಂದ ಮಣಿಕಂಠ, ಸಾವಿತ್ರಿ ಶಂಕರ್ ರಂಗರಾಜ್, ಗಜೇಂದ್ರಗಡದಿಂದ ಶ್ರುತಿ, ಗಿರಿನಗರ ತುಮಕೂರಿನಿಂದ ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು. ಮತ್ತಷ್ಟು ಜನರ ಉತ್ತರಗಳು ಸರಿಯಾಗಿದ್ವು. ನಿಮಗೆಲ್ಲ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಬಣ್ಣದ ಗೆಜ್ಜೆ. ಈ ಚಿತ್ರದ ಮ್ಯೂಸಿಕ್ ಬಿಟ್ಟಾಗಿತ್ತು ಇದು. ಪ್ರೇಮ ಗೀಮ ಜಾನೇದು ಈ ಗೀತೆಯ ಬಿಟ್ಟಾಗಿತ್ತು ಇದು. ಸರಿಯಾದ ಉತ್ತರ ಕಳಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ. ಪ್ರಶ್ನೆಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ 4 ಗಂಟೆಗೆ ಸರಿಯಾಗಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆದದ್ದು ಆರ್ ಜೆ ಶ್ರಾವ್ಯ ಹರುಮನೆ. ಇದೀಗ ಗೀತೆ ಬಣ್ಣದ ಗೆಜ್ಜೆ ಚಿತ್ರದಿಂದ ಪ್ರೇಮ ಗೀಮ ಜಾನೇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಸಾಹಿತ್ಯ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
3: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಪ್ರೇಮದ ಊರಿನ ದಾರಿ.
2: ಮನಸ್ಸಿಗೆ ಮುಟ್ಟೋ ರಾಗ ಎದೆಯಲ್ಲಿ ಹುಟ್ಟೋ ಬೇಗ.
3: ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
2: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
3: ಸಾಗಿದೆ ಸಾಗಿದೆ ನಿನ್ನ ಹೃದಯ.
2: ಹಾಡು ಮಾತು ಹರಟೆಯ ಹೂರಣ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 4:03. ಗುಲ್ಮೊಹರ್ ಕಾರ್ಯಕ್ರಮ. ನಿಮ್ಮ ನೆಚ್ಚಿನ ಗೀತೆಗಳನ್ನು ನಮಗೆ ಸಂದೇಶಗಳ ಮೂಲಕ ಅಥವಾ ಕರೆಯ ಮೂಲಕ ನೀವು ರಿಕ್ವೆಸ್ಟ್ ಮಾಡಿಕೊಳ್ಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802228126. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಜೊತೆಗೆ ಇಂದಿನ ವಿಷಯ ಏನು ಅಂದರೆ ವ್ಯಕ್ತಿಗತ ಅಥವಾ ಗೃಹ ಬಳಕೆಯ ತ್ಯಾಜ್ಯ ನಿರ್ವಹಣೆ. ನಿಮ್ಮ ಮನೆಯಲ್ಲಿ ಅಥವಾ ನೀವು ಹೇಗೆ ಜಾಣತನದಿಂದ ಕಸವನ್ನು ನಿರ್ವಹಿಸ್ತೀರಾ, ಮರುಬಳಕೆ ಪುನರ್ಬಳಕೆ ಎಲ್ಲ ಹೇಗೆ ಮಾಡ್ತೀರಾ ಅನ್ನೋದರ ಕುರಿತಾಗಿ ನೀವು ನಮಗೆ ಸಂದೇಶವನ್ನು ಕಳಿಸಬಹುದು ಅಥವಾ ಕರೆ ಮಾಡಿದಾಗ ಹಂಚ್ಕೋಬಹುದು.

ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೇಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇರೋದಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ. ಇದೀಗ ಕಾರ್ಯಕ್ರಮದಲ್ಲಿ ಗೀತೆ ಚಾಂದಿನಿ ಚಿತ್ರದಿಂದ, ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ ಆನಂದ್ ಬಕ್ಷಿಯವರ ಸಾಹಿತ್ಯ, ಶಿವಹರಿಯರ ಅವರ ಸಂಗೀತ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಹಲೋ, ನಮಸ್ತೆ.
3: ಹಾಯ್, ಗುಡ್ ಈವ್ನಿಂಗ್. ಕಕ್ಷಾಭ್ಯ ಎನ್ ಆರ್ ಪ್ರಸಾದ್ ಮಾತಾಡ್ತೀನಿ, ರಾಜಾಜಿನಗರದಿಂದ.
2: ಹೇಳಿ ಸರ್, ನಿಮಗೆ ಯಾವ ಗೀತೆ ಬೇಕಿತ್ತು?
3: ನಾನು ಟುಡೇ ಐ ಆಮ್ ಜಸ್ಟ್ ಲುಕಿಂಗ್ ಫಾರ್ ಎ ಬ್ಯೂಟಿಫುಲ್ ಡ್ಯುಯೆಟ್ ಫ್ರಮ್ ದ ಫಿಲಂ ಕಾಫಾ. ಇದರಲ್ಲಿ ದಿಸ್ ಈ ಸಾಂಗ್ ಹಾಡಿರೋದು ಆಶಾ ಭೋಸ್ಲೆ ಜೊತೆಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್. ಅದೇ ಒಂಥರ ಹಿಂದಿನಲ್ಲಿ ಒಂಥರ ವೆರಿ ರೇರ್ ಕಾಂಬಿನೇಷನ್. ಇಬ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಇದನ್ನ. ಆದ್ರೆ ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಪಪ್ಪಿ ಲಹರಿ. ಇದು ಸೌಂಡ್ ಪಿಕ್ಚರೈಸ್ ಆಗಿರೋದು ಜಿತೇಂದ್ರ ಅಂಡ್ ಶ್ರೀದೇವಿ. ಇಟ್ಸ್ ಅನದರ್ ರಿಮೇಕ್ ಆಫ್ ಅನದರ್ ತೆಲುಗು ಮೂವಿ, ಬಟ್ ಇಟ್ಸ್ ಎ ಲವ್ಲಿ ಸಾಂಗ್. ಓಪಿಲನ್ ಮೌಜೌನ್ ಸೇ ಮೌಜೌನ್ ಖಾನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗತ್ತೆ. ತುಂಬಾ ಚೆನ್ನಾಗಿದೆ ಹಾಡಿದು. ನೀವು ಕೇಳಿ ನಮ್ಮ ಶ್ರೋತೃ ಮಿತ್ರರು ಕೆಲಸ.
2: ಖಂಡಿತ ಖಂಡಿತ. ಮತ್ತೆ ಇವತ್ತಿಂದ ವಿಷಯ ಗೃಹ ಬಳಕೆಯ ತ್ಯಾಜ್ಯ ನಿರ್ವಹಣೆ, ಇಂಡಿವಿಜುವಲ್ ಅಥವಾ ಹೌಸ್ ಹೋಲ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಇದು?
3: ನಿಜವಾಗ್ಲಿ ಇದು ತುಂಬಾ ಒಳ್ಳೆ ಟಾಪಿಕ್ ತಗೊಂಡಿದ್ದಾರೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಎನಿಬಡಿ, ಫಾರ್ ಎನಿ ಸಿಟಿ, ಫಾರ್ ಎನಿ ನೇಷನ್. ಅಂದ್ರೆ ಇದು ದ ಬಿಗ್ಗೆಸ್ಟ್ ಚಾಲೆಂಜ್. ನಾವು ನಮ್ಮನೇಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವೆಟ್ ಅಂಡ್ ಡ್ರೈ ಸಪರೇಟ್ ಆಗಿ ಇಟ್ಕೊಂಡಿದೀವಿ ಅದನ್ನ. ಅದು ಪ್ರತಿದಿನ ವೆಟ್ಗೆ ಒಂದ್ ದಿವಸ ಇರುತ್ತೆ, ಡಿಸ್ಪೋಸಲ್ಗೆ ಡ್ರೈಗೆ ಒಂದು ಸಪರೇಟ್ ಆಗಿರುತ್ತೆ. ಸೊ ಅದನ್ನ ನಾವು ಬಿಬಿಎಂಪಿ ಹ್ಯಾಂಡ್ ಓವರ್ ಮಾಡ್ತೀವಿ. ಅದರಲ್ಲೂ ಎಸ್ಪೆಷಲಿ ನಾವು ಈ ಪ್ಲಾಸ್ಟಿಕ್ ಬಾಟಲ್ಸ್ ಮತ್ತೆ ಇದು ಬಂದಿರೋದು ಇದೆಯಲ್ಲ, ಅದಕ್ಕಿರೋಕೆ ಒಂದು ಸಪರೇಟ್ ಕಂಟೈನರ್ ಇಟ್ಕೊಂಡಿದೀವಿ. ಯೂಸಬಲ್ ಆದ್ರೆ, ಅಂದ್ರೆ ಬೇರೆ ವಸ್ತುಗಳನ್ನ ಹಾಕಿ ಇಟ್ಕೊಳಕಾಗಿದ್ರೆ ಅಂತದನ್ನ ನೀಟಾಗಿ ತೊಳೆದ್ಬಿಟ್ಟು ಅದನ್ನ ಯೂಸ್ ಮಾಡ್ತೀವಿ. ಇಲ್ಲದ್ರೆ ಅದನ್ನ ಡ್ರೈನಲ್ಲೇ ಡಿಸ್ಪೋಸ್ ಆಗತ್ತೆ. ಇನ್ನೊಂದು ಮುಖ್ಯವಾದದ್ದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಈ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಪೀಲ್ ಇರುತ್ತಲ್ಲ, ಅದು ಅದಕ್ಕೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ ಅಂದ್ರೆ, ಒಂದು ಸಣ್ಣ ಕಾಂಪೋಸಿಟ್ ಬಿನ್ ಇಟ್ಕೊಂಡಿದೀವಿ. ಅದ್ರಲ್ಲಿ ಹಾಕ್ತಾ ಹೋಗ್ಬಿಟ್ಟು ನಮ್ದು ರೂಫ್ ಟಾಪ್ ನಲ್ಲಿ ನಾವು ಎಲ್ಲಾ ಪಾಟ್ಸ್ ಗಿಡಗಳನ್ನೆಲ್ಲ ಬೆಳಿತೀವಿ. ನಾವು ಅದಕ್ಕೆ ಮೆನ್ಯೂರ್ ತರ ಅದನ್ನ ನಾವು ಯೂಸ್ ಮಾಡ್ತೀವಿ.
2: ಹೇಳಿ ಹೇಳಿ.
3: ಅದೊಂದು ಮಾಡ್ತಾ ಇದೀವಿ. ಆಮೇಲೆ ಯಾವುದೇ ನಮ್ಮ ಮನೆಯಲ್ಲಿ ಯಾವುದೇ ಈಗಿನ ಲೇಟೆಸ್ಟ್ ಇದ್ರಲ್ಲಿ ಈ ಮ್ಯಾಕ್ಸಿಮಮ್ ಇದು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ವೇಸ್ಟೇಜ್. ನೀವು ಉಪಯೋಗಿಸ್ತಾ ಇರೋ ಈ ಆಲ್, ನೀವು ಲ್ಯಾಪ್ಟಾಪಿಗೆ, ಮೌಸ್ಗೆ, ಬ್ಯಾಟ್ರೀಸ್ಗೆ, ಅದಕ್ಕೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಯೂಸೇಜ್ ಇಸ್ ದಿಸ್ ಎಲೆಕ್ಟ್ರಾನಿಕ್ಸ್ ವೇಸ್ಟೇಜ್. ಸೊ ಅದನ್ನ ನಾವು ಬಹಳ ಕೇರ್ಫುಲ್ ಆಗಿ ಹಿಂಗೆ ಬಂದಿರೋದು ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಹಾಕಿ ತುಂಬಾ ಟೈಟ್ ಆಗಿ ಇದು ಮಾಡ್ಬಿಟ್ಟು ಅದನ್ನ

0: ತಗೊಂಡೋಗ್ ಬಿಟ್ಟು ಅದಕ್ಕೆ ಯಾವ ರೀತಿಯಲ್ಲಿ ಅದಕ್ಕೆ ಡಿಸ್ಪೋಸಲ್ ನಾವು ಬಿಬಿಎಂಪಿಗೆ ಹಾಕೋದಿಲ್ಲ, ಅದಕ್ಕೆ ಬೇರೆ ವ್ಯವಸ್ಥೆ ಇದೆ, ಅವ್ರಿಗೆ ತಗೊಂಡೋಗ್ ಕೊಡ್ತೀವಿ, ಅವ್ರು ಅದನ್ನ ಡಿಸ್ಪೋಸ್ ಮಾಡ್ತಾರೆ.
1: ರೀಸೈಕ್ಲಿಂಗ್
0: ರೀಸೈಕ್ಲಿಂಗ್ ಅಲ್ಲ,
1: ಡಿಸ್ಪೋಸಲ್
0: ಹೌದು, ಅದ ನೀವು ಬ್ಯಾಟ್ರೀಸ್ ಯೂಸ್ ಮಾಡಕ್ ಆಗಲ್ಲ. ಒಂದ್ ಸೆಕೆಂಡ್, ನಾವು ಆಕ್ಚುಲಿ ರೀಚಾರ್ಜಬಲ್ ಬ್ಯಾಟ್ರಿದು ಇದನ್ನು ಇಟ್ಕೊಂಡಿದೀವಿ, ನಾವು ಮಿಷನ್ ಇಟ್ಕೊಂಡಿದೀವಿ, ಬಟ್ ಕೆಲವುದನ್ನ ಯೂಸ್ ಮಾಡಕ್ಕೆ ಆಗೋದಿಲ್ಲ. ಬ್ಯಾಟ್ರಿ ಆಗಿದ ತಕ್ಷಣ ಬಿಸಾಕೋದಂತದ್ದು. ಈ ತರದ್ದು ಸಾಕಷ್ಟು ಎಲೆಕ್ಟ್ರಾನಿಕ್ ವೇಸ್ಟೇಜ್ ಮತ್ತೆ ಈ ಮೆಡಿಕಲ್ ವೇಸ್ಟೇಜ್ ಟ್ರೆಂಡ್ ಅದು ಇರೋದ್ರಿಂದ ಅದೊಂದು ಬಿಗ್ ಚಾಲೆಂಜ್. ಸೊ ಹಾಗಾಗಿ ನಾವ ಈ ಬಿಬಿಎಂಪಿನವ್ರು ಕೊಡೋದಿಲ್ಲ, ನಾವ್ ಅದನ್ನ ತಗೊಂಡವರೇ ಬೇರೆ ಇದ್ರೆ ಅವ್ರು ತಗೊಂಡೋಗ ಹ್ಯಾಂಡ್ ಓವರ್ ಮಾಡ್ತೀವಿ, ಅವ್ರು ಡಿಸ್ಪೋಸ್ ಮಾಡ್ತಾರೆ.
1: ಇದನ್ನ ಕೇಳಿದ ಕೇಳುಗರು ಸಹ ಕೆಲವೊಂದು ವಿಷಯಗಳು ಅನುಸರಿಸಲಿ ನಿಮ್ಮನ್ನ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಕಾಲ್ ಮಾಡಿದ್ದಕ್ಕೆ.
0: ರಿಯಲಿ ಪ್ಲೆಷರ್ ಟಾಕಿಂಗ್ ಟು ಸ್ಟಾಗ್, ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್. ದಿಸ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಆಕ್ಚುಲಿ ಇಟ್ ಇಸ್ ಇನ್ ದಿ ವರ್ಲ್ಡ್. ವೇಸ್ಟ್ ಮ್ಯಾನೇಜ್ಮೆಂಟ್ ಇಸ್ ದಿ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ಅಸ್.
1: ಥ್ಯಾಂಕ್ ಯು ಸರ್, ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 100 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

0: पवन करे शोर,
1: पवन करे शोर।
0: अरे बाबा शोर नहीं, शोर शोर शोर।

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ರಾಕ್ ಇರಲಿ, ಧ್ವನಿಯಲ್ಲಿದೆ ಜಾದು.
3: ನಿನ್ನೆ ತನಕ ನಿನ್ನೆ ತನಕ ತಿಳಿಯದು ಊರಿನ ದಾರಿ.
2: ಮನಸ್ಸಿಗೆ ಮುಟ್ಟೋ ರಾಗ, ಎದೆಯಲ್ಲಿ ಹುಟ್ಟೋ ಬೇಗ.
3: ಸಿಕ್ಕಳು ಸುಮ್ ಸುಮ್ಮನೆ ಮಕ್ಕಳು ಶೋಕ.
2: ಗಾಯಕ ಸಂಚಿತ್ ಹೆಗ್ಡೆ ಮಾತು ಕೇಳೋಕೆ ಜೊತೆಯಾಗಿ ನೀವೀಗ.
3: ಸಾಗಿದೆ ಸಾಗಿದೆ ನಿನ್ನ
2: ಮಾತು ಹರಟೆಯ ಹುರಡ ಸೆಪ್ಟೆಂಬರ್ 1ರಂದು ಸಂಜೆ 4 ಗಂಟೆಗೆ ಟ್ಯೂನ್ ಮಾಡಿ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ಮಿಲನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಾವನ್ ಕಾ ಮಹಿನಾ, ಲತಾ ಮಂಗೇಶ್ಕರ್ ಹಾಗೂ ಮುಖೇಶ್ ಅವರ ಗಾಯನದಲ್ಲಿ. ಇದೀಗ ಮತ್ತೊಂದು ಕರೆ. ನಮಸ್ತೆ.
1: ನಮಸ್ತೆ.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ನಾವು ಬಾಹುಬಲಿ ಪ್ರಮುಖ.
0: ಹಾ, ಏನ್ ಮಾಡ್ಕೊಂಡಿರೋ ತಾವು?
1: ಬ್ಲೈಂಡ್ ಇದೀವ್ರಿ.
0: ಹೌದಾ ಸರ್, ನಿಮಗೆ ಯಾವ ಗೀತ ಬೇಕಿತ್ತು? ಕೇಳ್ತಾ ಇರ್ತೀರಾ ಆಕಾಶವಾಣಿ? ಹಾ, ಯಾವ್ಯಾವ ಚಾನಲ್ ಕೇಳ್ತೀರಾ? ಹೌದಾ ಸರ್. ಹಾ, ಎಲ್ಲಿರೋದ್ ತಾವು?
1: ಜಮಖಂಡಿ ತಾಲೂಕು ಆಲಗೂರು.
0: ಹೌದಾ ಸರ್.
1: ಹಾಕೊಡ್ತೀಲಿ.
0: ಹಾ, ಇವತ್ತಿಂದ ವಿಷಯದ ಬಗ್ಗೆ ಮಾತಾಡ್ತೀರಾ? ವೇಸ್ಟ್ ಮ್ಯಾನೇಜ್ಮೆಂಟ್, ಕಸ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ ಹೇಗೆ ನಡೆಯುತ್ತೆ ನೀವಿರೋ ಕಡೆ?
1: ನಾವು ಎರಡು ಬಕೆಟ್ ಇಟ್ಟಿದೀವ್ರಿ, ಕಸ ಬೇರೆ ಬೇರೆ ಮಾಡ್ತೀವಿ.
0: ಹೌದಾ? ಹಾ, ಓಕೆ ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
1: ಆಟೋ ಬರ್ತೈತ್ರಿ, ಆಟೋ ಹಾಕ್ತೀವಿ.
0: ಹಾ, ಓಕೆ ಸರ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಗಜನಿ ಚಿತ್ರದ ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ.
1: ಹಾ, ಥ್ಯಾಂಕ್ ಯು.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಗುಲ್ಮೊಹರ್ ಕಾರ್ಯಕ್ರಮ. ಸ್ಟುಡಿಯೋ ಸಮಯ 4:37. ಇದೀಗ ಮತ್ತೊಬ್ರು ಕರೆ ಮಾಡಿದ್ದಾರೆ. ಯಾರು? ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ನಿಮ್ಮ ಹೆಸರು?
1: ಶಾಂತಾಚಾರ ಬಡಿಗಾರ್ ಅಂತ, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ.
0: ಏನ್ ಮಾಡ್ಕೊಂಡಿರೋದು ಸರ್ ತಾವು?
1: ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತವ್ರಿ ಮೇಡಮ್.
0: ಹೌದಾ ಸರ್, ಕೇಳ್ತಾ ಇರ್ತೀರಾ ರೇಡಿಯೋ?
1: ಕೇಳ್ತಾರ ಸರ್ ಮೇಡಮ್, ಕಾರ್ಯಕ್ರಮ ವರ್ಕ್ಶಾಪ್ ಎಲ್ಲ ವರ್ಕ್ಶಾಪ್ ನಲ್ಲಿ ಕೇಳ್ತಾ ಇರ್ತಾವ್.
0: ಹಾ, ನಿಮಗೆ ಯಾವ ಹಾಡ್ ಬೇಕಿತ್ತು? ಹಂಜೋಲಿ ಚಿತ್ರದ ಢಲ್ ಗಯಾ ದಿನ ಕೇಳಿದ್ರಿ. ಮತ್ತೆ ನಮ್ಮ ಇವತ್ತಿನ ವಿಷಯ ಬಂದು ಕಸ ನಿರ್ವಹಣೆ, ತ್ಯಾಜ್ಯ ನಿರ್ವಹಣೆ. ಇದು ನಿಮ್ಮ ಮನೆಯಲ್ಲಿ ಹೇಗೆ ನಡೆಯುತ್ತೆ ಅಥವಾ ನಿಮ್ಮ ಸುತ್ತಮುತ್ತ ಹೇಗೆ ನಡೆಯುತ್ತೆ?
1: ಹಸಿ ಕಸ, ಒಣ ಕಸ ಅಂತ ಎರಡು ಎರಡು ಬೇರ್ಪಡಿಸ್ತಾರೆ ಮೇಡಮ್. ಇಲ್ಲಿ ನಾನು ವರ್ಕ್ಶಾಪ್ ಇದೆ ಅಲ್ರಿ, ವರ್ಕ್ಶಾಪ್ ನಲ್ಲಿ ಪ್ಲಾಸ್ಟಿಕ್ ಕವರ್ ಗಳು ಬರ್ತಾವ್ರಿ, ಪ್ಲಾಸ್ಟಿಕ್ ಕವರ್ ಗಳು, ಪ್ಲಾಸ್ಟಿಕ್ ಚೀಲ್ಗಳು, ಪಾರ್ಸಲ್ ಬಂದಿರ್ತಾವ್ರಿ ಪ್ಯಾಕೆಟ್. ಅವನ್ನೆಲ್ಲ ಬೇರ್ಪಡಿಸಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಒಂದು ಗಾಡಿ ಬರುತ್ತೆ, ಗಾಡಿಯಲ್ಲಿ ಹಾಕಿ ಕಳಿಸ್ತಾವ್ರಿ.
0: ದಿನಾನು ಬರತ್ತಾ?
1: ಎರಡ್ ದಿನಕ್ಕೊಮ್ಮೆ, ಎರಡ್ ದಿನಕ್ಕೆ ಬರುತ್ತೆ ಮೇಡಮ್. ಅದ್ರಲ್ಲಿ ಒಂದ್ ಚೀಲ ಗಂಟ್ಲಿ ಆಗಿರುತ್ತೆ, ಚೀಲ ಸ್ಟಾಕ್ ಮಾಡಿ ಇಟ್ಕೊಂಡು ಆ ಚೀಲದಲ್ಲಿ ಗಾಡಿಯಲ್ಲಿ ಹಾಕಿ ಕಳಿಸ್ತಾವ್ರಿ ಮೇಡಮ್. ನಾವು ಅಲ್ಲೇ ಅಲ್ಲೇ ಒಗೆಯೋದಿಲ್ಲ, ಯಾಕಂದ್ರೆ ಪರಿಸರ ಹಾಳಾಗತ್ತೆ. ಆಮೇಲೆ ದನ ಕರುಗಳು ತಿಂತಾವ, ತಿಂದು ಅವಕ್ಕೆ ತೊಂದರೆ ಆಗ್ತಾವು, ಪ್ರಾಣಿ ಪಕ್ಷಿಗಳು ತಿಂತಿರ್ತಾವು, ಅವ್ನು ತಿಂದು ತೊಂದರೆ ಆಗ್ತಾವ ಅಂತಂದು ನಾವು ಅಲ್ಲೇ ಅಲ್ಲೇ ಹಾಕಿ ಬಿಸಾಕದಲ್ ಮೇಡಮ್, ಆ ಗಾಡಿಯಲ್ಲಿ ಹಾಕಿ ಸ್ಟಾಕ್ ಮಾಡಿ ಇಟ್ಕೊಂತೀವಿ, ಕಳಿಸ್ತಾರೆ.
0: ನೀವು ಎಲೆಕ್ಟ್ರಿಷಿಯನ್ ಸಹ ಅಂದ್ರಿ ಅಲ್ವಾ? ಎಲೆಕ್ಟ್ರಿಕ್ ಅದೆಲ್ಲ ವೈರ್ಸ್ ಇದೆಲ್ಲ ಏನ್ ಮಾಡ್ತೀರಾ ನೀವು?
1: ವೈರ್ ಅಲ್ಲಿ ವೈರ್ ಇರ್ತಲ್ರಿ, ವೈರ್ ಹಳೆ ವೈರ್ನ ಶಾಪ್ ಹಾಕ್ತಾವ್ರಿ, ಕಾಪರ್ ಅಲ್ರಿ ನಮ್ದು, ಕಾಪರ್ ಕಾಪರ್ ವೈರ್ ಇರ್ತದ್ರಲ್ಲಿ, ಆ ಕಾಪರ್ ಹಳೆ ವೈರ್ನ ಕೊಟ್ಟು ಹೊಸ ವೈರ್ ತಗೊಂಡ್ಬರ್ತಾವ್ರ ಮತ್ತೆ.
0: ಹೀಗೆ ಕರೆ ಮಾಡಿದ್ರೆ
1: ಅದಕ್ಕೆ ಪ್ಲಾಸ್ಟಿಕ್ ಕೋಟಿಂಗ್ ಇರುತ್ತಲ್ರಿ ಅದ ಮೇಡಮ್,
0: ಹೌದು,
1: ಅದನ್ನ ಕಂಪ್ನಿ ಅವ್ರ ತಗೊಂಡ್ ಹೋಗ್ತಾರಲ್ಲ, ಕಂಪ್ನಿ ಅಲ್ಲೇ ಡಿವೈಡ್ ಮಾಡಿ ಕಾಪರ್ ಪೇಪರ್ ನ ಡಿವೈಡ್ ಮಾಡಿ ಕರೆಕ್ಷನ್ ಮಾಡ್ತಾರೆ.
0: ಮತ್ತೆ ನೀವು ಎಲ್ಲಿ ಕೊಂಡ್ಕೊಂಡ್ ಬರ್ತೀರೋ ಅಲ್ಲೇ ಕೊಟ್ಟು ಬರ್ತೀರಾ?
1: ಕೊಂಡ್ಕೊಂಡ್ ಬರ್ತಾರೆ ದಾವಣಗೆರೆ, ನಮ್ಗೆ ದಾವಣಗೆರೆ ಹತ್ರ ದಾವಣಗೆರೆ, ದಾವಣಗೆರೆ ಹೋಗ್ತಾ ಬರ್ತಾರೆ.
0: ಓಕೆ ಸರ್, ಥ್ಯಾಂಕ್ ಯು.
1: ಮೋಟರ್ ಎಲ್ಲ ಪಂಪ್ ಸೆಟ್ ರಿಪೇರಿ ಮಾಡ್ತಾವಲ್ರ ರೈತರು?
0: ಹೌದು. ಓಕೆ ಸರ್, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ.
1: ಓಕೆ ಮೇಡಮ್,
0: ಹಾ, ಕರೆ ಮಾಡಿದ್ದಕ್ಕಾಗಿ.
1: ನಾಳೆ 25ನೇ ವರ್ಷದ ರಂಭದ ಹುಟ್ಟುಹಬ್ಬದ ಇದಲ್ರಿ?
0: ಹೌದು ಹೌದು, 1ನೇ ತಾರೀಕು.
1: ನಾವು ಪಾಂಡ್ಸಪ್ಪ ಆಗಿದ್ದವ್ರಿ ಮೇಡಮ್ ರೇ, ನಾವು ಇದು ಮಾಡಿದ್ವಿ.
0: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಓಕೆ,
0: ಹೀಗೆ ಕೇಳ್ತಾ ಇರಿ.
1: ಓಕೆ,
0: ಇದೀಗ ಪ್ರಸಾರ ಆಗಲಿದೆ ಹಂಜುಲಿ ಚಿತ್ರದ ಗೀತೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಗುಲ್ಮೋಹರ್ ಕಾರ್ಯಕ್ರಮ ಮುಂದುವರಿಯಲಿದೆ. ಇದೀಗ ಒಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ಅಥವಾ 500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಇದೀಗ ಮತ್ತೊಂದು ಕರೆ. ನಮಸ್ತೆ.
3: ನಮಸ್ತೆ ಮೇಡಮ್.
2: ಹಾ ನಮಸ್ತೆ. ನಿಮ್ಮ ಹೆಸರು?
3: ನಾನು ಶೋಭಾ ಅಂತ ಮೇಡಮ್, ಹಾಸನದಿಂದ.
2: ಹಾ, ಏನ್ ಮಾಡ್ಕೊಂಡಿರೋದು ತಾವು?
3: ಮೇಡಮ್, ನಾನು ಆರೋಗ್ಯ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಮೇಡಮ್.
2: ಓಕೆ, ಯಾವ ಹಾಡು ಬೇಕಿತ್ತು ನಿಮಗೆ?
3: ಮೇರಿ ಜಂಗ್ ಫಿಲಂ ಇಂದ ಮೇಡಮ್, ಜಿಂದಗಿ ಹರ್ ಕದಮ್ ಅಂತ ಒಂದು ಸಾಂಗ್ ಇದೆ.
2: ಓಕೆ, ಖಂಡಿತ ಪ್ರಸಾರ ಮಾಡೋಣ. ಮತ್ತೆ ಇವತ್ತಿನ ವಿಷಯ ತ್ಯಾಜ್ಯ ನಿರ್ವಹಣೆ, ಇದರ ಕುರಿತಾಗಿ ಮಾತಾಡೋದಾದ್ರೆ ತಾವು?
3: ಮೇಡಮ್, ನಮ್ಮ ಮನೆಗಳಲ್ಲಾದ್ರೆ ಮೇಡಮ್ ವೆಟ್ ಮತ್ತೆ ಡ್ರೈ ಅಂತ ಸಪರೇಟ್ ಮಾಡ್ಕೊಳ್ತೀವಿ. ಅದು ಕಾಮನ್ ಆಗಿ ಎಲ್ಲಾ ಕಡೆ ಮಾಡಂತದ್ದು. ನಮ್ದು ಇಲಾಖೆ ವೈಸ್ ಹೇಳೋದಾದ್ರೆ ಮೇಡಮ್, ನಮ್ಮಲ್ಲಿ ಸೆಗ್ರಿಗೇಟ್ ಮಾಡ್ತಾರೆ ಕಲರ್ ಕೋಡಿಂಗ್ ಅಲ್ಲಿ. ಕೆಲವೊಂದು ನೋಡಿ, ಕಾಟನ್ ಬ್ಯಾಂಡೇಜ್ ಗಳೆಲ್ಲ ಒಂದು ಯೆಲ್ಲೋ ಕವರ್ ಅಂತ ಕವರ್ ಅಲ್ಲಿ ಇದು ಮಾಡ್ತಿರ್ತೀವಿ, ಸೆಗ್ರಿಗೇಟ್ ಮಾಡ್ಕೋತೀವಿ. ಮತ್ತೆ ಪ್ಲಾಸ್ಟಿಕ್ ಗಳು ಮತ್ತೆ ಬೇರೆ ಬೇರೆ ಸಿರಿಂಜ್ ಗಳೆಲ್ಲ ಇರುತ್ತಲ್ಲ ಮೇಡಮ್, ಅದು ರೆಡ್ ಕಲರ್ ಅಂತ ಒಂದು ಕೋಡಿಂಗ್ ಇರುತ್ತೆ, ಅದಕ್ಕೆ ನಾವು ರೆಡಿ ಮಾಡ್ಕೊಳ್ತೀವಿ. ಅಂದ್ರೆ ಸಪರೇಟ್ ಮಾಡೋದು ಹೇಗೆ ಅಂತ ನಮ್ಮ ಇದರಲ್ಲಿ ಹೇಳ್ತಿದ್ದೀನಿ ನಾನು. ಮತ್ತೆ ಬ್ಲೂ ಅಂತಂದ್ರೆ ಗ್ಲಾಸ್, ಬಾಟಲ್ ಅವೆಲ್ಲ ಬರುತ್ತೆ ಮೇಡಮ್, ಆಸ್ಪತ್ರೆಗಳಲ್ಲಿ ಅವೆಲ್ಲ ಬರುತ್ತೆ. ಆ ತರ ಒಂದು ಬಯೋಮೆಡಿಕಲ್ ವೇಸ್ಟ್ ಅಂತ ನಮ್ಮಲ್ಲಿ ಮೇಂಟೈನ್ ಆಗ್ತಿರುತ್ತೆ ಮೇಡಮ್. ಇದು ಯಾಕೆಂದ್ರೆ ಇದು ನಮ್ಮ ಇಲಾಖೆ ವೈಸ್ ಹೇಳೋದಾದ್ರೆ, ಇದನ್ನ ನಾವು ಹೇಗೆ ಸೆಗ್ರಿಗೇಟ್ ಮಾಡೋದು ಅಂತ ನಿಮ್ಮ ಗಮನಕ್ಕೆ ತರ್ತಿರೋದು. ಯಾಕೆಂದ್ರೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ವೆಟ್ನ ಎಲ್ಲಿಗೆ ಹಾಕ್ಬೇಕು, ಡ್ರೈನ್ ಎಲ್ಲಿಗೆ ಹಾಕ್ಬೇಕು ಅಂತ. ಬಟ್ ನಮ್ಮ ಇಲಾಖೆ ಅಂತಂದ್ರೆ ಅದು ತುಂಬಾ ದೊಡ್ಡ ಇದರಲ್ಲಿ ಸೆಗ್ರಿಗೇಟ್ ಆಗ್ತಿರುತ್ತೆ. ಅದನ್ನ ಒಬ್ರು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಾನೆ ಒಬ್ರು ಮೇಂಟೈನ್ ಮಾಡ್ತಿರ್ತಾರೆ. ಅದನ್ನ ಹಾಗೆ ಸೆಗ್ರಿಗೇಟ್ ಆಗುತ್ತೆ ಮೇಡಮ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಅನ್ಕೊಂಡಿರ್ತಾರೆ ಇದೆಲ್ಲ ಹೇಗ್ ಹೋಗುತ್ತೆ ಹೊರಗಡೆಗೆ ಇಲ್ಲ ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ನಾನು ಇದು ಕೋಡಿಂಗ್ ಗಳು ಹೇಳ್ತಿದ್ದೀನಿ ಮೇಡಮ್. ಈ ತರದಲ್ಲಿ ನಾವು ವಿಲೇವಾರಿ ಮಾಡ್ತಿರ್ತೀವಿ
2: ಆಸ್ಪತ್ರೆಯಲ್ಲಿ. ಹೀಗೆ ನಡೆಯುತ್ತೆ
3: ಆಸ್ಪತ್ರೆ, ಈ ತರ ವಿಲೇವಾರಿ ಆಗುತ್ತೆ.
2: ಓಕೆ, ಮತ್ತೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ?
3: ಅದೇ ಮೇಡಮ್, ಈಗ ಎಕೋ ಸಿಸ್ಟಮ್ ಇರುತ್ತಲ್ಲ ಮೇಡಮ್, ಎಲ್ಲ ಕಡೆ ಈಗ ಪರಿಸರ ಮಾಲಿನ್ಯ ಆಗೋದೆಲ್ಲ ಇದೇ ರೀತಿಲಿ. ನಾವು ಯಾವ ತರ ನಾವು ಸಪರೇಟ್ ಆಗಿ ನಾವು ಜೋಡಿಸಿ ಕಳಿಸ್ತೀವಿ ಆ ತರ ಮೇಂಟೈನ್ ಆಗ್ತಿರುತ್ತೆ. ಇಲ್ಲ ಅಂತಂದ್ರೆ ಅದರಿಂದನೂ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಯಾವ ತರ ಡಿಸ್ಪೋಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದು ಜಾಗ್ರತೆ ಇರುತ್ತೆ ಮೇಡಮ್ ಇದರಲ್ಲಿ. ಪ್ರತಿಯೊಬ್ಬ ನಾಗರಿಕ ಮಾನವಿಗೂ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ನಾವು ನೋಡಿದ ತಕ್ಷಣ ಬಿಟ್ಟು ಹೋಗೋದಲ್ಲ, ಅದನ್ನ ಒಂದು ಕಡೆ ಸಪರೇಟ್ ಆಗಿ ಇಟ್ಟು ಹೋದ್ರೆ ಯಾರಿಗೂ ಇನ್ಫೆಕ್ಟ್ ಆಗಲ್ಲ ಅನ್ನೋ ಭಾವನೆ ಮೇಡಮ್.
2: ಖಂಡಿತ.
3: ಹಾ,
2: ಧನ್ಯವಾದಗಳು ಮಾಹಿತಿಗಾಗಿ.
3: ಥ್ಯಾಂಕ್ ಯು ಮೇಡಮ್.
2: ಹಾ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ನಿಮ್ಮ ಗೀತೆ ಪ್ರಸಾರ ಆಗುತ್ತೆ, ಹೀಗೆ ಕೇಳ್ತಾ ಇರಿ ಆಕಾಶವಾಣಿ.
3: ಓಕೆ, ಥ್ಯಾಂಕ್ ಯು.
0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಇದು ಆಕಾಶವಾಣಿ ಎಫ್ಎಂ ರೇನ್ ಮುನ್ನೂರ 1.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಗುಲ್ಮೊಹರ್ ಕಾರ್ಯಕ್ರಮ ಇನ್ನೇನು ಮುಗಿಸುವ ಹೊತ್ತು. ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರಕಲಗೂಡು ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ರು. ಮನೆ ಹಳ್ಳಿಯಲ್ಲೇ ಇರಲಿ ನಗರದಲ್ಲೇ ಇರಲಿ ಸ್ವಚ್ಛತೆ ಅಗತ್ಯವಾಗಿರಲಿ, ನಮ್ಮ ನಮ್ಮ ಮನೆಗಳಲ್ಲಿ ಕಸವನ್ನ ನಾವೇ ರಸವನ್ನಾಗಿ ಮಾಡುವ ವಿಧಾನಗಳು ಸಾಕಷ್ಟಿವೆ. ನಮ್ಮ ಮನೆಯೊಳಗೆ ಹೊರಗೆ ಸ್ವಚ್ಛವಾಗಿಟ್ಟುಕೊಂಡ್ರೆ ಊರು ಕೂಡ ಸ್ವಚ್ಛವಾಗುತ್ತೆ ಅಲ್ವಾ ಅಂತ ಹೇಳಿ, ಖಂಡಿತ ಹೌದು. ಹೆಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ. ಮೇಡಮ್ ನಮಸ್ತೆ. ಕಸ ಮರುಬಳಕೆ ಅಂದ್ರೆ ನಾವು ಪ್ಲಾಸ್ಟಿಕ್ ಕಸವನ್ನ ಒಂದು ಚೀಲದಲ್ಲಿ ಹಾಕಿ ದೂರದಲ್ಲಿ ಅದನ್ನ ಇಟ್ಟು ಸುಟ್ಟು ಹಾಕ್ತೀವಿ. ಆದ್ರೆ ಇತರೆ ತ್ಯಾಜ್ಯ ಅಂದ್ರೆ ಎಲೆಗಳು, ಮರದ ತೊಗಟೆ, ಇವುಗಳನ್ನ ಸಂಗ್ರಹಿಸಿ ತೋಟದಲ್ಲಿ ಜೀವಾಮೃತದಲ್ಲಿ ಅವುಗಳ ಬಳಕೆ ಮಾಡ್ತೇವೆ. ಇದರಿಂದ ನೆರೆಯವರಿಗೂ ಬೇಜಾರು ಆಗೋದಿಲ್ಲ, ಹಾಗೆ ನಮ್ಮ ಹಳ್ಳಿಯನ್ನ ಸ್ವಚ್ಛ ಮಾದರಿ ಹಳ್ಳಿಯಾಗಿ ಮಾರ್ಪಾಡು ಮಾಡ್ತೀವಿ, ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನ ಕಳಿಸಿದ್ರು ರೂಪಾ ಪಾಂಡುರಂಗರಾವ್ ಶ್ರವಂತ ಚಿತ್ರದುರ್ಗದಿಂದ, ಸಿಂಧನೂರು ಸುರೇಶ್ ಬಳೂಟಕೆಯಿಂದ. ನಂಬರ್ ಎಂಡಿಂಗ್ ವಿತ್ 2916. ನಂತರ ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನ ಕಳಿಸಿದ್ರು. ಬಸವರಾಜ ಸಿಂಪಿ ಕಲ್ಬುರ್ಗಿಯಿಂದ ಮುರಳೀಧರ್ ಕುಲಕರ್ಣಿ ಅವರು ಸಂದೇಶವನ್ನ ಕಳಿಸಿದ್ರು. ನಂತರ ನಂಬರ್ ಎಂಡಿಂಗ್ ವಿತ್ 4873. ಜೊತೆಗೆ ಗೋವಿಂದ ಮೆನನ್ ಕೋಲಾರದಿಂದ ಸಂದೇಶವನ್ನ ಕಳಿಸಿದ್ರು. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಕರೆ ಮಾಡಿದ ಪ್ರತಿಯೊಬ್ಬ ಕೇಳುಗರಿಗೂ ಸಹ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಗುಲ್ಮೊಹರ್ ಕಾರ್ಯಕ್ರಮ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ.

0: 25 ವಸಂತಗಳು,
1: ಸಾವಿರಾರು ಹಾಡುಗಳು,
0: ಕೋಟ್ಯಂತರ ನೆನಪುಗಳು.
2: ನೆನಪು ಸಿಹಿ ನೆನಪು, ನೆನಪು ನೆನಪು ಸಿಹಿ ನೆನಪು.
1: ಮಾತು ಮಧುರ,
0: ಸಂಗೀತ ಅಮರ.
3: ಸಂಗೀತವೇ ನನ್ನ ನೆಗುತಿ, ಚಪ್ಪಾಡೇ ನನ್ನ ಮುಸಿ.
0: ಕನ್ನಡಿಗರ ನೆಚ್ಚಿನ ದನಿಗೆ ಈಗ ಸಿಲ್ವರ್ ಜೂಬ್ಲಿ ಸಂಭ್ರಮ. ಬದುಕಿನ ಪ್ರತಿ ರಂಗಿಗೂ ರೇನ್ಬೋ ರಾಗ.

ಇದುವರೆಗೆ ಎಫ್ಎಂ 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಂಧವರಿಗೆಲ್ಲ ಜೈ ಶ್ರೀ ಹಂಡೆ ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಕೋಟಿಗೊಬ್ಬಟ್ಟು ಚಿತ್ರದ ಗೀತೆಯನ್ನು ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್. ಈ ಗೀತೆಗೆ ಸಾಹಿತ್ಯ ನೀಡಿದರೆ ವಿ. ನಾಗೇಂದ್ರ ಪ್ರಸಾದ್.

0: ಮಧುರಿಯ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯ್ತು. ಇಬ್ರು ತಿಂದರು ಇಟಾಲಿಯನ್ ಕ್ವಿಜೀನ್, ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲಿ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಈಗ ಕೇಳಿ ಕುರುಕ್ಷೇತ್ರ ಚಿತ್ರದ ಗೀತೆಯನ್ನ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಈ ಗೀತೆಗೆ ಸಂಗೀತ ನೀಡಿದರೆ ವಿ ಹರಿಕೃಷ್ಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಈಗ ಕೇಳಿ ನವೀನ್ ಸಜ್ಜು ಮೇಘನಾ ರಾಜೀವರ ಧ್ವನಿಯಲ್ಲಿ ಸಿಂಗ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ ಧರ್ಮೇಶ್, ಸಾಹಿತ್ಯ ಕವಿರಾಜ್.

ಈಗ ಕೇಳಿ ಅರ್ಮಾನ್ ಮಲ್ಲಿಕ್ ಇವರ ಧ್ವನಿಯಲ್ಲಿ ಮುಂಗಾರು ಮಳೆ ಟು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಅರ್ಜುನ್ ಜನ್ಯ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

ಈಗ ಕೇಳಿ ವಿಜಯ್ ಪ್ರಕಾಶ್ ಹಾಗೂ ಪಲಕ್ ಮುಚ್ಚಲ್ ಇವರ ಧ್ವನಿಯಲ್ಲಿ ಅಯೋಗ್ಯ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಅರ್ಜುನ್ ಜನ್ಯ, ಸಾಹಿತ್ಯ ಚೇತನ್ ಕುಮಾರ್.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಯುವವಾಣಿ ಕೇಳುತ್ತಿರುವಂತಹ ಎಲ್ಲ ಯುವ ಸ್ನೇಹಿತರಿಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಮಾನ್ವಿ ತಾಲೂಕಿನ ಕವಿತಾಳ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ಮಾನ್ವಿ ತಾಲೂಕಿನ ಕವಿತಾಳ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಮೊದಲಿಗೆ ಪ್ರಾರ್ಥನೆ ಕುಮಾರಿ ವಿದ್ಯಾಶ್ರೀ ಪ್ರಥಮ PUC ವಿದ್ಯಾರ್ಥಿನಿಯಿಂದ.

0: ಕುಮಾರಿ ಶಿವಲಿಂಗಮ್ಮ ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿಯಿಂದ ಭಾಷಣ ವಿಕ್ರಮ್ ಸಾರಾಭಾಯಿ ಅವರ ಕುರಿತಾಯಿ.
1: ಮಹಾನ್ ವಿಜ್ಞಾನಿಯಾದ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರು 1919 ಆಗಸ್ಟ್ 12ನೇ ದಿನದಂದು ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ವಿಜ್ಞಾನವೆಂದರೆ ತುಂಬಾ ಪ್ರೀತಿ. ಇವರು ದೊಡ್ಡ ದೊಡ್ಡ ವಿಜ್ಞಾನಿಗಳ ಸಾಧನೆಗಳನ್ನು ಕುರಿತು ಅಧ್ಯಯನ ನಡೆಸುತ್ತಿದ್ದರು. ಅಹಮದ್ಬಾದಿನ ಗುಜರಾತಿನ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು ಮುಂದೆ ತಮ್ಮ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ಹೋದರು. ಅಲ್ಲಿ ಸೆಂಟ್ ಜಾನ್ಸ್ ಕಾಲೇಜನ್ನು ಸೇರಿ ಭೌತಶಾಸ್ತ್ರ ಮತ್ತು ಗಣಿತಗಳಲ್ಲಿ ಪದವಿಯನ್ನು ಪಡೆದರು. ನಂತರ ಇವರು ಭಾರತಕ್ಕೆ ಹಿಂದಿರುಗಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸರ್ ಸಿ ವಿ ರಾಮನ್ ಅವರ ಮಾರ್ಗದರ್ಶನದಲ್ಲಿ ವಿಶ್ವವಿಕರಣದ ಬಗ್ಗೆ ಸಂಶೋಧನೆಯನ್ನು ನಡೆಸಿದರು. ನಂತರ ಪುಣೆಯಲ್ಲಿ ಪವನಶಾಸ್ತ್ರ ಇಲಾಖೆಯನ್ನು ಸೇರಿ ವಿಶ್ವವಿಕರಣದ ಬಗ್ಗೆ ಪ್ರಯೋಗ ನಡೆಸಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದರು. ಡಾಕ್ಟರ್ ಸಾರಾಭಾಯಿ ಅವರು ಅಹಮದ್ಬಾದಿನಲ್ಲಿ ಔಷಧಿಯ ತಯಾರಿಕೆಗಾಗಿ ಸ್ವತಃ ತಾವೇ ಕೆಮಿಕಲ್ಸ್ ಎಂಬ ಕಾರ್ಖಾನೆಯನ್ನು ಸ್ಥಾಪಿಸಿದರು. ಇವರ ಮುಖ್ಯ ಗುರಿ ಎಂದರೆ ಭಾರತವನ್ನು ಔಷಧೋತ್ಪತ್ತಿಯಲ್ಲಿ ಸ್ವಾವಲಂಬನೆಯಾಗಿ ಮಾಡುವುದಾಗಿತ್ತು. 1969 ಬಾಹ್ಯಾಕಾಶ ಸಂಶೋಧನಾ ಸಮಿತಿಯನ್ನು ಸ್ಥಾಪಿಸಿದರು. ಇದು ಮುಂದೆ ಇಸ್ರೋ ಅಂದರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಎಂದು ಮರುನಾಮಕರಣ ಮಾಡಿದರು. ನಂತರ ತುಂಬೆ ಮತ್ತು ಶ್ರೀಹರಿಕೋಟಾಗಳಲ್ಲಿ ಉಪಗ್ರಹ ಉಡಾವಣೆ ಕೇಂದ್ರಗಳನ್ನು ಸ್ಥಾಪಿಸಿದರು. ಇದನ್ನು 1975 ಭಾರತದ ಪ್ರಪ್ರಥಮ ಉಪಗ್ರಹ ಆರ್ಯಭಟವನ್ನು ಬಾಹ್ಯಾಕಾಶಕ್ಕಾಗಿ ಉಡಾವಣೆ ಮಾಡಲಾಯಿತು. ಹೀಗಾಗಿ ಅವರನ್ನು 1966 ಅಣುಶಕ್ತಿ ಆಯೋಗಕ್ಕೆ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇವರು 1971 December 30 ತಮ್ಮ 52ನೇ ವಯಸ್ಸಿನಲ್ಲಿ ನಿಧನರು.
0: ತತ್ವಪರ ಕುಮಾರ್ ದೇವರಾಜ ರೊಟ್ಟಿ ದ್ವಿತೀಯ PUC ವಿದ್ಯಾರ್ಥಿಯಿಂದ.

ಯಾರಿಗೆ ಯಾರುಂಟು ಯರವಿನ ಸಂಸಾರ, ಯಾರಿಗೆ ಯಾರುಂಟು ಯರವಿನ ಸಂಸಾರ. ಶ್ರೀಹರಿ ಪುರಂದರ ವಿಠಲರಾಯನ ಶ್ರೀ

0: ಬಲ್ಲ ಹರಿಯೇ.
1: ತತ್ವ ಪದದ ನಂತರ ಹಾಸ್ಯ ಶಿವಗಂಗಮ್ಮ ವಿದ್ಯಾರ್ಥಿನಿಯಿಂದ.
2: ಸರ್ದಾರ್ಜಿ, ಅಯ್ಯೋ ಕರೆಂಟ್ ಹೋಯ್ತು ಗುಂಡ, ಕರೆಂಟ್ ಹೋದ್ರೆ ಫ್ಯಾನ್ ತಿರುಗ್ತಾ ಇದೆ. ಸರ್ದಾರ್ಜಿ, ಲೇ ಗುಂಡ ಜೋರಾಗಿ ಕೂಗ್ಬೇಡ, ಕರೆಂಟ್ ಓದಿದ್ದು ಫ್ಯಾನ್ಗೆ ಇನ್ನೂ ಗೊತ್ತಾಗಿಲ್ಲ. ರಂಗನ ಮಗನಿಗೆ ಧೈರ್ಯ ಇರಲಿಲ್ಲ, ಅಸಹಾಯಕದಿಂದ ನಡೆದುಕೊಳ್ತಿದ್ದ. ರಂಗ ತನ್ನ ಮಗನಿಗೆ ಧೈರ್ಯ ತುಂಬಲು ಯಾರೋ ಒಬ್ಬ ವ್ಯಕ್ತಿಯ ಧೈರ್ಯದ ಬಗ್ಗೆ ಬರೆದಿರುವ ಪುಸ್ತಕ ತಂದುಕೊಟ್ಟ. ಅದನ್ನು ಓದಿದ ಮಗ ಧೈರ್ಯದಿಂದ ಮನೆಯಲ್ಲಿ 10,000 ರೂಪಾಯಿ ಚಿನ್ನ ತೆಗೆದುಕೊಂಡು ಮನೆ ಬಿಟ್ಟು ಓಡಿ ಹೋದ. ರಂಗ ಮಗನನ್ನು ಸಾಕಷ್ಟು ಹುಡುಕಿದ, ಆದರೆ ಮಗ ಪತ್ತೆಯೇ ಇಲ್ಲ.
1: ಜನಪದ ಗೀತೆ, ಕುಮಾರಿ ಹಂಪಮ್ಮ ದ್ವಿತೀಯ PUC ವಿದ್ಯಾರ್ಥಿನಿಯಿಂದ.

0: నా కరుణీసు.
1: కుమార్ ముదుకప్ప స్వరచిత హనిగవన వాచన.
2: నన్న మొదలనే కవన, ఆకాశక్కె మెట్టులు ఇల్ల, సముద్రక్కె సేతువె ఇల్ల, నన్న నిన్న ప్రీతికే కొనే ఇల్ల. ఎరడనే కవన, ಕೋಗಿಲಿಗೆ ಆಡುವ ಆಸೆ, ಅಕ್ಕಿಗೆ ಆರುವ ಆಸೆ, ಮೀನಿಗೆ ಈಜುವ ಆಸೆ, ನವಿಲಿಗೆ ಕುಣಿಯುವ ಆಸೆ, ನನಗೆ ನಿನ್ನ ಪ್ರೀತಿಯ ಆಸೆ. ನನ್ನ ಮೂರನೇ ಕವನ, ಮನಸ್ಸಿನಲ್ಲಿ ಪ್ರೀತಿ ಇದೆ, ಕಣ್ಣಿನಲ್ಲಿ ಕೋಪ ಇದೆ, ಮುಖದಲ್ಲಿ ಮೌನ ಇದೆ, ಎದೆಯಲ್ಲಿ ಆಸೆ ಇದೆ, ಮಾತಿನಲ್ಲಿ ದೋಷ ಇದೆ, ಉಸಿರಿನಲ್ಲಿ ನನ್ನ ಹೆಸರು ಇದೆ. ನನ್ನ ನಾಲ್ಕನೇ ಕವನ, ಆಸೆ ಎಂಬ ಎದೆಯಲ್ಲಿ, ಪ್ರೀತಿ ಎಂಬ ಮನದಲ್ಲಿ, ನೆಲೆದಾಡ ನಕ್ಷತ್ರ ನಡುವೆ ಸದಾ ಪ್ರೀತಿ ಇರಲಿ ನಮ್ಮಿಬ್ಬರ ಹೃದಯದಲ್ಲಿ.
1: ಈಗ ಹಾಸ್ಯ, ಕುಮಾರ್ ದೇವರಾಜ ರೊಟ್ಟಿ.
3: ಗಂಡ ಹೆಂಡತಿ ಇಬ್ರು ಇರ್ತಾರ ಮನೆಯಾಗ, ಒಂದು ಮಗು ಇರ್ತದ, ಹೆಂಡತಿ ಆಡ್ತಾಳ, ಗಂಡ ಆಫೀಸ್ಗೆ ಹೋಗಿರ್ತಾನ. ನಿಕ್ಕರ್ ಇಲ್ಲದ ಈ ಕೂಸು ಪಕ್ಕದಲ್ಲಿ, ರೇಷನ್ ಇಲ್ಲದ ಈ ಅಡಿಗೆ ಮನೆಯಲ್ಲಿ, ಅಡಿಗೆ ಮಾಡೋದು ಸುಳ್ಳು, ತಿನ್ನೋದು ಸುಳ್ಳು ಅಂತ ಹೆಂಡತಿ ಆಡ್ತಾಳೆ. ಗಂಡ ಬರ್ತಾನೆ, ಈ ಗ್ಯಾಸ್ ಅಂಗಡಿಗಿಂದು ರಜಾ ದಿನವಂತೆ, ಶಾಪೆಲ್ಲ ಕ್ಲೋಸ್ ಮಾಡ್ಯಾರೆ ಅಂತ ಗಂಡ ಹೇಳ್ತಾನೆ. ಆಮೇಲೆ ಅವನು ಹೋಗಿ ಹೋಟ್ಲಿಗೆ ದೋಸೆ ತಂಬರಕ್ಕೆ ಹೋಗ್ತಾನಂತ. ದೋಸೆ ತಂತಾನೆ, ಕುಣಿದು ಕುಣಿದು ಬಾರೆ, ಕುಣಲಿದು ನಲಿದು ಬಾರೆ, ಹೋಟೆಲ್ ದೋಸೆ ತಂದಿರುವೆ, ಒಳಗೆ ಚಟ್ನಿ ತಂದಿರುವೆ, ಬಾರೆ ತಿನ್ನು ಬಾ, ಬಾರೆ ತಿನ್ನು ಬಾ ಅಂತ ಅವನು ಹೇಳ್ತಾನೆ. ಏನಂತ ಬರ್ತಾಳೆ, ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ಹುಚ್ಚು ಗಂಡ ನೀನು ಬಿಚ್ಚಿ ನೋಡಿದೇನು, ಖಾಲಿ ದೋಸೆ ತಂದಿರುವೆ, ಕುಚ್ಚಿ ಬಡ್ತೀನಿ ತಿನ್ನು, ಬಾರು ಬಾರು ಸುಮ್ಮನೆ, ಬಾರೇ ಸುಮ್ಮನೆ ಅಂತ. ಇದು ಗಂಡ ಹೇಳ್ತಿದ್ದು. ಈಗ ಒಂದು ಹುಡುಗಿ ಕಾಲೇಜಿಂದ ಮನೆಗೆ ಹೋಗ್ತಿರ್ತಾಳೆ, ಒಬ್ಬನ ದಿನ ಬರ್ತಿರ್ತಾನೆ ಹುಡುಗ. ಬಂದ ತಕ್ಷಣ ಅವನ ಮೊಬೈಲ್ ಇರ್ತ, ಬಂದ ತಕ್ಷಣ ಜಲಕ ದಿಕ್ ಲಾಜಾ, ಜಲಕ ದಿಕ್ ಲಾಜಾ ಅಂತ ಹೇಳ್ತಾರಂತೆ. ಆ ಹುಡುಗಿ ದಿನ ಬರ್ತಾನೆ ಮನೆ ಗೇಟ್ನವ್ರಿಗೆ ಹೋಗ್ತಾನೆ ಅವನು. ಹೋದ್ಮೇಲೆ ಅದು ಸುಮ್ಮನೆ ಹೇಳಿರ್ತಾನೆ ಫ್ರೆಂಡ್ಸಿಗೆ, ಫೋನೋ ಬರಲ್ಲ ಮತ್ತೆ, ಸಿಮ್ ಇರ್ತಿಲ್ಲ ಯಾರು ಗೊತ್ತು. ಮಾಡಿದ ತಕ್ಷಣ ಜಲಕ ದಿಕ್ ಲಾಜ್ ಅಂತ ಮಮ್ಮಿಗೆ ಹೇಳ್ತಾಳೆ ಹೋಗಿ, ಮಮ್ಮಿ ಮಮ್ಮಿ ಹುಡುಗ ನನ್ನ ಗೇಟ್ ಹತ್ರ ಬರ್ತಾನೆ, ಜಲಕ ದಿಕ್ ಲಾಜಾ ದಲಕ್ ದಿಕ್ ಲಾಜಾ ಅಂತ ಸಾಂಗಸ್ತಾನೆ ನೋಡಂತ. ಆಯಿತು, ಇವತ್ತು ಸಾಯಂಕಾಲ ದಿನ ಟೈಮಿಂಗ್ ಹೇಳಿದೆ, ಫಿಟ್ ಮಾಡ್ಕೊಂಡಿರ್ತಾರೆ ಅಮ್ಮ ಮಗಳಿಬ್ಬರು. ಬಂದ ತಕ್ಷಣ ಬರ್ತಾನೆ ಸೇಮ್ ಡೈಲಿ, ಜಲಕ ದಿಕ್ ಲಾಜಾ ಜಲಕ ದಿಕ್ ಲಾಜಾ ಅಂತ ಅಷ್ಟೇ ಇರ್ತಾರೆ, ಹಿಂಗೆ ಮುಂದಕ್ಕೆ ಇರಲ್ಲ ಅದು. ಮತ್ತೆ ಅವಾಗ ಅಮ್ಮ ಕಂಪೌಂಡ್ ತೆಳ್ಕೊಂಡಿರ್ತಾಳೆ, ಪರಕೆ ಹಿಡ್ಕೊಂತಾಳ, ಏಕುಬ ರಾಜ ಏಕುಬ ರಾಜ ಅಂತಾಳೆ ಅಮ್ಮ. ಅಮ್ಮ ಅಂದ ತಕ್ಷಣ ಅವನು ತಿರುಗಿ ಮಾಡ್ತಾನೆ, ರಿಂಗ್ಟೋನೇ ಚೇಂಜ್ ಬರ್ತಾಳೆ ಅಮ್ಮ, ಕೇಳ್ತಾಳೆ ಅವನು ರಿಂಗ್ಟೋನ್ ಆನ್ ಮಾಡ್ತ, ಬಾಡಿ ಹೋದ ಬಳ್ಳಿಯಿಂದ ಹೋರಳಬಲ್ಲದೆ ಅಂತ ಅವನು ಫ್ರೆಂಡ್ ಕೇಳ್ತಾನೆ, ಯಾಕೋ ರಿಂಗ್ಟೋನ್ ಚೇಂಜ್, ಇಲ್ಲಪ್ಪ ನಿನ್ನ ಸಾಂಗ್ ರಿಮ್ಯಾಕ್ಸ್ ಆಗಿಬಿಡ್ತದೆ ಅಂತ. ಅವನು ಅಪ್ಪ ಕೇಳ್ತಾನೆ ಮಗನಿಗೆ, ಏನೋ ಗುಂಡ ನಿನ್ನೆ ಪಾರ್ಕ್ನಲ್ಲಿ ಯಾರ ಜೊತೆ ಇದ್ದೆ ಅಂತಾನೆ. ಅಪ್ಪ ಮಗ ಹೇಳ್ತಾನೆ, ಅಪ್ಪ ನೀನೇ ತಾನಲ್ಲಪ್ಪ ಹೇಳಿದ್ದು, ವಿದ್ಯಾ ಜೊತೆಗಿದ್ದೀರಿ ಏನಾದರೂ ಮಾಡ್ಬೋದಂತ, ಅದಕ್ಕೆ ವಿದ್ಯಾ ಜೊತೆಗಿದ್ದೆ ಅಂತ ಹೇಳಿದೆ.
1: ಈಗ ಕುಮಾರಿ ಈರಮ್ಮ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿನಿಯಿಂದ ಕವಿ ಪರಿಚಯ.
4: ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸಣ್ಣ ಕಥೆಗಳಿಗೆ ಜೀವ ತುಂಬುವ ಸಾಮರ್ಥ್ಯ ಹೊಂದಿದ ಸಮರ್ಥ ಲೇಖಕರು ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಶ್ರೀನಿವಾಸ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರಾದ ಇವರು ಮಾಸ್ತಿ ಕನ್ನಡದ ಆಸ್ತಿ ಎಂಬ ಹೆಸರಿಗೆ ಹೆಗ್ಗಳಿಕೆಯಾಗಿದ್ದಾರೆ. ಇವರು ಮಾಲೂರು ತಾಲೂಕಿನ ಕೋಲಾರ ಜಿಲ್ಲೆಯ ಮಾಸ್ತಿ ಎಂಬ ಹಳ್ಳಿಯಲ್ಲಿ ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ತಿರುಮಲಮ್ಮ ಎಂಬ ವೈಷ್ಣವ ಧರ್ಮದ ದಂಪತಿಗಳಿಗೆ ಕೀರ್ತಿ ತರುವ ಮಗನಾಗಿ 6ನೇ ಜೂನ್ 1886 ಜನಿಸಿದರು. ಮಾಸ್ತಿಯವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹೊಂಗೇನಹಳ್ಳಿಯ ಮಳವಳ್ಳಿ ಕೃಷ್ಣರಾಜಪೇಟೆಯಲ್ಲಿ ಮಾಡಿದರು. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಿ ಹಿರಿಯ ಕನ್ನಡ ವಿದ್ವಾಂಸರಾಗಿ ಕನ್ನಡ ಸಾಹಿತ್ಯವನ್ನು ಮನಮುಟ್ಟುವಂತೆ ಬೋಧಿಸುತ್ತಿದ್ದರು. 1912 ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬಿ ಎ ಪಾಸು ಮಾಡಿದರು. MSc ಪರೀಕ್ಷೆ ಕಟ್ಟಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದರು. ನಂತರ ಮೈಸೂರು ಸರ್ಕಾರದಲ್ಲಿ 1914 ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸಕ್ಕೆ ಸೇರಿದರು. ಇವರು ಜೀವನ ಎಂಬ ಪತ್ರಿಕೆ ಸಂಪಾದಕರಾಗಿ 1944 1960 ತನಕ ಸುಮಾರು 20 ಕಾಲ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸಿದರು. ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದ ಮಹನೀಯರಲ್ಲಿ ಇವರು ಕೂಡ ಒಬ್ಬರು. 1943-48 ಕನ್ನಡದ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಇವರು ಮುಖರ್ಜಿಯ ಮೂಕನ ಮಕ್ಕಳು, ಶ್ರೀರಾಮ ಪಟ್ಟಾಭಿಷೇಕ, ಕಥನ ಕವನ, ತಾವರೆ ಮುಂತಾದ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಶಾಂತ ಸಾವಿತ್ರಿ, ಕಾಕನಕೋಟೆ, ಪುರಂದರದಾಸ ಅನೇಕ ನಾಟಕಗಳನ್ನು ರಚಿಸಿದ್ದಾರೆ. ಇವರಿಗೆ 1974 ಕೇಂದ್ರ ಸಾಹಿತ್ಯ ಅಕಾಡೆಮಿ ಫಿಲಾಸಫಿ ಪ್ರಶಸ್ತಿ ಲಭಿಸಿದೆ. 1976 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಪಡೆದಿದ್ದಾರೆ. 1961 ಮುಂಬೈನಲ್ಲಿ ನಡೆದ ಅಖಿಲ ಭಾರತ ಬರಹಗಾರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 1983 ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರು 1986 ತಮ್ಮ ಹುಟ್ಟುಹಬ್ಬದಂದು ಕೊನೆಯುಸಿರೆಳೆದರು. ಆಗ ಅವರಿಗೆ 95 ವಯಸ್ಸಾಗಿತ್ತು.
1: ಈಗ ಕುಮಾರಿ ಶೈಲಜಾ ದ್ವಿತೀಯ PUC ವಿದ್ಯಾರ್ಥಿನಿಯಿಂದ ವಚನ.
0: ಬಸವಣ್ಣನವರ ವಚನಗಳು. ಮೊದಲನೇ ವಚನ: ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ. ಐಶ್ವರ್ಯವೆನ್ನುವುದೊಂದು ದೊಡ್ಡ ದೆವ್ವ, ಸಾಮಾನ್ಯ ದೆವ್ವವಾದರೆ ನೀನು ಯಾರು, ಯಾಕೆ ಮೈಮೇಲೆ ಬಂದೆ, ಬಿಟ್ಟು ಹೋಗುತ್ತೀಯೋ ಇಲ್ಲವೋ ಎಂದು ಮಾಂತ್ರಿಕನ್ನು ಜಬರಿಸಿ ಕೇಳಿದೊಡನೆಯೇ ವಿವರ ಹೇಳುತ್ತದೆ. ಉಣ್ಣಲೋ ಕುಡಿಯಲೋ ಬಂದ ತನ್ನ ಬಯಕೆಯನ್ನು ಪ್ರಕಟಪಡಿಸುತ್ತದೆ. ಆ ಬಯಕೆಯನ್ನು ಈಡೇರಿಸಿದೊಡನೆ ಇಳಿದು ಹೋಗುತ್ತದೆ. ಆದರೆ ಐಶ್ವರ್ಯದ ಈ ದೊಡ್ಡ ದೆವ್ವ ಪತ್ತೆ ಕೇಳಿದರೆ ಹೇಳದು, ಎಲ್ಲರನ್ನೂ ಮೋಸ ಮಾಡಿ ರೂಪಗೊಂಡುದಾಗಿ ಬಯಕೆ ಕೇಳಿದರೆ ಹೇಳದು, ನೆರೆಹೊರೆಯರನ್ನೇ ಕೇರಿಯನ್ನೇ ಊರನ್ನೇ ಮುರಿದುಕೊಂಡು ಹೋಗಲು ಬಂದುದಾಗಿ ಯಾವ ಪ್ರಶ್ನೆಗೂ ಉತ್ತರಿಸದು. ತಾನೇ ಒಂದು ಯಕ್ಷ ಪ್ರಶ್ನೆಯಾಗಿ ಯಾವ ಮಂತ್ರಕ್ಕೂ ಸಗ್ಗುವುದಿಲ್ಲ. ಎಲ್ಲ ಮಂತ್ರವಾದಿಗಳು ತನ್ನ ತಂತ್ರಕ್ಕೆ ಸಿಲುಕಿದವರಾಗಿ ಯಾವ ಬೇವಿನ ಬೆತ್ತಕ್ಕೂ ಬಗ್ಗುವುದಿಲ್ಲ. ತನಗಿಂತ ನಾರಾದ ವಸ್ತು ಮತ್ತೊಂದಿಲ್ಲವಾಗಿ ಈ ಐಶ್ವರ್ಯದ ದೆವ್ವ ಹಿಡಿದವನ ಕಣ್ಣು ತೇಲುತ್ತಿರುತ್ತದೆ. ತಲೆ ನಿಲ್ಲುವುದಿಲ್ಲ, ಪ್ರಜ್ಞೆ ಇರುವುದಿಲ್ಲ, ಮುಸುಕುಟ್ಟುತ್ತಿರುತ್ತಾನೆ. ತನ್ನ ಬಳಿ ಬಂದವರು ನಿಂತವರು ಯಾರೂ ಅವನಿಗೆ ಕಾಣುವುದಿಲ್ಲ, ಏನೂ ಅವನಿಗೆ ಕೇಳುವುದಿಲ್ಲ. ಆ ಐಶ್ವರ್ಯದ ಹಳದಿಯ ಪಿತ್ತ ನೆತ್ತಿಗೇರಿ ಸರ್ಪ ಕಚ್ಚಿ ವಿಷವೇರಿದವರಿಗಿಂತಲೂ ಅಧಿಕವಾಗಿ ಸಂಧಿಯಲ್ಲಿ ಮುಳುಗಿರುತ್ತಾನೆ. ಅವನು ಸಹಜ ಸ್ಥಿತಿಗೆ ಬರುವುದು ಬಡತನ ಬಂದಾಗಲೇ. ಸಿರಿಗರ ಹೊಡೆದ ಆ ಶ್ರೀಮಂತನಿಗೆ ಬಡತನವೇ ಮಂತ್ರವಾದಿಯಾಗಿ ಅದು ಬಂದೊಡನೆ ಅವನು ಎಲ್ಲವನ್ನೂ ಅಯ್ಯ ಎನ್ನುತ್ತಾನೆ, ಏನು ಬಂದಿರಿ ಎನ್ನುತ್ತಾನೆ, ಕುಳ್ಳಿರಿ ಎನ್ನುತ್ತಾನೆ, ಕಾಲು ಹಿಸುಗುತ್ತಾನೆ ಎಂದು ಧನಮದಹಂದನನ್ನು ಗೇಲಿ ಮಾಡುತ್ತಿದ್ದಾರೆ ಬಸವಣ್ಣನವರು. ಎರಡನೇ ವಚನ: ಭಕ್ತಿಯೆಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ ಲಿಂಗವೆಂಬ ಎಲೆಯ ಇತ್ತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವ ಇತ್ತು, ಆಚಾರವೆಂಬ ಕಾಯಿ ಇತ್ತು, ನಿಷ್ಪತ್ತಿ ಎಂಬ ಹಣ್ಣ ಇತ್ತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದೆತ್ತಿಕೊಂಡ. ಪರಶಿವವು ಲೀಲೆಯಿಂದ ಲಿಂಗವೆಂದು ಅಂಗವೆಂದು ಎರಡಾದಾಗ ಆ ಪರಶಿವನಲ್ಲಿರುವ ಶಕ್ತಿಯು ಲಿಂಗಸ್ಥಳದಲ್ಲಿ ಕಲೆಯಾಗಿಯೂ ಅಂಗಸ್ಥಳದಲ್ಲಿ ಭಕ್ತಿಯಾಗಿಯೂ ಆವರಿಸಿತು. ಲಿಂಗಸ್ಥಳದ ಶಕ್ತಿಯು ಪ್ರಪಂಚವನ್ನು ವರ್ಧಿಸುವಂತೆ ಮಾಡಿದರೆ ಅಂಗಸ್ಥಳದ ಭಕ್ತಿಯು ಪ್ರಾಪಂಚಿಕತೆಯನ್ನು ಕಳೆದು ಜೀವವನ್ನು ಮರಳಿ ಆ ಲಿಂಗದಲ್ಲಿ ಒಂದುಗೂಡಿಸುವುದು. ಅಂದರೆ ಭವಕ್ಕೆ ಅವತರಿಸಿದ ಜೀವ ತನ್ನ ಗಂಟಿದ ಪಶುತ್ವವನ್ನು ಕಳೆದುಕೊಂಡು ಪಶುಪತಿತ್ವವನ್ನು ಪಡೆಯಲು ಸಾಧಕನಿಗಿರಬೇಕಾದ ಮೂಲ ಬಂಡವಾಳ ಭಕ್ತಿ ಎಂದಾಯಿತು. ಆ ಭಕ್ತಿಯ ಆಧಾರದ ಮೇಲೆ ಗುರುದರ್ಶನ, ಆ ಗುರುದರ್ಶನದಿಂದ ಲಿಂಗದೀಕ್ಷೆ, ಆ ಲಿಂಗೋಪಾಸನೆಯಿಂದ ವೈಚಾರಿಕತೆ, ಆ ವೈಚಾರಿಕತೆಯಿಂದ ಆಚಾರ, ಆ ಆಚಾರದಿಂದ ಭಾವ ಪರಿಪಾಕ ಆಗುವುದು, ಆ ಭಾವ ಪರಿಪಾಕವು ಶಿವನಿಗೆ ಸಮರ್ಪಿತವಾಗುವುದು. ಹೀಗೆ ಜೀವನಿಗೆ ಮುಕ್ತಿ ಸ್ಥಿತಿಯು ಲಭಿಸುವ ಹಂತಗಳನ್ನು ಭೂಮಿಯಲ್ಲಿ ಬಿತ್ತಿದ ಬೀಜವು ಹಣ್ಣಾಗುವ ಪರಂಪರೆಯಲ್ಲಿ ಬಸವಣ್ಣನವರು ಚಿತ್ರಿಸಿದ್ದಾರೆ.
1: ಈಗ ಕುಮಾರಿ ವಿದ್ಯಾಶ್ರೀ ಭಾವಗೀತೆ.

0: ಈಗ ಕುಮಾರ್ ಕಿರಿಲಿಂಗ ವಿದ್ಯಾರ್ಥಿಯಿಂದ ಭಾಷಣ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ.
1: ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಗೆ ಪಶ್ಚಿಮ ಬಂಗಾಳ ರಾಜ್ಯದಿಂದ ಆಯ್ಕೆಯಾಗಿ ಬಂದು ಭಾರತದ ಸಂವಿಧಾನವನ್ನು ರಚಿಸಿದರು. ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ, ಆಧುನಿಕ ಭಾರತದ ನಿರ್ಮಾತೃ ಎಂದು ಕರೆಯಲಾಗುತ್ತದೆ. ಜಗತ್ತೇ ಮೆಚ್ಚಿಕೊಳ್ಳುವಂಥ, ಭಾರತ ದೇಶನೇ ಹೆಮ್ಮೆ ಪಡುವಂಥ ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದ್ದಾರೆ. ಅಂಬೇಡ್ಕರ್ ಅವರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬಾವಾಡಿ ಎಂಬ ಗ್ರಾಮದಲ್ಲಿ 1891 ಏಪ್ರಿಲ್ 14 ರಾಮ್ಜಿ ಮತ್ತು ಭೀಮಬಾಯಿ ಇವರಿರುವರ ದಂಪತಿಗಳಿಗೆ 14ನೇ ಜ್ಯೇಷ್ಠ ಪುತ್ರರಾಗಿ ಅಂಬೇಡ್ಕರ್ ಅವರು ಜನಿಸಿದರು. ಪ್ರೌಢ ಶಾಲೆಯಲ್ಲಿ ಅಂಬೇಡ್ಕರ್ ವಾರ್ ಎಂಬ ಉಪಾಧ್ಯಾಯರು ಅಂಬೇಡ್ಕರ್ ಅವರನ್ನು ಭೀಮ್ ರಾಮ್ ರಾಮ್ಜಿ ಅಂಬೇಡ್ಕರ್ ಎಂದು ನಾಮಕರಣ ಮಾಡಿದರು. ಅಂದಿನಿಂದ ಅಂಬೇಡ್ಕರ್ ಅವರನ್ನು ಬಿ ಆರ್ ಅಂಬೇಡ್ಕರ್ ಎಂದು ಕರೆಯಲಾಯಿತು. 1961 ನ್ಯಾಷನಲ್ ಡಿವಿಡೆಂಟ್ ಫಾರ್ ಇಂಡಿಯಾ ಅಥವಾ ಭಾರತದ ರಾಷ್ಟ್ರೀಯ ಬಾಜ್ಯಾಂಗ ಎಂಬ ವಿಷಯವನ್ನು ಪ್ರಬಂಧವಾಗಿ ಮಂಡಿಸಿ ಡಾಕ್ಟರೇಟ್ ಎಂಬ ಪದವಿಗೆ ಇವರು ಪಾತ್ರರಾದರು. ಆಗ ಇವರನ್ನು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದು ಗುರುತಿಸಲಾಯಿತು. ಅಂಬೇಡ್ಕರ್ ಅವರನ್ನು ಮಹಾನ್ ಸಮಾಜ ಸುಧಾರಕ ಎಂದು ಕರೆಯಲಾಗುತ್ತದೆ. ಏಕೆಂದರೆ ಅಂಬೇಡ್ಕರ್ ಅವರು ಕೇವಲ ತಮ್ಮ ಸ್ವಾರ್ಥವನ್ನು ಬಯಸಿದ್ದರೆ ಅವರಿಗೆ ಸರ್ಕಾರದಲ್ಲಿ ಬೇಕಾದ ಸ್ಥಾನಮಾನಗಳು ಲಭಿಸುತ್ತಿದ್ದವು. ಆದರೆ ಅಂಬೇಡ್ಕರ್ ಅವರು ತಮ್ಮ ಕೊನೆಯ ಉಸಿರಿರುವವರೆಗೂ ಶೋಷಿತ ವರ್ಗಗಳ ಅಭಿವೃದ್ಧಿಗೆ ಶ್ರಮಿಸಿದರು. ಅಸ್ಪೃಶ್ಯತೆಯ ಕಾಯ್ದಿಡುವಿಕೆಯನ್ನು ಜಾರಿಗೆ ತಂದರು. ಸಮಾನತೆಗಾಗಿ ದುಡಿದರು. ಅಂಬೇಡ್ಕರ್ ಅವರನ್ನು ಅಭಿಮಾನಿಗಳು ಬಾಬಾ ಸಾಹೇಬ ಎನ್ನುತ್ತಾರೆ. 1912 ಅಂಬೇಡ್ಕರ್ ಅವರು ಬಿ ಎ ಪದವಿಯನ್ನು ಪಡೆದರು. ಜೀವನೋಪಾಯಕ್ಕಾಗಿ ಬರೋಡಾ ಮಹಾರಾಜರ ಬಳಿ ಕೆಲಸಕ್ಕೆ ಸೇರಿಕೊಂಡರು. ಈತನ ಶ್ರದ್ಧೆ, ಕರ್ತವ್ಯ, ನಿಷ್ಠೆ ಇವುಗಳನ್ನು ಗಮನಿಸಿದ ಬರೋಡಾದ ರಾಜ ಈತನನ್ನು ವಿಶೇಷ ತರಬೇತಿಗಾಗಿ ಅಮೆರಿಕಕ್ಕೆ ಕಳುಹಿಸಿದರು. ಅಲ್ಲಿ ಎಂ ಎ ಪಿ ಎಚ್ ಡಿ ಪದವಿಯನ್ನು ಪಡೆದು ಮರಳಿ ಭಾರತಕ್ಕೆ ಹಿಂದಿರುಗಿದರು. 1920 ಲಂಡನ್ಗೆ ಹೋಗಿ ಬ್ಯಾರಿಸ್ಟ್ ಪದವಿ ಕೂಡ ಇವರು ಪಡೆದಿದ್ದರು. 1948 ನವೆಂಬರ್ 4 ಸಂವಿಧಾನ ಕರಡು ಪ್ರತಿಯನ್ನು ಮಂಡಿಸಿದರು. ಅಂಬೇಡ್ಕರ್ ಅವರನ್ನು ಆಧುನಿಕ ಮನು ಕೂಡ ಎಂದು ಕರೆಯುತ್ತಾರೆ. 1951 ಕಾನೂನು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿ 1956 ಅಕ್ಟೋಬರ್ 14 ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಿಸಿದರು. ಅದೇ ವರ್ಷ 1956 ಡಿಸೆಂಬರ್ 6 ಅಂಬೇಡ್ಕರ್ ಅವರು ಮರಣ ಹೊಂದಿದರು. ದೇಶದಲ್ಲಿ ಮೇಲು ಕೀಳು ಎಂಬ ಭಾವನೆ ತೊಲಗಲು ಅಗಲಿರುಳು ದುಡಿದ ಮಹಾತ್ಮರು ಅಂಬೇಡ್ಕರ್ ಅವರಾದರು. ಅವರು ನಮ್ಮ ದೇಶದ ಆಸ್ತಿ ಎಂದು ಹೇಳಲಾಗುತ್ತದೆ. ಇಂದು ಶೋಷಿತ ವರ್ಗಗಳು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾವೆ ಎಂದರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಹೇಳ್ಬೋದು.
0: ಈಗ ಕುಮಾರಿ ಶಿವಲಿಂಗಮ್ಮ ಹಾಗೂ ಗುರುಬಸಮ್ಮ ಇವರಿಂದ ಕಿರು ವಿನೋದ ನಾಟಕದ ಸಂವಾದ.
2: ಈಗಾಗಲೇ ನಮ್ಮ ಯಜಮಾನರು ಆಫೀಸ್ನಿಂದ ಮನೆಗೆ ಬಂದಿರ್ತಾರೆ. ಅವ್ರಿಗೊಂದು ಲೋಟ ಕಾಫಿ ಮಾಡಿಕೊಡ್ಬೇಕು. ಸಕ್ಕರೆ ಎಲ್ಲ ಮುಗಿದೋಗಿದೆ. ಈ ರತ್ನಕ್ಕನ ಮನೆಗೆ ಹೋಗ್ತೀನಿ. ರತ್ನಕ್ಕ, ರತ್ನಕ್ಕ, ರತ್ನಕ್ಕ,
3: ಏನು ಶಾಂತಕ್ಕ,
2: ಆರಾಮದಿಯಕ್ಕ?
3: ಹ್ಞೂ, ಕೆಲಸ ಎಲ್ಲ ಮುಗೀತು, ಬನ್ನಿ.
2: ಅಲ್ಲಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ಇನ್ನೊಂದ್ಸಲ ಹೇಳಿ.
2: ಸಕ್ಕರೆ ಕೊಡಕ್ಕ ಒಂದು ಲೋಟ.
3: ಓಲೇನಾ, ಮೊನ್ನೆ ನಮ್ಮ ಯಜಮಾನರು ಓರಿಸದಲ್ಲಿ ಹೋಗಿ ತಂದ್ರು.
2: ಅದಲ್ಲಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ಏನು ಶಾಂತಕ್ಕ?
2: ಸಕ್ಕರೆ, ಸಕ್ಕರೆ.
3: ನಕ್ಲಿಸಾ, ಮೊನ್ನೆ ನಮ್ಮ ಯಜಮಾನರು ನ್ಯೂಜಿಲ್ಯಾಂಡ್ ದೇಶ ನೋಡಕ್ ಹೋಗಿದ್ರಲ್ಲ, ಆಗ ತಂದಿದ್ರು.
2: ನಾ ಅದಕ್ಕೆ ಕೇಳ್ತ ಇಲ್ಲ ಶಾಂತಕ್ಕ. ಕಾಫಿ ಮಾಡಕ್ಕೆ ನಮ್ಮ ಯಜಮಾನ್ರಿಗೆ ಸಕ್ಕರೆ ಇಲ್ಲ, ಅದಕ್ಕೆ ಸಕ್ಕರೆ ಕೊಡು ಒಂದು ಲೋಟ.
3: ಸ್ವಲ್ಪ ಮೆತ್ತಗೆ ಹೇಳು ಶಾಂತಕ್ಕ.
2: ನೀನೇ ಕಿವಿಡಿನಾ, ಕಿವಿ ಕೇಳಲ್ವಾ ನಿನಗೆ? ಅದಕ್ಕೆ ಒಂದು ಲೋಟ ಸಕ್ಕರೆ ಕೊಡು.
3: ಡಾಬಾನಾ, ನಮ್ಮ ಯಜಮಾನ್ರು ಡೆಲ್ಲಿಗೆ ಹೋಗಿದ್ರಲ್ಲ, ಅಲ್ಲಿ ತಂದಿದ್ರು.
2: ನೀನು ಯಾರನ್ನು ಹೇಳ್ತಲ್ಲ ತಿಕ್ಕಿ. ಅಲ್ಲಕ್ಕ, ಒಂದು ಲೋಟ ಸಕ್ಕರೆ ಕೊಡು.
3: ವಂಕೆನಾ? ಮೊನ್ನೆ ನಮ್ಮ ಯಜಮಾನ್ರು ಹೊರನಾಡಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಕಾಯಿ ಒಡಿಸಲು ಹೋದಾಗ ತಂದಿದ್ರು.
2: ಸಕ್ರಿ ಕೊಡಕ್ಕ ಸಕ್ರಿ ಒಂದೋಟ ಸಕ್ರಿ ಕೊಡಂದೆ.
3: ಉಂಗ್ರನಾ ಇದು ಹೊಸದು, ಇದನ್ನ ನಮ್ಮ ಯಜಮಾನ್ರು ಉಡುಪಿ ಹೋಟ್ಲಿಗೆ ಊಟ ಮಾಡಕ್ ಹೋಗಿದ್ರಲ್ಲ ಆಗ ನನ್ ನೆನಪಿಗಾಗಿ ತಂದಿದ್ರು.
2: ನಾ ಉಂಗ್ರ ಕೇತ ಇಲ್ಲ, ಏನೇನು ಒಡವೆ ಕೇತ ಇಲ್ಲ, ಒಂದೋಟ ಸಕ್ರಿ ಕೇಳಕತ್ತೀನಿ, ಇಲ್ಲಾಂದ್ರೆ ಕೊಡು, ನಮ್ಮ ಮುಂದಿನ ಮನೆಗೆ ಹೋಗ್ತೀನಿ.
3: ಚೀನಾನ ಇವು ಹೊಸವು, ಇವು ಹತ್ತು ತೊಲಿ ಸೇಂತಕ್ಕ, ಇವು ನಾ ಚೀನಾದಲ್ಲಿ ತಂದಿದ್ರು.
2: ನಾ ಚೈನಾ ಕೇತಿಲ್ಲ ಸಂತಕ್ಕ, ಒಂದೋಟ ಸಕ್ರಿ ಕೊಡು.
3: ಸ್ವಲ್ಪ ಮೆತ್ತ ಕೇಳಿ ಸೇಂತಕ್ಕ,
2: ನೀ ಕಿವಡಮ್ಮ ಮುಂದೆ ಏನು ಹೇಳ್ತೀರ ಅಷ್ಟೇ ಐತೇವು. ಒಂದೋಟ ಸಕ್ರಿ ಕೊಡು.
3: ಸೀರೆನಾ ಇದು ಹೊಸದು, ಚೆನ್ನಾಗಿದೆ ತಾನೇ, ಇದು ರೇಷ್ಮೆ ಸೀರೆ, ಇದ್ರ ಬೆಲೆ 50,000 ರೂಪಾಯಿ. ಇದನ್ನ ಸಿಂಗಾಪುರ್ನಲ್ಲಿ ಕಳ್ಳ ಕುಳ್ಳ ಸಿನಿಮಾ ನಡೆಸಲು ನೋಡಲು ಹೋದಾಗ ಅಲ್ಲಿ ತಂದಿದ್ರು.
2: ತನ್ನ ಒಳೆಯನ್ನ ಎಲ್ಲಪ್ಪ ರತ್ನಕ್ಕ, ಒಂದೋಟ ಸಕ್ರಿ ಕೊಡು.
3: ಇನ್ನೊಂದ್ಸಲ ಹೇಳಿ ಶಾಂತಕ್ಕ,
2: ಒಂದೋಟ ಸಕ್ರಿ ಕೊಡು.
3: ಸಕ್ರಿನಾ? ನಮ್ಮನೇಲಿ ಎಲ್ಲ ಸಕ್ರೆ ಮುಗ್ದೋಗಿತ್ತು, ಈ ತಾನೇ ನಿಮ್ಮ ಮನೆಗೆ ಬಟ್ಲ ಹಿಡ್ಕೊಂಡು ಬರ್ಬೇಕಂತಿದ್ನಲ್ಲಕ್ಕ.
2: ಒಬ್ಬ ಇಷ್ಟೊತ್ತು ಕಾಣದ ಮುಂದೆ ಕಿನ್ನೋರ್ ಬ್ಯಾಸ್ತಿ ಹಂಗಾಯ್ತು, ನನ್ನ ಟೈಮ್ ಎಲ್ಲ ವೇಸ್ಟ್ ಆಯ್ತು, ಹೋದ್ರು ಹೋಲು ಬಿಡ ಅಂತ ನಾನು ದನಿ ಎಲ್ಲ ಕಳ್ಕೊಂಡೆ. ಇಷ್ಟೊತ್ತಿಗೆ ಮನೆಗೆ ಬಂದಿರ್ತಾರೆ, ನಾ ಹೋಗ್ತೀನಿ, ಕಿವಡಮ್ಮ ಮುಂದೆ ಎಷ್ಟಾದ್ರೆ ಅಷ್ಟೇ.
0: ಇದುವರೆಗೆ ಮಾನ್ವಿ ತಾಲೂಕಿನ ಕವಿತಾಳ್ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನ ಕೇಳಿದಿರಿ. ನಿರೂಪಣೆ ಶ್ರೀ ಶಿವಶರಣಯ್ಯ ಸೊಪ್ಪಿಮಠ.
4: ಈಗ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು ಸಿ ಅಶ್ವತಿ ಅವರ ಧ್ವನಿಯಲ್ಲಿ

ಇದುವರೆಗೆ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನ ಸಿ ಅಶ್ವತಿವರ ಧ್ವನಿಯಲ್ಲಿ ಆಲಿಸಿದಿರಿ. ಯುವ ಸ್ನೇಹಿತರಿಗಾಗಿ ಕಾರ್ಯಕ್ರಮ ಯುವವಾಣಿ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಕೆಳಗರೆ ಈ ಸಂಜೆ 8 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯನ್ನು ಕೇಳುವರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಆರು ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು, 6 ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳ ಕಾರ್ಯಕ್ರಮ, 6 ಗಂಟೆ 51 ನಿಮಿಷಕ್ಕೆ ರೈತರಿಗಾಗಿ ಕಾರ್ಯಕ್ರಮ, ಕೃಷಿ ರಂಗದಲ್ಲಿ ಕೃಷಿ ಮತ್ತು ಗೃಹ ಬಳಕೆಗಾಗಿ ಸೌರಶಕ್ತಿ ಬಳಕೆ ಕುರಿತು ರಾಯಚೂರು ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ತಜ್ಞ ವೈದ್ಯರಾದ ವಿಜಯ್ ಕುಮಾರ್ ಪಲ್ಲೆದ್ ಅವರೊಡನೆ ಸಂದರ್ಶನವನ್ನು ಕೇಳುವರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳುವರಿ. 7:20ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ, ಬೆಳಕುರ್ಕಿ ಗ್ರಾಮದ ಜಿಆರ್ ಭೀಮಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಇನ್ನು 7:45-8 ಗಂಟೆವರೆಗೆ, 8:30-8:45ರವರೆಗೆ, 9:15 ಪಂದ್ಯ ಮುಗಿಯುವವರೆಗೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುವಿರಿ. ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ.

0: ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ, 6:35 ದೇಶಭಕ್ತಿಗೀತೆಯನ್ನು ಕೇಳುವರಿ, 6:40 ಜಾನಪದ ಗೀತೆಗಳು, 7:15 ಭಾವಗೀತೆಗಳು, 7:45 ಹಾಗೂ 9:30 ಚಿತ್ರಗೀತೆಗಳನ್ನು ಕೇಳುವರಿ. ಎಂಟು ಗಂಟೆ 30 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ವಚನ ಗಾಯನ ವಿವಿಧ ಕಲಾವಿದರ ಧ್ವನಿಗಳಲ್ಲಿ. ಇನ್ನು 9:05 ಭಾವಗೀತೆಗಳು. 10:02 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರಾವಣದ ಮಹತ್ವ, ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣವನ್ನು ಕೇಳುವರಿ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಗುವುದು. 1:00 ಪ್ರಗತಿ ಪಥ, ವಿಷಯ ಫಸಲ್ ಭೀಮಾ ಯೋಜನೆ, ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜಮೀನಿ, ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರ ನಾರಾಯಣ. 2:40 ಹಿಂದಿ ಪಾಠವನ್ನು ಕೇಳುವಿರಿ. ಇನ್ನು 3:00 FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ, ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಗೀತಲಹರಿ ಕಾರ್ಯಕ್ರಮ, ಸ್ನೇಹ ಕುರಿತು ಸಂಯೋಜಿತ ಕಾರ್ಯಕ್ರಮ ಜಯಶ್ರೀ ಹಂಡೆತ್ ಅವರಿಂದ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ವೆಂಚಿ. ಆರು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ರಾಯಚೂರು ತಾಲೂಕಿನ ಜಾಲಿವಿಂಜಿ ಗ್ರಾಮದ ರೈತರಾದ ಹುಲಿಯಪ್ಪ ಅವರ ಕೃಷಿ ಅನುಭವಗಳು. ಈ ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್, ಹೂಗಾರ್ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20 ಜಾನಪದ ಸಂಗೀತ ಕಾರ್ಯಕ್ರಮ, 7:45 ವಿಧಾನಮಂಡಲದಲ್ಲಿ ಇಂದು. ಎಂಟು ಗಂಟೆಗೆ ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, ಭಾಗವಹಿಸುವವರು ರಮಾ ಕುಲಕರ್ಣಿ ಹಾಗೂ ವೆಂಕಟೇಶ್ ಬೇವಿನ ಬೆಂಚಿ. 8:30 ಜಾನಪದ ಸಂಗೀತ ಕಾರ್ಯಕ್ರಮ, ರಾತ್ರಿ 9:15 ಭಾವಗೀತೆಗಳು. 9:30 ದೊಡ್ಡಾಟ ದೇವಿ ಮಹಾತ್ಮೆ, ಪ್ರಸ್ತುತಿ ರಾಯಚೂರಿನ ನರಸಪ್ಪ ಮತ್ತು ಸಂಗಡಿಗರು. ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರಿಂದ ಶಹನಾಯಿ ವಾದನವನ್ನು ಕೇಳುವರಿ. 10:30 ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: India and Uzbekistan have decided to elevate their bilateral relationship to comprehensive strategic partnership, marking a significant step towards in ties between the two countries. Both sides also signed several memoranda of understanding, MOUs, aimed at expanding bilateral cooperation across key sectors. These include mining, Ayurveda, tourism, economic and financial dialogue, higher education and environment. India and Uzbekistan also agreed to set an ambitious target of $5 billion in bilateral trade by 2030. The agreements were signed following delegation-level talks between Prime Minister Narendra Modi and President Shavkat Mirziyoyev in Tashkent. In his opening remarks, Prime Minister Modi said the elevation of ties is expected to provide a renewed framework for expanding cooperation between New Delhi and Tashkent across various sectors.
2: This year, our strategic partnership has been 15 years. This year, we have given the relationship to a comprehensive strategic partnership. Today, we have given our partnership in this new shape. तेज गति और ठोस परिणामों के साथ आगे बढ़ने का एम्बिशियस एजेंडा तैयार किया है. हमारा द्विपक्षीय व्यापार $1 बिलियन पार कर चुका है. अब हमने 2030 तक $5 बिलियन व्यापार का लक्ष्य रखा है. इसके लिए हम मार्केट एक्सेस, कनेक्टिविटी, बैंकिंग और पेमेंट जैसे जुड़े विषयों पर व्यवस्थागत रूप से आगे बढ़ेंगे.
1: Prime Minister Modi said the two countries are also working on a framework for the long-term supply of uranium. Later, at a joint press conference with the President of Uzbekistan following the talks, Prime Minister Modi said both countries have zero tolerance for terrorism, extremism and separatism.
2: दोनों देशों के बीच करीबी रक्षा और सुरक्षा सहयोग हमारे गहरे आपसी विश्वास को दर्शाता है. आने वाले समय में हम दोनों देशों की डिफेंस इंडस्ट्रीज के बीच डायरेक्ट लिंकेज, को प्रोडक्शन और को डेवलपमेंट को बढ़ावा देंगे. हमारा मानना है कि टेररिज्म, एक्सट्रीमिज्म और सेपरेटिज्म पूरे क्षेत्र के लिए गंभीर चुनौती है. इनके विरुद्ध जीरो टॉलरेंस हमारा साझा संकल्प रहा है और आगे भी रहेगा.
1: Prime Minister Modi said the two countries will also step up cooperation in the field of sports and work towards the promotion of Hindi in Uzbekistan as part of the initiative to promote Hindi. A scholarship has also been announced. On the occasion, Prime Minister Modi was also conferred with Uzbekistan's highest state honor, the Order of Oley Darajali Dostlik, by President Mirziyoyev. Prime Minister Modi dedicated the award to the enduring bond between India and Uzbekistan. Mr. Modi reached Tashkent yesterday on a two-day state visit to Uzbekistan at the invitation of Mr. Mirziyoyev. From Uzbekistan, the Prime Minister will reach Kyrgyzstan this evening to take part in the 26th Shanghai Cooperation Organization Summit at Bishkek tomorrow. Several union ministers, including Defence Minister Rajnath Singh, Home Minister Amit Shah, External Affairs Minister Dr. S. Jayashankar and Finance Minister Nirmala Sitharaman, have congratulated Prime Minister Modi on being honoured with Uzbekistan's Supreme State Award. Prime Minister Narendra Modi today shared his thoughts with the nation in the Mann Ki Baat program on Akashwani. In his address, Prime Minister Modi strongly warned against the social perils of drug abuse and highlighted Nasha Mukt Yuva for Viksit Bharat campaign. He also championed women-led economic empowerment through the PM Swanidhi scheme and celebrated growing avenues for women in advanced fields like the space industry. He also praised groundbreaking grassroots innovation in agriculture and digital technology. The death toll from flash floods in Nepal has risen to 768 today, with more bodies being recovered. Over 2,500 people are still missing following the disaster. The Nepal government has issued fresh alert for flood in Bhote Koshi River and urged residents living along the river in Rasuwa, Nuwakot and Dharding districts to remain cautious. External Affairs Ministry spokesperson Ranjit Jayaswal said 108 Indian nationals have been rescued so far in the Himalayan region. The World Health Organization has released $150,000 for Nepal to support urgent health and other needs of communities impacted by the devastating flash floods. In women's cricket, India will take on Thailand in a group stage match of 2020 Asia Cup at Dubai today. The match will begin at 8:30 p.m. Indian Standard Time. And with that, we end this news bulletin.
0: Akashavani Raichur FM Kendra. ಈಗ ಸಮಯ 6:10. ಪ್ರಕಟಣೆಗಳು. ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿದ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯ ಹರ್ಷ ಹೇಗಿದೆ ಎಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳು ಮನೆಯವರನ್ನು ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಣ, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ ನಂತರ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತಿಕೊಳ್ಳುವ ಭಯವಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದ ಇಡೀ ಮನೆ ಉದ್ಧಾರ ಆಗುತ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು

0: ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
0: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ
0: ಅಷ್ಟೇ
1: ಗೊತ್ತಾಯ್ತು.
0: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:15. ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿ ಭಾವಗೀತೆಯನ್ನು.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಈಗ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನ ಅರ್ಚನಾ ಉಡುಪ ಇವರ ಧ್ವನಿಯಲ್ಲಿ.

ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿದ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯ ಹರ್ಷ ಹೇಗಿದೆ ಎಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳು ಮನೆಯವರನ್ನು ಕೇಳಬೇಕಾಗಿದ್ದ ಮಹಿಳೆ, ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ ನಂತರ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತಿಕೊಳ್ಳುವ ಭಯವಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆಯೇ ಉದ್ಧಾರ ಆಗುತ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವವಾಗಿದೆ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ಯೋಜನೆಯಾಗಿದೆ. ಈಗ ಕೇಳಿ ಸಿ ಅಶ್ವತಿಯವರ ಧ್ವನಿಯಲ್ಲಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನು.

ಇದುವರೆಗೆ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್, ಅರ್ಚನಾ ಉಡುಪ ಹಾಗೂ ಮೈಸೂರು ಅನಂತಸ್ವಾಮಿ ಇವರ ಧ್ವನಿಯಲ್ಲಿ ಆಲಿಸಿದರೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯವಾಗುತ್ತಲಿದೆ 6:37. ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಮನೆಯಿಂದಲೇ ವಿಡಿಯೋ ಕೆವೈಸಿ ಅಥವಾ ಆಧಾರ್ ಒಟಿಪಿ ಬೇಸ್ ಇ ಕೆವೈಸಿ ಮೂಲಕ ಕೇವಲ ಬ್ಯಾಂಕ್ ಆಥೋರೈಸ್ ಚಾನೆಲ್ಸ್ ನಿಂದ.
1: ಇದಂತೂ ನೂಡಲ್ಸ್ ತಯಾರಿಸಿದಷ್ಟೇ ಸುಲಭ.
0: ಆರ್ಬಿಐ ಹೇಳುತ್ತೆ,
2: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

0: UPI has made payments easier in villages and small towns. Nearly 60% of UPI payments are below 500 rupees. And one in every two digital payments globally is now made in India.
1: Street vendor se lekar aapki gaadi ke showroom tak aapki sari payment sirf ek QR code scan karke ho jati hai.
0: 10 years of UPI. Digital, self-reliant, worry-free.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, Madam, we have received the payment from Lakshmi Fruit Store. With a Jan Dhan bank account, I have insurance, pension, DBT, all banking services right at my fingertips.
4: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana. More savings, more opportunities.
5: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
6: ಇಬ್ಬರು ಕಣ್ಣಿಗೆ ಕಾಣೋ ದೇವರು.
7: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಚಿತ್ರದುರ್ಗ ನಗರದ ರೈಲ್ವೆ ನಿಲ್ದಾಣದ ಬಳಿ ಸುಮಾರು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಹಣ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ 10 ತಿಂಗಳಲ್ಲಿ ಒಟ್ಟು 33 ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂತನ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಮುಂದಿನ 1.5 ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಮಾರ್ಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಅವಧಿಯಲ್ಲಿ 1.5 ಗಂಟೆ ಸಮಯ ಹಾಗೂ 60 ಕಿಲೋಮೀಟರ್ಗೂ ಹೆಚ್ಚು ದೂರ ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದರು. 3,340 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಚಿಕ್ಕಜಾಜೂರು 180 ಕಿಲೋಮೀಟರ್ ಜೋಡಿ ರೈಲ್ವೆ ಮಾರ್ಗ ಕಾಮಗಾರಿ ಟೆಂಡರ್ ಹಂತದಲ್ಲಿ ಇದೆ ಎಂದು ಸೋಮಣ್ಣ ವಿವರಿಸಿದರು. ಜಲಜೀವನ್ ಮಿಷನ್ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ನೆರವನ್ನು ಬಹುತೇಕ ಫಲಾನುಭವಿಗಳು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಇಂದು ನೀಡಿದ ಸಂದೇಶದಲ್ಲಿ ಯೋಜನೆಯಡಿ ಇದುವರೆಗೆ 76,500

0: ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗಿದೆ. 1,20,00,000 ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು ಶೇಕಡ 46% ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35,00,000 ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿಯ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದ್ದರು. ವ್ಯಾಪಾರ ಬೆಳೆಸಲು ಆ ಸಂದರ್ಭದಲ್ಲಿ ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಂಗಮ್ಮ ಪಿಎಂ ಸ್ವನಿಧಿ ನೆರವಿನಿಂದ ಸ್ವಾವಲಂಬಿಯಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
1: ನಾವು ಬೇರೆ ಕಡೆ ಎಲ್ಲ 10,000 ದುಡ್ಡು ಬೇಕು ಅಂದರೆ 8%, 3% ಬಡ್ಡಿ ತೊಗೊಳ್ತಾರೆ. ಸ್ವನಿಧಿಯಿಂದ ನಮ್ಗೆ ಬಡ್ಡಿ ಇಲ್ಲ, ಏನಿಲ್ಲ. ಆಧಾರ್ ಕಾರ್ಡು, ಪಾಸ್ಬುಕ್ ಕೊಟ್ಟಿದ್ದೀವಿ ಅಷ್ಟೇ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತೊಗೊಂಡ್ಮೇಲೆ ನಮ್ಗೆ ಅಭಿವೃದ್ಧಿ ಆಗಿದೆ. ನಿಮಗೆ ಬೆಳಿಗ್ಗೆ ಅಪ್ಲೈ ಮಾಡಿದ್ರೆ ನಾಳೆ ಬೆಳಿಗ್ಗೆ ಅಷ್ಟು ಅಮೌಂಟು ಹಾಕಿರ್ತಾರೆ ಅಕೌಂಟ್ಗೆ. ಫಸ್ಟು 10,000 ತೊಗೊಂಡ್ವಿ, ಕ್ಲಿಯರ್ ಆದಮೇಲೆ 20 ತೊಗೊಂಡ್ವಿ. 20 ಕ್ಲಿಯರ್ ಆದ್ಮೇಲೆ 50 ತೊಗೊಂಡು ಕ್ಲಿಯರ್ ಆಗಿ 10,000 9 ಟೈಮ್ ಕೊಟ್ಟಿದ್ರು, 20,000 12 ಟೈಮ್ ಕೊಟ್ಟಿದ್ರು. ಅದು EMI ತರ ಅವರೇ ಬ್ಯಾಂಕಲ್ಲಿ ಕಟ್ ಮಾಡ್ಕೊತಾ ಇದ್ರು.
0: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಚಿಕ್ಕಮಗಳೂರಿನ ರೈತರು ಕೈಗೊಂಡಿರುವ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಬಗ್ಗೆ ಕೃಷಿಕ ಗುರುವೇಶ್ ಸಂತೋಷ ವ್ಯಕ್ತಪಡಿಸಿದ್ದಾರೆ.
2: ಚಿಕ್ಕಮಗಳೂರು ಸಮೀಪದಲ್ಲಿ ನಮ್ಮ ತೋಟ ಇದೆ. ಕಾಫಿ, ಏಲಕ್ಕಿ, ಮೆಣಸು ಜೊತೆಗೆ ಬೆಣ್ಣೆ ಹಣ್ಣಿನ ಗಿಡಗಳಿದ್ದಾವೆ. ಏನು ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಬೆಟ್ಟಪುಟ್ಟು, ಅದು ನಿಜವಾಗಲೂ ರೈತರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಹಣ್ಣಿನ ಗಿಡ. ಈ ಬೆಣ್ಣೆ ಹಣ್ಣನ್ನು ಬೆಳೆದ್ರೆ, ಯಾಕೆಂದ್ರೆ ನಾವು ಇರೋ ಸ್ಥಳ ಪ್ರವಾಸೋದ್ಯಮ ಸ್ಥಳದ ಪಕ್ಕದಲ್ಲೇ ಇರೋದ್ರಿಂದ ಇದು ಸೂಕ್ತ ಅನಿಸುತ್ತೆ. ರೈತರು, ಕಾಫಿ ಬೆಳೆಗಾರರು ಈ ಬೆಣ್ಣೆ ಹಣ್ಣು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಹೆಚ್ಚು ಕಮ್ಮಿ 200-300 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ಇದು ಬೆಂಗಳೂರು, ಇನ್ನು ಹೊರ ರಾಜ್ಯಗಳಿಗೆ ಹೋದ್ರೆ ಹೆಚ್ಚು ಕಮ್ಮಿ 500-700 ರೂಪಾಯಿ ರೀತಿ ಕೆಜಿಗೆ ಅಂತ ಇದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ ಎಂದು ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ರಾಜೀನಾಮೆಯನ್ನು ಸಂವಿಧಾನದ 164(1) ವಿಧಿಯಡಿಯಲ್ಲಿ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರದ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಮನಸ್ಸು ಮತ್ತು ಇಚ್ಛಾಶಕ್ತಿ ಇಲ್ಲ ಎಂದು ಹಿರಿಯ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲನಾ ಅಭಿಯಂತರರ ನೇಮಕಾತಿಯಲ್ಲಿ ಹಾಗೂ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಅಕ್ರಮವಾಗಿರುವುದು ವರದಿಯಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರ ಮತ್ತು ಕೆಪಿಎಸ್ಸಿ ಎರಡೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿವೆ ಎಂದು ಅವರು ಟೀಕಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಮತ್ತು ನೇಮಕಾತಿ ಹಗರಣ ಹಾಗೂ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ ಸೆಪ್ಟೆಂಬರ್ 1 ಲಿಂಗಸುಗೂರಿನಿಂದ ಪಾದಯಾತ್ರೆ ಆರಂಭಿಸಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುರ್ಬಳಕೆಯಾದ ಹಣ ವಾಪಸ್ಸಾಗಬೇಕು. ಸರ್ಕಾರ ನೀಡಿದ ಭರವಸೆಯಂತೆ 2.5 ಲಕ್ಷ ಯುವಜನರಿಗೆ ಉದ್ಯೋಗ ನೀಡಬೇಕು. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ಧತೆಗಳು ಆರಂಭವಾಗಿದ್ದು ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ದಸರಾಗೆ ಆಗಮಿಸಿರುವ 9 ಆನೆಗಳ ಪೈಕಿ ಇಂದು ನಡೆಸಿದ ಮಾಪನದಂತೆ ಶ್ರೀಕಂಠ ಆನೆ 5,790 ಕೆಜಿ ತೂಕದೊಂದಿಗೆ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಉಳಿದಂತೆ ಮಹೇಂದ್ರ 5,490 ಕೆಜಿ, ಲಕ್ಷ್ಮಿ 3,990 ಕೆಜಿ, ಪ್ರಶಾಂತ 5,205 ಕೆಜಿ, ಧನಂಜಯ 5,530 ಕೆಜಿ, ಶ್ರೀರಾಮ 4,820 ಕೆಜಿ, ಕಾವೇರಿ 3,075 ಕೆಜಿ, ಏಕಲವ್ಯ 5,600 ಕೆಜಿ ಮತ್ತು ಗೋಪಿ 5,170 ಕೆಜಿ ತೂಕ ಹೊಂದಿವೆ. ಆನೆಗಳ ತೂಕ ಪರೀಕ್ಷೆ ಬಳಿಕ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಈ ಮಾಹಿತಿ ನೀಡಿದರು.
6: ನಾಡಹಬ್ಬ ದಸರಾ 2026 ಅಂಗವಾಗಿ ಏನು ಮರಿ 9 ಆನೆಗಳನ್ನ ಏನು ಕರ್ಕೊಂಡು ಬಂದಿದ್ದೀವಿ. ಮೊದಲನೇ ಹಂತದಾಗಿ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ತಾಲೀಮನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವುಗಳ ವೇಟ್ ಅನ್ನ ಚೆಕ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನ ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಶಬ್ದಕ್ಕೆ ಮತ್ತೆ ಜನರಿಗೆ ಹೊಂದಾಣಿಕೆ ಆಗ್ಬೇಕು, ಹಾಗಾಗಿ ನಾವು ಸ್ವಲ್ಪ ಏನು ಜಸ್ಟ್ ಆಯುರ್ವೇದ ಸರ್ಕಲ್ ವರೆಗೂ ಮಾಡ್ತೀವಿ. ತದನಂತರ ಮುಂದೆ ತಗೊಂಡು ಹೋಗಿ ಅದೇ ರೀತಿ ಈಗ ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಇವುಗಳೆಲ್ಲ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ. ಸೊ ಅವು ಕೂಡ ಈಕ್ವಲಿ ಎಲಿಜಿಬಲ್ ಇದಾವೆ. ಸೊ ಫೈನಲ್ ಆಗಿ ಯಾವುದು ಅಂತ ಹೇಳಿ ತಾಲೀಮು ಮುಗಿದ ಮೇಲೆ ತಮಗೆ ಹೇಳ್ತೀವಿ.
0: ಸದ್ಯ ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು ತಾಲೀಮು ಮುಗಿದ ಬಳಿಕ ಅಂಬಾರಿ ಹೊರುವ ಆನೆಯ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದ್ದು ಒಂದೆರಡು ಬಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
7: ಜೀವನದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಗಳ ಬಗ್ಗೆ ಕಾಳಜಿ ವಹಿಸುತ್ತದೆ.
8: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
7: ಜಾಣರಾಗಿರಿ,
8: ಜಾಗೃತರಾಗಿರಿ.
9: ಆಕಾಶವಾಣಿ ರಾಯಚೂರು FM ಕೇಂದ್ರ.

ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳುವಿರಿ ಕೃಷಿ ಮತ್ತು ಗೃಹ ಬಳಕೆಗಾಗಿ ಸೌರಶಕ್ತಿ ಬಳಕೆ.

0: ಆಗಿತ್ತು. ರಾಯಚೂರು ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ತಜ್ಞ ವೈದ್ಯರಾದ ವಿಜಯ್ ಕುಮಾರ್ ಪಲ್ಲದ್ ಅವರೊಡನೆ ಸಂದರ್ಶನವನ್ನು ಕೇಳುವರಿ. ಮೊದಲಿಗೊಂದು ಪ್ರಕಟಣೆ. ಇದೊಂದು ಪ್ರಕಟಣೆ ಹೇಗಿದೆ? ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ, ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ, ಯಶಸ್ವಿಯಾಗಿ 3 ವರ್ಷ ಪೂರೈಸಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿ ಹರ್ಷ ಹೇಗಿದೆ ಎಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳು ಮನೆಯವರನ್ನು ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿದ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತಿಕೊಳ್ಳುವ ಭಯವಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣ ಕರ್ನಾಟಕ ಸರ್ಕಾರದ ಮಹಿಳೆಯರಿಗಾಗಿ ರೂಪಿಸಿದ ಯೋಜನೆಯಾಗಿದೆ. ಪ್ರಕಟಣೆಯನ್ನ ಕೇಳಿದ್ರಿ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಮನೆ ಬಳಕೆಯಲ್ಲಿ ಸೌರಶಕ್ತಿಯ ಬಳಕೆಯನ್ನು ಮಾಡಿಕೊಳ್ಳಿಕ್ಕೆ ಯಾವ ರೀತಿ ನಮ್ಮ ರೈತರಿಗೆ ಅವಕಾಶಗಳಿದ್ದಾವೆ ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ವಿಜಯ್ ಕುಮಾರ್ ಪಲ್ಯದ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ವಿಜಯ್ ಕುಮಾರ್ ಅವರೇ.
2: ನಮಸ್ಕಾರ ಸರ್.
1: ಹೇಳಿ ಸರ್, ಇತ್ತೀಚೆಗೆ ಈ ಒಂದು ಸೌರಶಕ್ತಿ ಬಳಕೆಗಾಗಿ ಸರ್ಕಾರಗಳು ಸಾಕಷ್ಟು ರೈತರಿಗೆ ಆಗಿರ್ಬೋದು ಸಾರ್ವಜನಿಕರಿಗೆ ಸಾಕಷ್ಟು ಯೋಜನೆಗಳನ್ನು ತರ್ತಾ ಇದ್ದಾವೆ. ಈ ವಿದ್ಯುತ್ ಕೊರತೆಯನ್ನು ನಿಗಿಸಲಿಕ್ಕೆ ಸೌರಶಕ್ತಿಯನ್ನು ಯಾವ ರೀತಿ ಬಳಸ್ಕೋಬೋದು ಕೃಷಿಯೊಳಗೆ ಅಂತಕ್ಕಂಥದ್ದು ಹೇಳಿ ಸರ್. ಎಲ್ಲೆಲ್ಲಿ ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ ಕೃಷಿಯಲ್ಲಿ?
2: ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು, ಕಾಲಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಅದರಿಂದ ಈ ನಮ್ಮ ವಿದ್ಯುತ್ ಉತ್ಪಾದನೆ ಕೂಡ ಕುಂಠಿತ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಮಗೆ ಈ ನವೀಕರಿಸಬಹುದಾದ ಶಕ್ತಿ ಮೂಲಗಳ ಬಳಕೆ ಹೆಚ್ಚೆಚ್ಚು ಮಾಡೋದು ಅವಶ್ಯಕತೆ ನಿರ್ಮಾಣ ಆಗಿದೆ. ಅದರಲ್ಲಿ ಈ ಸೌರಶಕ್ತಿ ಅನ್ನೋದು ಒಂದು ಬಹಳ ಮುಖ್ಯವಾದ ಶಕ್ತಿ. ಈ ನಿಟ್ಟಿನಲ್ಲಿ ನಮ್ಮ ಕೃಷಿಯಲ್ಲಿ ಈ ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು ಮುಖ್ಯವಾಗಿ ನಾವು ಪಂಪನ್ನು ಚಲಿಸಿ ನೀರೆತ್ತಿ ನಾವು ಹೊಲಗಳಿಗೆ ನೀರು ಉಣಿಸ್ಬೋದು. ಕೃಷಿ ಪಂಪ್ ಸೆಟ್ನ ನಾವು ಚಾಲನೆ ಮಾಡಬಹುದು ಸೌರಶಕ್ತಿಯನ್ನು ಬಳಕೆ ಮಾಡಿಕೊಂಡು.
1: ಹೇಗೆ ಒಬ್ಬ ರೈತ ಕೃಷಿ ಪಂಪ್ ಸೆಟ್ ಅನ್ನ ಸೋಲಾರ್ ಪಂಪ್ ಸೆಟ್ ಅನ್ನು ಹಾಕೋಬೇಕಾದ್ರೆ ಖರ್ಚು ವೆಚ್ಚಗಳು ಎಷ್ಟಾಗ್ತಾವ ಅಂತೀರಿ?
2: ಈಗ ಸರ್ವೇ ಸಾಧಾರಣವಾಗಿ 5 HP ಪಂಪ್ ಸೆಟ್ಗೆ ಸರ್ವೇ ಸಾಮಾನ್ಯ 4 ಲಕ್ಷ ಖರ್ಚಾಗ್ತದೆ. ಮೊದಲು ಏನಿತ್ತು, 2023 60% ಸಬ್ಸಿಡಿಯಲ್ಲಿ 30% ಕೇಂದ್ರ ಸರ್ಕಾರ ಮತ್ತು 30% ರಾಜ್ಯ ಸರ್ಕಾರದಲ್ಲಿ 60% ಇದ್ದಾಗ 2,40,000 ಇದು ಸಬ್ಸಿಡಿ ಸಹಾಯಧನ ಇತ್ತು ಎರಡೂ ಸೇರಿ. ಬಟ್ ಈ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತ ಬಂಧುವರಿಗೆ 90% ಸಹಾಯಧನ ಇತ್ತು. ಅಂದ್ರೆ ಅವ್ರಿಗೆ 3,60,000 40,000-50,000 ಅಷ್ಟೇ ಅವ್ರಿಗೆ ಖರ್ಚಾಗ್ತಿತ್ತು. ಉಳಿದ ರೈತ ಬಾಂಧವರಿಗೆ 1,20,000 ಖರ್ಚು ಆಗ್ತಾ ಇತ್ತು.
1: ಈಗಾಗಲೇ ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಸೋಲಾರ್ ಪಂಪ್ ಸೆಟ್ಗಳನ್ನು ಹಾಕೊಂಡು ಮಾಡ್ತಾ ಇದ್ದಾರೆ. ತಾವು ತಜ್ಞರಾಗಿ ಏನು ಹೇಳ್ತೀರಿ, ಇವುಗಳ ನಿರ್ವಹಣೆ ಮತ್ತು ಪರ್ಫಾರ್ಮೆನ್ಸ್ ಹೇಗಿದೆ, ಜೊತೆಗೆ ಅವುಗಳ ಒಂದು ಮುಂದುವರಿಯುವಿಕೆ ಹೇಗೆ ಅನಿಸ್ತದೆ ತಮಗೆ?
2: ಈಗ ನೋಡಿ, ಬೇಡಿಕೆ ಹೆಚ್ಚಾಗ್ತಾ ಇದೆ, ವಿದ್ಯುತ್ತಿನ ಬೇಡಿಕೆ
1: ಹೌದು,
2: ಮತ್ತು ಉತ್ಪಾದನೆ ಕೂಡ ಅದೇ ರೀತಿ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 2 ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ನವೀಕರಿಸಬಹುದಾದ ವಿಭಾಗದ ಇಂಧನ ವಿಭಾಗದಿಂದ ಹೆಚ್ಚು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡುವ ಗುರಿಗಳನ್ನು ಹೊಂದಿದ್ದಾವೆ.
1: ಪಂಪ್ ಸೆಟ್ ಅನ್ನು ಹಾಕುವಂತವ್ರು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದಾ ಹೇಗೆ?
2: ಹೌದು, 2023 ಡಿಸೆಂಬರ್ವರೆಗೆ ಅದು ಹಿಂದೆ ಸರ್ಕಾರಗಳಲ್ಲಿ ಚಾಲನೆ ಇತ್ತು.

0: ಈ ವಿದ್ಯುತ್ ಬೇಡಿಕೆ ಮತ್ತು ರೈತರು ಅನುಭವಿಸುತ್ತಿರುವ ವಿದ್ಯುತ್ ಏನು ಅಭಾವ ಇದೆ ಅದನ್ನು ಕೊರತೆಯನ್ನು ನೀಗಿಸಲು ಕೇಂದ್ರ ಸರ್ಕಾರದಿಂದ ಏನು 30% ಸಹಾಯಧನ ಸಬ್ಸಿಡಿ ಇತ್ತು, ಅದ್ರ ಜೊತೆಗೆ ಮೊದಲು ರಾಜ್ಯ ಸರ್ಕಾರ 30% ಕೊಡ್ತಾ ಇತ್ತು, ಅಂದ್ರೆ 60% ಸಬ್ಸಿಡಿ. ಇದನ್ನ 30-50% 50% ಸಹಾಯಧನಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ನಿರ್ಧಾರ ಮಾಡಿದೆ. ಈಗ ಅಂದ್ರೆ ಅರ್ಥ 30% ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಮತ್ತು 50% ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ನಿಟ್ಟಿನಲ್ಲಿ ಚಾಲನೆ ನೀಡಿದ್ದಾರೆ. ಅದರಿಂದ ಒಟ್ಟು 80% ಸಹಾಯಧನ ಸಿಗ್ತದೆ ರೈತರಿಗೆ. ಕೇವಲ 20% ರೈತರು ತಮ್ಮ ಒಂತಿಗೆ ನೀಡಬೇಕಾಗ್ತದೆ. ಇದನ್ನ ರೈತರು ಇನ್ನು ಮುಂದೆ ಅರ್ಜಿಗಳನ್ನು ಆನ್ಲೈನ್ ಅಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಶೀಘ್ರವೇ ಅವುಗಳನ್ನು ವಿವರಗಳನ್ನು ಒದಗಿಸಲಾಗ್ತದೆ.
1: ಖಂಡಿತ ಸಾಕಷ್ಟು ವಿದ್ಯುತ್ ಅಭಾವ ಆಗ್ತಾ ಇದೆ ಈಗ.
0: ಹೌದೌದು,
1: ನಮ್ಮ ಏನು ಕಲ್ಲಿದ್ದಲ ವಿದ್ಯುತ್ ಮಾಡ್ತಾ ಇದ್ದೀವಿ, ಜೊತೆಗೆ ನೀರಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ. ಅದರ ಅಭಾವವನ್ನು ಕೊರತೆ ನಿಲ್ಲಿಸಲಿಕ್ಕೆ ಖಂಡಿತ ಸೋಲಾರನ್ನು ಹಾಕೊಳ್ಳೋದು ಭಾಳ ಒಳ್ಳೆಯದು, ರೈತರು ಇದ್ರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಇನ್ನು ಮುಖ್ಯವಾಗಿ ಪಂಪ್ ಸೆಟ್ ಬಿಟ್ಟರೆ ಮತ್ತೆ ಎಲ್ಲೆಲ್ಲಿ ಬಳಸಲಿಕ್ಕೆ ಸಾಧ್ಯ ಇದೆ ರೈತರಿಗೆ?
0: ಕೃಷಿ ಪಂಪ್ ಸೆಟ್ಗೆ ಅಷ್ಟೇ ಅಲ್ಲದೆ, ಅಂದರೆ ರೈತ ಬಾಂಧವರಿಗೆ ಅಷ್ಟೇ ಅಲ್ಲದೆ, ಈ ಜನಸಾಮಾನ್ಯರಿಗೂ ಕೂಡ ಸೌರ ಶಕ್ತಿನ ಬಳಕೆ ಮಾಡಿಕೊಂಡು ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಒಂದು ಮೇಲ್ಛಾವಣಿ ವಿದ್ಯುತ್ ಉತ್ಪಾದನೆ ಸರಿಸುಮಾರು 2 ಕಿಲೋವ್ಯಾಟ್ ಸಾಮರ್ಥ್ಯದವರೆಗೆ ಸಿಸ್ಟಮ್ ಮೇಲ್ಛಾವಣಿಯಲ್ಲಿ ನೀವು ವಿದ್ಯುತ್ ಉತ್ಪಾದನಾ ಸೌರ ಘಟಕ ನೀವು ನಿರ್ಮಾಣ ಮಾಡಬೇಕಾದ್ರೆ 50% ಸಬ್ಸಿಡಿ ಕೊಡ್ತಾ
1: ಇದ್ದಾರೆ.
0: ಈ 2-3 ಕಿಲೋವ್ಯಾಟ್ ಅಂದ್ರೆ 3 ಕಿಲೋವ್ಯಾಟ್ನಷ್ಟು ಸಾಮರ್ಥ್ಯದ ನೀವೇನಾದ್ರೂ ಸೌರ ಘಟಕ ವಿದ್ಯುತ್ ಉತ್ಪಾದನಾ ಘಟಕ ನಿಮ್ಮ ಮೇಲ್ಛಾವಣಿ ಮನೆ ಮೇಲೆ ಹಾಕೋಬೇಕಾದ್ರೆ 40%ರಷ್ಟು ಸಹಾಯಧನವನ್ನು 3 ಕಿಲೋವ್ಯಾಟ್ವರೆಗೆ ಮಾತ್ರ ಸೀಮಿತವಾಗಿದೆ. ಅಂದ್ರೆ ಇದು ಜನಸಾಮಾನ್ಯರಿಗೆ ಡೊಮೆಸ್ಟಿಕ್ ಪರ್ಪಸ್ ಏನಂತೀವಿ ನಾವು, ಅದಕ್ಕೆ ಉಪಯೋಗ ಆಗಲಿಕ್ಕೆ ಇದು ಇಂಡಸ್ಟ್ರೀಸ್ ಪರ್ಪಸ್ ಮಾಡಿಲ್ಲ. ಜನಸಾಮಾನ್ಯರಿಗೆ ಅನುಕೂಲ ಆಗಲಿ, ಅವರು ತಮ್ಮ ವಿದ್ಯುತ್ತನ್ನು ತಾವೇ ಉತ್ಪಾದನೆ ಮಾಡಿಕೊಂಡು ಉಚಿತವಾಗಿ ವಿದ್ಯುತ್ತನ್ನು ಪಡೆಯುವ ಯೋಜನೆ ಇದಾಗಿದೆ.
1: ಸೋಲಾರ್ ಒಂದು ಫಲಕಗಳನ್ನು ಮನೆಯ ಚಾವಣಿ ಮೇಲೆ ಅಳವಡಿಸ್ತಾರೆ, ವಿದ್ಯುತ್ ಉತ್ಪಾದನೆ ಆದದ್ದನ್ನು ಸರ್ಕಾರ ತಗೋತಾ ಅಥವಾ ಅವರೇ ಅದನ್ನು ಬಳಕೆ ಮಾಡಬಹುದು ಹೇಗೆ?
0: ಹೌದು, ಈ ನಮ್ದು ಏನಿದೆ ಅಂದ್ರೆ ಈ ವಿದ್ಯುತ್ ಉತ್ಪಾದನೆ ಏನಾಗ್ತದಲ್ಲ, ಅದನ್ನ 1 ಕಿಲೋವ್ಯಾಟ್ವರೆಗೆ 30,000 ರೂಪಾಯಿ ಆಗ್ತದೆ, 2 ಕಿಲೋವ್ಯಾಟ್ಗೆ 60,000 ರೂಪಾಯಿ ಆಗ್ತದೆ, ಮತ್ತು 3 ಕಿಲೋವ್ಯಾಟ್ ಅಥವಾ ಅದನ್ನ ಹೆಚ್ಚಿನ ಸಾಮರ್ಥ್ಯ ಏನಾದ್ರೆ 78,000 ವರೆಗೂ ಸಹಾಯಧನ ನಮ್ಮ ಘನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈ ಉತ್ಪಾದನೆ ಮಾಡಿದಂತಹ ವಿದ್ಯುತ್ತನ್ನ ನಾವು ನೆಟ್ ಮೀಟ್ರಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಮನೆಗೆ ಏನ್ ನೀವು ಈಗಾಗಲೇ ಮೀಟರ್ನ ಅಳವಡಿಕೆ ಮಾಡ್ಕೊತೀವಿ ಜೆಸ್ಕಾಮ್ ಗಳಿಂದ, ಅವುಗಳಿಂದ ವಿದ್ಯುತ್ ಬರ್ತಾ ಇರ್ತದೆ. ಮತ್ತು ನೀವು ವಿದ್ಯುತ್ ಉತ್ಪಾದನೆ ಏನ್ ಮಾಡ್ತೀರಿ ನಿಮ್ಮ ಮೇಲ್ಛಾವಣಿ ಮೇಲೆ ಸೌರ ಘಟಕ ನಿರ್ಮಾಣ ಮಾಡಿದ ನಂತರ ಅವೆರಡರದು ಡಿಫರೆನ್ಸ್ ಅಂದ್ರೆ ನೀವು ಸಪೋಸ್ ನಿಮ್ಮ ಮನೆಗೆ ಒಂದು 300 ಕಿಲೋವ್ಯಾಟ್ ಅಷ್ಟು ವಿದ್ಯುತ್ ಉತ್ಪಾದನೆ ಮಾಡಿದ್ರು ವರ್ಷಕ್ಕೆ, ಅದರಲ್ಲಿ ಒಂದು 200 ಕಿಲೋವ್ಯಾಟ್ ನೀವು ಬಳಕೆ ಮಾಡ್ಕೊಂಡ್ರಿ, ಒಂದು 100 ಕಿಲೋವ್ಯಾಟ್ ಯೂನಿಟ್ನಷ್ಟು ನೀವು ಜೆಸ್ಕಾಮ್ಗೆ ಕೊಡ್ತೀರಿ. ನೆಟ್ ಮೀಟ್ರಿಂಗ್ ಅಂದ್ರೆ ಅದೇ, ನೀವು ಹೆಚ್ಚು ವಿದ್ಯುತ್ ಉತ್ಪಾದನೆ ಮಾಡಿದ್ದು ಅದು ಜೆಸ್ಕಾಮ್ಗೆ ಹೋಗ್ತದೆ. ನೀವು ಜಾಸ್ತಿ ಬಳಕೆ ಮಾಡಿದ್ರೆ ನೀವು ವಿದ್ಯುತ್ ಬಿಲ್ ಕಟ್ಟಬೇಕಾಗ್ತದೆ. ನೀವೇನಾದ್ರೂ ವಿದ್ಯುತ್ ಉತ್ಪಾದನೆ ಮಾಡಿದ್ರೆ ನಿಮ್ಮ ಮನೆಗೆ ಬಳಕೆ ಮಾಡಿದ ನಂತರ ಏನು ಉಳಿದ ವಿದ್ಯುತ್ ಇರ್ತದೆ ಅದು ಗ್ರಿಡ್ಗೆ ಹೋಗ್ತದೆ.
1: ಗ್ರಿಡ್ಗೆ ಹೋಗುತ್ತೆ,
0: ಆ ಗ್ರಿಡ್ಗೆ ಹೋಗಿದ್ದು ಎಷ್ಟು ಅಂತ ನೆಟ್ ಮೀಟ್ರಿಂಗ್ ನಲ್ಲಿ ಗೊತ್ತಾಗ್ತದೆ. ಉತ್ಪಾದನೆ ಮಾಡಿದ್ದು ಹೆಚ್ಚು ಅಥವಾ ನೀವು ಬಳಕೆ ಮಾಡಿದ್ದು ಹೆಚ್ಚು, ಉತ್ಪಾದನೆ ಮಾಡಿದ್ದು ಹೆಚ್ಚಾಗಿದ್ರೆ ಅದು ಡಿಫರೆನ್ಸ್ ಆಫ್ ಏನು ಯೂನಿಟ್ಸ್ ನೀವು ಗ್ರಿಡ್ಗೆ ಕೊಟ್ಟಿರ್ತೀರಲ್ಲ ಅದಕ್ಕೆ ಸರ್ಕಾರವು ನಿಮಗೆ ಅದನ್ನು ದುಡ್ಡು ಕೊಡ್ತದೆ.
1: ಇಲ್ಲಿ ಹೇಗೆ ಎಷ್ಟು ಒಂದು ಸ್ಕ್ವೇರ್ ಫೀಟ್ ಏರಿಯಾ ಇದ್ರೆ ಮೇಲ್ಛಾವಣಿ ಮೇಲೆ ಹಾಕೋಬಹುದು ಅಂತಿರ್ತಾವೆ ಮಿನಿಮಮ್? ಈಗ ನೋಡ್ರಿ, 1 ಕಿಲೋವ್ಯಾಟ್ ಸೌರ ಫಲಕ ಹಾಕೋರೆ ಎಷ್ಟು ಕ್ಷೇತ್ರ ಇರಬೇಕು ಮನೆಯ ಛಾವಣಿ?
0: ಅದಕ್ಕೆ ನಾವೇನಂತೀವಿ, ಈಗ 1 ಮೀಟರ್ ಸ್ಕ್ವೇರ್ ಏರಿಯಾಗೆ 1 ಕಿಲೋವ್ಯಾಟ್ನಷ್ಟು ನಮಗೆ ವಿದ್ಯುತ್ ಬೀಳ್ತದೆ.
1: 1 ಮೀಟರ್ ಸ್ಕ್ವೇರ್
0: ಸೌರಶಕ್ತಿ
1: ಸೌರಶಕ್ತಿ
0: ಬೀಳೋದು 1 ಮೀಟರ್ ಸ್ಕ್ವೇರ್ ಏರ್ನಲ್ಲಿ ಅಂದ್ರೆ 3 ಫೀಟ್ ಬೈ 3 ಫೀಟ್ 9 ಘನ ಚದರ ಅಡಿ ಘನ ಅಡಿ ಏನಂತೀವಿ ನಾವು, ಅದು 1 ಕಿಲೋವ್ಯಾಟ್ನಷ್ಟು ನಮ್ಮ ಸೌರಶಕ್ತಿ ಬೀಳ್ತದೆ. ಆದರೆ ಆ 1 ಮೀಟರ್ ಸ್ಕ್ವೇರ್ನಷ್ಟು ಏನು ಸೌರಶಕ್ತಿ ಬೀಳ್ತದೆ ಅಷ್ಟು ಉಪಯೋಗ ಫಲಕಗಳು ಕನ್ವರ್ಟ್ ಮಾಡಲ್ಲ. ಫಲಕಗಳಿಗೆ 15-17% ಎಫಿಷಿಯನ್ಸಿ ಇದೆ. ಅಂದ್ರೆ ನೀವು 1 ಕಿಲೋವ್ಯಾಟ್ ಏನಾದ್ರೂ ಸಾಮರ್ಥ್ಯ 1 ಮೀಟರ್ ಸ್ಕ್ವೇರ್ನಲ್ಲಿ ಬಿದ್ದರೆ ಅದ್ರ 10% ಅಂದ್ರೆ 0.1 ಕಿಲೋವ್ಯಾಟ್ ವಿದ್ಯುತ್ ನಮಗೆ ಸಿಗ್ತದೆ. ಅಂದ್ರೆ ಆ ಫಲಕಗಳಿಂದ ದಕ್ಷತೆ ಅಷ್ಟಿದೆ
1: ದಕ್ಷತೆ.
0: ಆ ನಿಟ್ಟಿನಲ್ಲಿ ನೀವು 1 ಕಿಲೋವ್ಯಾಟ್ ಏನಾದ್ರೂ ಮೇಲ್ಛಾವಣಿಯಲ್ಲಿ ನೀವು ವಿದ್ಯುತ್ ಉತ್ಪಾದನೆ ಮಾಡಬೇಕಂತಂದ್ರೆ ಮಿನಿಮಮ್ 10 ಮೀಟರ್ ಸ್ಕ್ವೇರ್ ಏರಿಯಾ 10 ಚದರ ಮೀಟರ್
1: ಅಂದ್ರೆ 10 ಚದರ ಮೀಟರ್ ಅಂದ್ರೆ 30 ಸ್ಕ್ವೇರ್ ಫೀಟ್ 30 ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ 1 ಕಿಲೋವ್ಯಾಟ್ ಹಾಕೋಬಹುದು.
0: ಮನೆ ನೀವೇನಾದ್ರೂ 30x40 ಸೈಟ್ ಇರುವಂತ ಮನೆ ಕಟ್ಕೊಂಡ್ರೆ ಅದರಲ್ಲಿ ಸರ್ವೇ ಸಾಧಾರಣವಾಗಿ ನೀವು 1 ಕಿಲೋವ್ಯಾಟ್

0: ನೀವು
1: ಹಾಕೋಬಹುದು
0: ಹಾಕೋಬಹುದು.
1: ಇಲ್ಲಿ ಹೇಗೆ ಇದನ್ನ ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಬೇಕಾಗತ್ತಾ, ಇದಕ್ಕೂ ಸಹ ಹೇಗೆ ವ್ಯವಸ್ಥೆ ಇದೆ ಇಲ್ಲಿ?
0: ಹೌದು, ಈ ಸಬ್ಸಿಡಿ ಪಡೆಯಲು ನಮ್ಮ ಇದು ಸೆಂಟ್ರಲ್ ಗೌರ್ಮೆಂಟ್ www.pmsuryagar.gov.in ಅಂತಿದೆ. ಆ ಪೋರ್ಟಲ್ನಲ್ಲಿ ಮೊದಲು ನಿಮ್ಮ ಹೆಸರು, ನಿಮ್ಮ ಮನೆಯದೇನು ಮೀಟರ್ ಇರುತ್ತೆ, ಗ್ರಾಹಕರ ನಂಬರ್ ಇರ್ತದೆ, RR ನಂಬರ್,
1: ಹೌದು,
0: ಅದನ್ನ ಮತ್ತು ಮೊಬೈಲ್ ನಂಬರ್ ಈಗಾಗಲೇ
1: ಲಿಂಕ್,
0: ಎಲ್ಲ ಮನೆಗಳಿಗೆ ಆಧಾರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿಬಿಟ್ಟದ.
1: ಹೌದು,
0: ಆ ವಿದ್ಯುತ್ ವಿತರಣಾ ಕಂಪನಿಯಿಂದ ನೀವು ತೆಗೆದುಕೊಂಡಂತ ವಿದ್ಯುತ್ ಗ್ರಾಹಕರ ಸಂಖ್ಯೆ, ನಿಮ್ಮ ಮೊಬೈಲ್ ಸಂಖ್ಯೆ ನಮೂದಿಸಿ ನೀವು ಪೋರ್ಟಲ್ನಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದ ಮೇಲೆ ನೀವು ಮೇಲ್ಛಾವಣಿ ಘಟಕ ನಿರ್ಮಾಣ ಮಾಡಲಿಕ್ಕೆ ನಿಮ್ಗೆ ಇಷ್ಟ ಇದೆ ಅಂತೇಳಿ ನೀವು 1 kW, 2 kW, 3 kW ಆಯ್ಕೆ ಮಾಡ್ಕೊಳ್ಬೇಕು. ಮಾಡಿಕೊಂಡು ತದನಂತರ ಅದರ ಕಾರ್ಯ ಸಾಧ್ಯತೆ ವರ್ಕ್ ಪ್ಲಾನ್ ಅಂತ ಹೇಳ್ತೀವಿ ನಾವು, ಪ್ರಾಜೆಕ್ಟ್ ಪ್ಲಾನ್, ನಾವು ಇಂಥದ್ದು ಮಾಡ್ಬೇಕಂತ ಮಾಡಿವಿ ಅಂತೇಳಿ ಅರ್ಜಿ ಹಾಕಿ ನಿಮ್ಮ ಪರ್ಟಿಕ್ಯುಲರ್ ಜೆಸ್ಕಾಮ್, ಈಗ ನಮ್ಮ ರಾಯಚೂರದು ಗುಲ್ಬರ್ಗಾ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಜೆಸ್ಕಾಮ್ನಲ್ಲಿ ಬರ್ತದೆ, ಈ ತರ ಹೆಸ್ಕಾಮ್
1: ಬರುತ್ತೆ,
0: ಹುಬ್ಳಿದ ಹೆಸ್ಕಾಮ್ ಬರ್ತದೆ, ಬೆಸ್ಕಾಮ್ ಅಂತ ಬೆಳಗಾವ್ ಬರ್ತದೆ, ಮಂಗಳೂರದ ಮೆಸ್ಕಾಮ್ ಅಂತ ಬರ್ತದೆ. ಈ ತರ ನಮ್ಮ ಎಸ್ಕಾಮ್ಗಳಲ್ಲಿ ನಾವು ಅರ್ಜಿಯನ್ನು ಹಾಕಿದ ತಕ್ಷಣ ಹಾಕಿದ ಮೇಲೆ ಅಲ್ಲಿ ಅದು ಅಪ್ರೂವಲ್ ಆಗಬೇಕು. ಅದು ಅಪ್ರೂವ್ ಆದಮೇಲೆ ಅವ್ರೇನು ಮಾಡ್ತಾರೆ, ನೀವು ಯಾವುದು ಕಂಪ್ನಿ ಚೂಸ್ ಮಾಡಿರಿ, ಬೇರೆ ಬೇರೆ ಕಂಪ್ನಿಗಳು ಈ ಮೇಲ್ಛಾವಣಿ ಸೌರ ಘಟಕ ಹಾಕ್ಲಿಕ್ಕೆ ಸಾಕಷ್ಟು ಅಥರೈಸ್ಡ್ ಕಂಪ್ನಿಗಳಿದಾವೆ, ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಕಂಪ್ನಿಗಳಿದಾವೆ, ಅದರ ಪೋರ್ಟಲ್ನಲ್ಲಿ ಡಿಸ್ಪ್ಲೇ ಆಗ್ತದೆ, ನೀವು ಚೂಸ್ ಮಾಡ್ಕೋಬೋದು. ಅವರು ಬಂದು ನಿಮ್ಮ ಮನೆ ಮೇಲೆ ಒಂದ್ಸಲ ಅಪ್ಲಿಕೇಶನ್ ಅಪ್ರೂವ್ ಆದಮೇಲೆ ನಿಮ್ಮ ಮನೆ ಮೇಲೆ 1 kW 2 kW ಯಾವುದು ಅಪ್ರೂವ್ ಆಗಿರ್ತದೆ ತಮಗೆ ಅದನ್ನ
1: ಅವರೇ ಬಂದು ಇನ್ಸ್ಟಾಲ್ ಮಾಡಿ ಹೋಗ್ತಾರೆ
0: ಮಾಡ್ತಾರೆ. ನೀವು ಮೊದಲು ಏನ್ ಮಾಡಬೇಕು, ಕಂಪ್ಲೀಟ್ ನೀವು ಪೇ ಮಾಡಬೇಕು. ತದನಂತರ ನೀವು ಏನು ನಿರ್ಮಾಣ ಮಾಡಿರ್ತೀರಿ ನಿಮ್ಮ ಮೇಲ್ಛಾವಣಿ ಮೇಲೆ, ಅದರ ಒಂದು ರಿಪೋರ್ಟನ್ನು, ಸಕ್ಸಸ್ಫುಲ್ ಇನ್ಸ್ಟಾಲ್ ಆಗಿದ್ದ ಕಂಪ್ಲೀಟ್ ಸರ್ಟಿಫಿಕೇಟನ್ನು ನೀವು ಜೆಸ್ಕಾಮ್ನಿಂದ ಪಡೆದು ಮತ್ತೆ ಪೋರ್ಟಲ್ನಲ್ಲಿ ನೀವು ಅಪ್ಲೈ ಮಾಡಿ
1: ಸಬ್ಸಿಡಿ ಅಂತ ತಗೋಬೇಕು. ಅಂದರೆ ಇಲ್ಲಿ ವಿದ್ಯುತ್ತನ್ನು ಮನೆಯ ಒಂದು ಚಾವಣಿ ಮೇಲೆ ಉತ್ಪಾದನೆ ಮಾಡಿ, ಸೂರ್ಯ ಒಂದು ಏನದು ಸೌರ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ರೈತರು ಅಥವಾ ಸಾರ್ವಜನಿಕರು, ಉತ್ಪಾದನೆ ಮಾಡಿ ಅದನ್ನು ಸಂಗ್ರಹ ಮಾಡಿಡ್ಲಿಕ್ಕೆ ಸಾಧ್ಯತೆ ಇದೆ ಹೇಗೆ?
0: ಇಲ್ಲ, ಸಂಗ್ರಹ ಮಾಡಲಿಕ್ಕಿಲ್ಲ, ಇದು ನೆಟ್ ಮೀಟ್ರಿಂಗ್ ಅಂತ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ನೀವು ಎಷ್ಟು ಬೇಕೋ ನೀವು ಬಳಸ್ಕೋಬೋದು, ನೀವು ಬಳಸ್ಕೊಳ್ಳಿಕ್ಕೆ ಬಳಸಿಕೊಂಡು ತದನಂತರ ಉಳಿದಿದ್ದೆಲ್ಲ ಗ್ರಿಡ್ಗೆ
1: ಹೋಗುತ್ತೆ.
0: ಅದಕ್ಕೆ ಕಂಪಲ್ಸರಿ ಮಾಡಿದ್ದಾರೆ, ಅರ್ಜಿದಾರರು ಭಾರತೀಯ ಪ್ರಜೆ ಆಗಿರಬೇಕು, ಸೌರ ಫಲಕ ಅಳವಡಿಸಲು ಸೂಕ್ತ ಮೇಲ್ಛಾವಣಿ ಹೊಂದಿರಬೇಕು. ಅಂದ್ರೆ ನಿಮ್ಮ ಮನೆ ಮೇಲೆ ಮೇಲ್ಛಾವಣಿ ಕ್ಲಿಯರ್ ಆಗಿ,
1: ಮೇಲ್ಛಾವಣಿ ಏನು ಸೂರ್ಯನ ಬೆಳಕು ಸರಿ ಬೀಳುವಾಗಿರ್ಬೇಕು, ಗಿಡ ಮರಗಳು ಇರಬಾರ್ದು,
0: ಇರಬಾರ್ದು ನೆರಳು ಬೀಳದ ಹಾಗೆ ಕ್ಲಿಯರ್ ಆಗಿ ನೀವು ಸೂರ್ಯನ ಬೆಳಕು ಅದ್ರ ಮೇಲೆ ಕಿರಣಗಳು ಬೀಳುವಾಗಿರ್ಬೇಕು. ಮೂರನೇದು ಕಂಪಲ್ಸರಿ ಮಾನ್ಯವಾದ ವಿದ್ಯುತ್ ಸಂಪರ್ಕ ಹೊಂದಿರಬೇಕು ನೀವು, ಅಂದ್ರೆ ಆಲ್ರೆಡಿ ಮೀಟರ್ ಪಡೆದಂತಹ, ಅಂದ್ರೆ ಸರ್ಕಾರದಿಂದ ಏನ್ ಜೆಸ್ಕಾಮ್ಗಳಿಂದ ಮೀಟರ್ ಪಡೆದಂತಹ ಮನೆಗಳಿಗೆ ಮಾತ್ರ ಈ ಇದನ್ನ ಮೇಲ್ಛಾವಣಿ ಸೌರ ಘಟಕ ಹಾಕ್ಲಿಕ್ಕೆ ಒಂದು ಯೋಜನೆ ಇದೆ.
1: ಹೇಗಿದು ಮೇಲ್ಛಾವಣಿ ಮೇಲೆ ಸೌರ ಘಟಕವನ್ನು ಹಾಕೊಳ್ಳೋದ್ರಿಂದ ಮೇಲ್ಛಾವಣಿಗೆ ಅಥವಾ ಧಕ್ಕೆ ಆಗೋದಿಲ್ವಾ ಕಟ್ಟಡಕ್ಕೆ ಏನಾದರೂ?
0: ಇಲ್ಲ, ಅದಕ್ಕೆ
1: ಆ ಥರ ಏನಿಲ್ಲ,
0: ಅದಕ್ಕೆ
1: ವೇಟು ಎಲ್ಲ ಆ ಥರ ಇರುತ್ತಾ?
0: ಇಲ್ಲ, ಅದು ಅಷ್ಟು ಏನು ವೇಟ್ ಇರೋದಿಲ್ಲ,
1: ವೇಟ್ ಇರಲ್ಲ.
0: ಈಗ ನಿಮಗೆ 1 kW ನಿರ್ಮಾಣ ಮಾಡಲಿಕ್ಕೆ ನಾವು 300 W ಪ್ಯಾನಲ್, 1 W ಹಂಗ ಒಂದು ಪ್ಯಾನಲ್ ಹಾಕಿದ್ರೆ ಅದು ಭಾಳ ಅಂದ್ರೆ 3-4 kg
1: ಅಷ್ಟೇ ಇರುತ್ತೆ.
0: ಅದನ್ನ ನೀವು 1 kW 251,000 W ಬರ್ಬೇಕಂದ್ರೆ ಒಂದು 40 panel ಅಳವಡಿಕೆ ಹಾಕಬೇಕು, 30 × 40 1700 ಒಂದು 1000 kg ಅಷ್ಟು,
1: 10 quintal ಆಯ್ತು, 10 quintal
0: ಅಷ್ಟೇ ಅಷ್ಟಕ್ಕೆ ನೀವು ಹಾಕೊಂಡ್ರೆ 1 kW.
1: ಈಗ ಸಾಮಾನ್ಯವಾಗಿ ನಮ್ಮ ರೈತರು ಹೇಳೋದೇನಂತಂದ್ರೆ, ಸೋಲಾರ್ ಯಾರು ಪಂಪ್ ಸೆಟ್ ಅನ್ನು ಹಾಕೊಂಡಿದ್ದಾರೆ, ಸೋಲಾರ್ ಪಂಪ್ ಸೆಟ್ ಅನ್ನು ಹಾಕೊಂಡಂತ ರೈತ ಬಾಂಧವರು ಮಾತಾಡೋದೇನಂತಂದ್ರೆ, ಇಲ್ಲ ಸರ್ ಇದು ಸೂರ್ಯನದ ಒಂದು ಬೆಳಕಿದ್ದಾಗ ಮಾತ್ರ ಪಂಪ್ ಸೆಟ್ ಚಾಲು ಆಗತ್ತೆ, ನಮಗೆ ರಾತ್ರಿ ಇದು ಸೂರ್ಯ ಪಂಪ್ ಸೆಟ್ಟು ಚಾಲು ಆಗ್ಬೇಕಾದ್ರೆ ಸಂಗ್ರಹ ಮಾಡಿಟ್ಕೊಂಡು ರಾತ್ರಿ ಚಾಲು ಮಾಡುವಂಥ ವ್ಯವಸ್ಥೆ ಬರಬೇಕು ಅದಕ್ಕೆ ಅಂತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಏನಾದರೂ ಸಂಶೋಧನೆಗಳು ನಡೆದವೆ ಆಗಿ ಆ ಒಂದು ಸೌರ್ಯ ವಿದ್ಯುತ್ತನ್ನು ಡೇ ಟೈಮಲ್ಲಿ ಸಂಗ್ರಹ ಮಾಡಿಟ್ಟು ರಾತ್ರಿ ನಮ್ಮ ಪಂಪ್ ಸೆಟ್ಗಳನ್ನು ನಡೆಸೋದು ಅಥವಾ ಸೂರ್ಯ ಹೋದಾಗ ಪಂಪ್ ಸೆಟ್ಟನ್ನು ನಡೆಸ್ತಕ್ಕಂಥ ಒಂದು ಸಂಶೋಧನೆಗಳು ಆ ನಿಟ್ಟಿನಲ್ಲಿ ಸಂಗ್ರಹ ಮಾಡಿಡ್ಲಿಕ್ಕೆ?
0: ಆ್ಯಕ್ಚುಲಿ ಈಗಾಗಲೇ ಅದೆಲ್ಲ ಇದು ಸೋಲಾರ್ ಶಕ್ತಿಯನ್ನು ಸೋಲಾರ್ ಎಂಜಿನ್ ಬ್ಯಾಟ್ರಿ ಸ್ಟೋರೇಜ್ ಮಾಡೋ ವ್ಯವಸ್ಥೆ ಇದೆ. ಆದರೆ ನಮಗೆ ಮುಖ್ಯವಾಗಿ ಈಗ ರೈತರು ಅನುಭವಿಸಿದ ತೊಂದರೆ ಅದೇ ರಾತ್ರಿ ಹೊತ್ತಿನಲ್ಲಿ ಹೋಗಿ ಅವರು ನೀರು ಕಟ್ಟೋದು, ಅಂದರೆ ಅವ್ರಿಗೆ ವಿದ್ಯುತ್ತು ದಿನದಲ್ಲಿ ಲಭ್ಯ ಇರೋದಿಲ್ಲ, ಸಂಜೆಗೆ ಅವ್ರು 3-phase ವಿದ್ಯುತ್ ಸಾಯಂಕಾಲ 6 PM ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ರಾತ್ರಿ ಹೊತ್ತು ಹೋಗಿ ಅವರು ಏನು

0: ಇರಿಗೇಷನ್ ನೀರಾವರಿ ಮಾಡೋದಿದೆಯಲ್ಲ ಅದೇ ಒಂದು ಇದು. ಯಾಕಂದ್ರೆ ಏನು ಕ್ರಿಮಿಕೀಟಗಳು ಅವು ಚೋಳು ಅವು ಕಡಿದು ಎಷ್ಟೋ ರೈತರು ಜೀವಕ್ಕೆ ಅಪಾಯ ಆಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಭಾಗದಲ್ಲಿರುವ ಉಚಿತವಾಗಿ ಮತ್ತು ಹೇರಳವಾಗಿರುವಂಥ ಲಭ್ಯವಿರುವಂಥ ಸೌರಶಕ್ತಿನ ಬಳಕೆ ಮಾಡಿಕೊಂಡು ನಾವು ದಿನದಲ್ಲಿಯೇ ನಾವು
1: ಬಳಸಬೇಕು
0: ಬಳಸ್ಕೊಳ್ಳೋದು.
1: ಒಂದೇ ಅನಿವಾರ್ಯ ಕಾರಣದಿಂದ ಒಂದು ದಿವಸ ಮೋಟರ್ ಚಾಲು ಮಾಡಿಲ್ಲ ಅಂತಂದರೆ ಅದೇ ಮೋಟ್ರನ್ನು ರಾತ್ರಿ ಸಾಯಂಕಾಲ ಬಂದು ಚಾಲು ಮಾಡ್ತೀನಿ, ನನಗೆ ನೀರು ಹಾಸಬೇಕಾಗಿದೆ ಎಮರ್ಜೆನ್ಸಿ ಎಲ್ಲೋ ಹೋಗಿರ್ತಾರೆ ಡೇ ಟೈಮ್ ಹಾಸ್ಲಿಕ್ಕೆ ಆಗೋದಿಲ್ಲ, ಅದೇ ವಿದ್ಯುತ್ತನ್ನು ಸಂಗ್ರಹ ಮಾಡಿಟ್ಟುಕೊಂಡು ಆ ಥರ ಚಾಲು ಮಾಡ್ತಕ್ಕಂಥ ವ್ಯವಸ್ಥೆಗಳು
0: ಮಾಡ್ಕೋಬೋದು. ಬಟ್ ಮತ್ತೆ ಅದಕ್ಕೆ ನೀವು ಬ್ಯಾಟ್ರಿಗೆ ಎಕ್ಸ್ಟ್ರಾ
1: ದುಡ್ಡು
0: ಖರ್ಚಾಗ್ತದೆ
1: ಖರ್ಚಾಗುತ್ತೆ.
0: ಹಾಂ, ಬ್ಯಾಟ್ರಿಗೆ ನೀವು 1 kW ಹಾಕ್ಬೇಕಂದ್ರೆ ಸರಿಸುಮಾರು 30,000-40,000 ರೂಪಾಯಿ ಬರೀ ಬ್ಯಾಟ್ರಿ
1: ಖರ್ಚಾಗ್ತದೆ.
0: ಅದರ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಹೇರಳವಾಗಿ ಸೂರ್ಯನ ಬೆಳಕು ಶಕ್ತಿ ಇದೆ ಮತ್ತು ನಾವೇನು ದಿನನಿತ್ಯ ನಾವೇನು ನೀರು ಉಣಿಸೋದಬೇಕಾಗಿಲ್ಲ. ಪ್ರತಿಯೊಂದು ಬೆಳೆಗೆ ತನ್ನದೇ ಆದಂಥ ಇಂಟರ್ವೆಲ್ನಲ್ಲಿ ಫ್ರೀಕ್ವೆನ್ಸಿಯಲ್ಲಿ ನಾವು ಇರಿಗೇಷನ್ ಕೊಡ್ತೀವಿ. ಆ ನಿಟ್ಟಿನಲ್ಲಿ ನಾವು ಇದನ್ನು ದಿನದಲ್ಲೇ ಬಳಕೆ ಮಾಡಿಕೊಂಡು ನೀರಾವರಿ
1: ಉಣಿಸೋದು
0: ಒಳ್ಳೆಯದು ಅನ್ನೋದು ನನ್ನ ಭಾವನೆ.
1: ಉತ್ಪಾದನೆ ಆದಂಥ ವಿದ್ಯುತ್ತನ್ನು ನಾವು ದಿನನಿತ್ಯ ಮನೆ ಚಟುವಟಿಕೆ ಅಂದರೆ ಅಡುಗೆ ಮಾಡಲಿಕ್ಕಿರ್ಬೋದು ಅಥವಾ ನೀರನ್ನು ಕಾಸಲಿಕ್ಕಿರ್ಬೋದು ಬೇರೆ ಬೇರೆ ಕೆಲಸಗಳಿಗೆಲ್ಲ ಬಳಸ್ಬೋದಲ್ಲ ಇದನ್ನು
0: ಎಲ್ಲ. ನೀವೇನು ಈ
1: ಸದ್ಯದಿಂದ
0: ಯಾವುದೇ ಇರಲಿ ನೀವು ಎಷ್ಟು ಕೆಪಾಸಿಟಿ ಚಾವಣಿ ಮೇಲ್ಛಾವಣಿ ಮೇಲೆ ಹಾಕಿರ್ತೀರಿ ಅದ್ರ ಮೇಲೆ ಸೂಕ್ತ. ಈಗ ನೀವು ಕೇಬಲಿಂದ ನಾವು ಜಸ್ಕಾಮ್ಲಿಂದ ಏನು ನಾವು ವಿದ್ಯುತ್ ಪಡಿತಾ ಇದ್ದೀವಿ ಅದ್ರ ಮುಖಾಂತರ ನಾವೆಲ್ಲ AC ರನ್ ಮಾಡ್ತಾ ಇದೀವಿ, ಮನೆಯಲ್ಲಿ ಓವನ್ ರನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕ್ ಹೀಟರ್ಸು ಗೀಸರು ಸೇಮ್ ಇದು, ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಯಾಕಂದ್ರೆ ಅದನ್ನು ವಿದ್ಯುತ್ ಉತ್ಪಾದನೆ ಮಾಡಿದ್ದು ಅಂತ ನಾವು ಗ್ರಿಡ್ ಕನೆಕ್ಟ್ ಮಾಡಿಬಿಟ್ಟಿರ್ತಾರೆ ಅವ್ರು. ಅದನ್ನ ನೆಟ್ ಮೀಟ್ರಿಂಗ್ ಅಂತ ಕುಡಿಸಿರ್ತಾರೆ. ಇಲ್ಲಿ ಏನಿಲ್ಲ, ನಾವು ವಿದ್ಯುತ್ ಉತ್ಪಾದನೆ ಮಾಡಿದ್ದು ಎಷ್ಟು ಯೂನಿಟ್, ನಾವು ಬಳಕೆ ಮಾಡಿದ್ದು ಎಷ್ಟು, ನಾವು ಬಳಕೆ ಮಾಡಿದ್ದಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡಿದರೆ ಅದು ಗ್ರಿಡ್ಗೆ ಹೋಗಿರ್ತದೆ, ನಿಮಗೆ ಆದಾಯ ಬರ್ತದೆ,
1: ಆದಾಯ ಬರ್ತದೆ
0: ಅಷ್ಟೇ. ಅದು ಬಿಟ್ಟರೆ ಎಲ್ಲ ಸಾಧನಗಳು ಮನೆಯಲ್ಲಿ ಉಪಯೋಗ ಮಾಡುವಂಥ ಗೃಹ ಉಪಯೋಗಿ ಫ್ಯಾನ್ ಆಗಲಿ ಲೈಟ್ ಆಗಲಿ AC ಆಗಲಿ ಏನಿರ್ತವೆ ಎಲ್ಲ ಸಾಧನಗಳನ್ನು ಕೂಡ ನೀವು ಇದರಿಂದ ಚಲಿಸ್ಬೋದು ಮತ್ತು ಬಳಕೆ ಮಾಡ್ಕೊಳ್ಬೋದು.
1: ಈಗ ತಾವು ವಿಶೇಷವಾಗಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಎನರ್ಜಿ ವಿಭಾಗದಲ್ಲಿ ತಜ್ಞರಾಗಿದ್ದಿರ್ತಾವೆ, ವಿಶೇಷವಾಗಿ ಸೌರ ವಿದ್ಯುತ್ತಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಿ, ರೈತರಿಗೆ ಸಲಹೆ ಸೂಚನೆಗಳು ಕೊಡ್ತಾ ಇರ್ತೀರಿ. ಈ ಕೃಷಿ ಪಂಪ್ಸೆಟ್ಟನ್ನು ಹೊರತುಪಡಿಸಿ ಈ ಒಂದು ಸೌರಶಕ್ತಿಯನ್ನು ಎಲ್ಲೆಲ್ಲಿ ಕೃಷಿಯಲ್ಲಿ ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಸ್ಬೋದು ಬೇರೆ ಬೇರೆ ಕಡೆ?
0: ಈ ನಾವು ಸೌರ ಶಕ್ತಿನ ಬಳಸಿಕೊಂಡು ವಿವಿಧ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಕೂಡ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿನ್ಯಾಸ ಮಾಡಿದ್ದೀವಿ. ಅವುಗಳಲ್ಲಿ ಸಣ್ಣ ಹಿಡುವಳಿದಾರರು ರೈತರಿಂದ ಹಿಡಿದು ದೊಡ್ಡ ಹಿಡುವಳಿದಾರರು ಅಂದರೆ 1 ಎಕರೆ 2 ಎಕರೆ ರೈತರಿಂದ ಹಿಡಿದು ಈವನ್ 10-20 ಎಕರೆ ರೈತರು ಏನು ಹಿಡುವಳಿದಾರಿದ್ರೆ ಅಂಥ ರೈತರಿಗೆ ವಿವಿಧ ಶಕ್ತಿಯ ನಾವು ಕೆಪಾಸಿಟಿ ಅಂತ ಹೇಳ್ತೀವಿ ಅಂಥವು ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರಗಳನ್ನು ಕೂಡ ವಿನ್ಯಾಸ ಮಾಡಿದ್ದೀವಿ. ಈಗಾಗಲೇ ಪ್ರಾತ್ಯಕ್ಷಿಕ ಮಾಡಿ ತೋರಿಸಿದ್ದೀವಿ, ಕೆಲವೊಂದು ರೈತರ ಹೊಲಗಳಿಗೆ ಕೂಡ ಅದನ್ನು ಪ್ರಾತ್ಯಕ್ಷ ಮಾಡಿ ನೋಡ್ತಿದ್ವಿ. ಅದರಲ್ಲಿ ಸಣ್ಣದು ಅತಿ ಸಣ್ಣ ಸೌರಶಕ್ತಿ ಚಾಲಿತ ನ್ಯಾಪ್ಸಾಕ್ ಸ್ಪ್ರೇಯರ್ ಏನು ಬೆನ್ನಿಗೆ ಹಾಕ್ಕೊಂಡು ಹೊಡಿತಾ ಇದ್ರು ಕೈಲಿಂದ ಅದನ್ನು ರಿಪ್ಲೇಸ್ ಮಾಡಿ ಸೌರಶಕ್ತಿ ಚಾಲಿತ ಬ್ಯಾಟ್ರಿ ಚಾಲಿತ ಸಿಂಪರಣಾ ಯಂತ್ರ ಹಿಡಿದು ನಾವು ಬುಲಕ್ ಕಾರ್ಟ್ ಮೌಂಟೆಡ್ ಅಂದರೆ ಎತ್ತು ಗಾಡಿ ಮೇಲೆ ಇರುವಂಥ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ಕೂಡ ಮಾಡಿದ್ದೀವಿ. ರಿಮೋಟ್ ಚಾಲಿತ ಸೌರಶಕ್ತಿ ಚಾಲಿತ ಸಿಂಪರಣಾ ಯಂತ್ರ ಕೂಡ ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿ.
1: ಹೇಗೆ ಬಳಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ರೈತರು, ಮಾರುಕಟ್ಟೆಯಲ್ಲಿ ಸಿಗ್ತಾ ಇದ್ದಾವೆ
0: ಸಾಕಷ್ಟು? ಈಗ ನಾವೇನು ಸೌರಶಕ್ತಿ ಚಾಲಿತ ನ್ಯಾಪ್ಸಾಕ್ ಸಿಂಪರಣಾ ಯಂತ್ರ ಏನಿದೆಯಲ್ಲ
1: ಮಾರುಕಟ್ಟೆಯಲ್ಲಿ ಸಿಗುತ್ತೆ,
0: ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದು ಸಣ್ಣ ರೈತರಿಗೆ ಭಾಳ ಅನುಕೂಲ, ಅವರು ಕೈಲಿಂದ ಹೊಡೆಯೋದು ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಇಂಧನ ಬಳಕೆ ಮಾಡೋದು ಅವಶ್ಯಕತೆ ಇಲ್ಲ. ಪೆಟ್ರೋಲು ಅಥವಾ ಡೀಸೆಲ್ ಇಂಜಿನ್ ಸಿಂಪರಣಾ ಯಂತ್ರಗಳು ಇದ್ದವು, ಅವುಗಳನ್ನು ನಾವು ಕಂಪ್ಲೀಟ್ ರಿಪ್ಲೇಸ್ ಮಾಡಿ ಸೌರಶಕ್ತಿನ ಬಳಕೆ ಮಾಡಿಕೊಂಡು ಬ್ಯಾಟ್ರಿ ಚಾರ್ಜ್ ಮಾಡಿ ನಾವು DC ಮೋಟರ್ ಚಲಿಸಿ ಸಿಂಪರಣೆ ಮಾಡುವಂಥ ಒಂದು ಸಿಂಪರಣಾ ಯಂತ್ರವನ್ನು ಸಣ್ಣ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ವಿ. ಅದು ಭಾಳ ಉತ್ತಮವಾದಂಥ ಸೌರಶಕ್ತಿ ಚಾಲಿತ ಸಿಂಪರಣೆ ಆಗಿದೆ ಅಂತ ಈ ಮೂಲಕ ತಿಳಿಸ್ಬೇಕು.
1: ಹೇಗೆ ಹೇಗೆ ರೈತರು ಒಳ್ಳೊಳ್ಳೆ ಒಂದು ಕಾಸ್ಟ್ಲಿ ಬೆಳೆಗಳನ್ನು ಬೆಳೀತಿರ್ತಾರೆ, ಹಣ್ಣಿನ ಬೆಳೆಗಳು ವಿಶೇಷವಾಗಿ ದಾಳಿಂಬೆ ಇರ್ಬೋದು, ಡ್ರ್ಯಾಗನ್ ಫ್ರೂಟ್ಸ್ ಇರ್ಬೋದು, ಇಂಥವೆಲ್ಲ ವಿದ್ಯುತ್ ತಂತಿ ಬೇಲಿಗಳನ್ನು ಹಾಕ್ತಿರ್ತಾರೆ. ವಿದ್ಯುತ್ ತಂತಿ ಬೇಲಿ ಸೌರ ವಿದ್ಯುತ್ ತಂತಿ ಬೇಲಿಗಳನ್ನ ಹಾಕೋಬೋದಾ? ಹೇಗೆ ಹೇಗೆ ಕೆಲಸ ಮಾಡ್ತಾರೆ?
0: ಅದನ್ನು ಇದೆ. ಈಗ ಪ್ರಾಣಿ ಪಕ್ಷಿಗಳು ಏನು ಬರ್ತಾವಲ್ಲ ಅಥವಾ ಕಾಡು ಮೃಗಗಳು ಕೆಲವೊಂದ್ಸಲ ಈ ಹಾರ್ಟಿಕಲ್ಚರ್ ತೋಟಗಾರಿಕೆ ವಿಭಾಗದಲ್ಲಿ ಬೇರೆ ಬೇರೆ ಬೆಳೆಗಳು ಬರ್ತಾ ಇರ್ತವೆ. ಆ ಸಮಯದಲ್ಲಿ ಅವರು ತಮ್ಮ ಬೆಳೆಗಳ ರಕ್ಷಣೆ ಮಾಡಲಿಕ್ಕೆ ಅವರು ಇವನ್ನು ತಂತಿ ಬೇಲಿ ಕೂಡ ಹಾಕೋಬೋದು. ಮೊದಲಲ್ಲಿ ಏನಿತ್ತು, ಈ ಡೈರೆಕ್ಟಾಗಿ ವಿದ್ಯುತ್ ನಮ್ಮೇನು ಗ್ರಿಡ್ಲಿಂದ ಬರ್ತಿತ್ತು ಕರೆಂಟ್ KV-ಲಿಂದ ಅದನ್ನು ಅಳವಡಿಸಿ ಮಾಡ್ತಾಯಿದ್ರು. ಬಟ್ ಆ ನಿಟ್ಟಿನಲ್ಲಿ ಕೆಲವೊಂದ್ಸಲ ಹೆಚ್ಚಿನ ವೋಲ್ಟೇಜ್ ಅದನ್ನು ಚಲಿಸಿ ಪ್ರಾಣಿಗಳು ಅದನ್ನು ಮುಟ್ಟಿ ಕೆಲವೊಂದು ಪ್ರಾಣಿಗಳು ಜೀವ ಕಳ್ಕೊಂಡಿದ್ದಿದ್ದಾವೆ.

0: ಸೌರಶಕ್ತಿಯನ್ನು ಬಳಸಲಿಕ್ಕೆ ಯಾವ ರೀತಿ ಒಂದು ಇನ್ನೂ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳ್ತೀರಿ?
1: ಮುಂದೆ ಭವಿಷ್ಯ ಅನ್ನೋದಕ್ಕಿಂತ ಇದು ಅನಿವಾರ್ಯತೆ ಆಗುವ ಸಾಧ್ಯತೆ
0: ಅನಿವಾರ್ಯತೆ,
1: ಯಾಕಂದ್ರೆ ವಿದ್ಯುತ್ ಉತ್ಪಾದನೆ ಕಡಿಮೆ ಆಗ್ತಾ ಇದೆ
0: ಎಲ್ಲಾ ಹೊಲಗಳಲ್ಲಿ, ಎಲ್ಲಾ ಮನೆಗಳಲ್ಲಿ, ಎಲ್ಲಿ ಬೇಕಲ್ಲಿ ಸೌರ ಫಲಕಗಳು ಬರ್ತವೆ ಮುಂದಿನ ದಿನಗಳಲ್ಲಿ
1: ಬರ್ತವೆ. ಯಾಕಂದ್ರೆ ನಮ್ಮ ಏನು ಭೂಗರ್ಭದಲ್ಲಿ ಏನಿದೆ ಕೋಲ್ ನಾವೇನು
0: ಕಡಿಮೆ ಆಗ್ತಾ
1: ಇದ್ದೀವಿ, ಕಡಿಮೆ ಆಗ್ತಾ ಇದೆ,
0: ನೀರು ಕಡಿಮೆ ಆಗ್ತಾ ಇದೆ,
1: ನೀರು ಕಡಿಮೆ ಆಗ್ತದೆ, ಇವೆರಡರ ಮೇಲೆ ವಿದ್ಯುತ್ ಉತ್ಪಾದನೆ ಅವಲಂಬಿತ ಆಗಿದೆ.
0: ಹೌದು,
1: ಅದಕ್ಕೆ ನಾವೇನಂತೀವಿ ಸಾಂಪ್ರದಾಯಿಕ ಮೂಲಗಳು ಅಂತ ಹೇಳ್ತೀವಿ. ಆ ಎಲ್ಲ ಶಕ್ತಿಯ ಮೂಲಗಳು ಕಡಿಮೆ ಆಗ್ತಾ ಹೋಗ್ತಾ ಇದಾವೆ, ನಶಿಸಿ ಹೋಗ್ತಾ ಇದಾವೆ. ಈ ನಿಟ್ಟಿನಲ್ಲಿ ನಾವು ನವೀಕರಿಸಬಹುದಾದ ಏನು ಶಕ್ತಿ ಮೂಲ, ಏನು ನಮ್ಮ ಸೌರಶಕ್ತಿ ಇದೆ, ಅದನ್ನು ಬಳಸಿಕೊಳ್ಳುವ ಅನಿವಾರ್ಯತೆ ಇದೆ.
0: ಮುಂದಿನ
1: ದಿನಗಳಲ್ಲಿ ನನಗನ್ಸ್ಬಿಟ್ಟಿಗೆ ಪ್ರತಿಯೊಬ್ಬರು ತಮ್ಮ ಮನೆ ಮೇಲೆ, ಮೇಲ್ಛಾವಣಿ ಮೇಲೆ ವಿದ್ಯುತ್ ಘಟಕಗಳನ್ನ, ಸೌರಶಕ್ತಿ ಚಾಲಿತ ವಿದ್ಯುತ್ ಘಟಕಗಳನ್ನ ನಿರ್ಮಾಣ ಮಾಡಿಕೊಳ್ಳುವುದು ಅವಶ್ಯಕತೆ ಬರ್ತದೆ, ಅನಿವಾರ್ಯತೆ ಉಂಟಾಗ್ತದೆ. ಈವನ್ ರೈತರು ಕೂಡ
0: ಎಲ್ಲೂ ಬರ್ತದೆ ಮತ್ತು ಹೊಲದಲ್ಲಿ ಸೌರ ಫಲಕಗಳನ್ನು ಹಾಕೊಳ್ಳಬೇಕು ರೈತರು,
1: ಹಾಕೊಂಡು ಅವರು ನೀರನ್ನು ಎತ್ತೋ ಅನಿವಾರ್ಯತೆ ಉಂಟಾಗ್ತದೆ. ಬರೀ ಅವಶ್ಯಕತೆ ಅಷ್ಟೇ ಅಲ್ಲ, ಅನಿವಾರ್ಯತೆ ಬರ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಜನಸಾಮಾನ್ಯರು, ರೈತರು ಆದಷ್ಟು ಈ ಯೋಜನೆಗಳನ್ನ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಏನು ಯೋಜನೆ ತಂದಿದ್ದಾವೆ ಅಥವಾ ಸೌರಶಕ್ತಿ ಚಾಲಿತ ಪಂಪ್ಸೆಟ್ಗಳಾಗಿರ್ಬೋದು, ಈ ಯೋಜನೆಗಳನ್ನ ನಮ್ಮ ರೈತ ಬಾಂಧವರು ಮತ್ತು ಎಲ್ಲ ಜನಸಾಮಾನ್ಯರು ಸದ್ಬಳಕೆ ಮಾಡ್ಕೊಳ್ಬೇಕಂತೇಳಿ ಕೂಡ ನಾನು ಕೂಡ ಈ ನಿಟ್ಟಿನಲ್ಲಿ ವಿನಂತಿ ಮಾಡ್ಕೊಳ್ತೇನೆ.
0: ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ, ತಾವು ಇದುವರೆಗೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಆಯಿತು, ಜೊತೆಗೆ ಕೃಷಿ ಪಂಪ್ಸೆಟ್ನಲ್ಲಿ ಸೌರಶಕ್ತಿಯನ್ನು ಬಳಸೋದಿರ್ಬೋದು ಹೇಳಿದರೆ, ಮುಂದಿನ ದಿನಗಳಲ್ಲಿ ಇದು ಅನಿವಾರ್ಯ, ಎಲ್ಲರೂ ಇದನ್ನು ಸೌರಶಕ್ತಿಯನ್ನು ಬಳಸಿಕೊಂಡೇ ಮುಂದಿನ ನಮ್ಮ ಶಕ್ತಿ ಆಧಾರಿತ ಕೆಲಸಗಳನ್ನು ಮಾಡಬೇಕಾಗತ್ತೆ. ಪಂಪ್ಸೆಟ್ ಇರ್ಬೋದು, ಮನೆಗೆ ದಿನನಿತ್ಯದ ವಿದ್ಯುತ್ ಬಳಕೆ ಇರ್ಬೋದು, ಇವೆಲ್ಲ ಸೂರ್ಯನಿಂದ ಪಡ್ಕೊಂಡ್ರೆ ಖಂಡಿತ ನಮ್ಮ ಏನು ನಾವು ಪರಿಸರ ಮಾಲಿನ್ಯ ತಡಿಲಿಕ್ಕೆ ಅನುಕೂಲ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಒಂದು ಕಡಿಮೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಇದೊಂದು ಈ ರೀತಿ ಒಂದು ಯೋಜನೆಗಳ ಲಾಭವನ್ನು ಪಡ್ಕೊಳ್ಳೋಕ್ಕೆ ನಮ್ಮ ರೈತ ಬಾಂಧವರು ಮಾನಸಿಕವಾಗಿ ಈಗಲೇ ಸಿದ್ಧರಾಗಬೇಕು. ಮುಂದಿನ ದಿನಗಳಲ್ಲಿ ಅನಿವಾರ್ಯ ಇದೆ, ನೀವು ಹೇಳಿದಂಗೆ ಇದಕ್ಕೆಲ್ಲ ಏನೇನು ಯೋಜನೆಗಳಿದ್ದಾವೆ, ತಜ್ಞರ ಸಲಹೆಯನ್ನು ಪಡೆದು ಯೋಜನೆಯ ಲಾಭವನ್ನು ಪಡ್ಕೊಂಡು ಎಲ್ಲ ರೈತರು ಕೃಷಿ ಪಂಪ್ಸೆಟ್ಟಲ್ಲಿ ಸೌರಶಕ್ತಿಯ ಕೃಷಿ ಪಂಪ್ಸೆಟ್ಗಳನ್ನು ಮತ್ತು ಮನೆ ಮೇಲ್ಛಾವಣಿ ಮೇಲೆ ಒಂದು ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಘಟಕಗಳನ್ನು ಹಾಕ್ಕೊಂಡು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳೋಣ. ಹೆಚ್ಚಿನ ಒಂದು ವಿಶೇಷವಾದಂಥ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಕೊಡಿ ನಮ್ಮ ರೈತರಿಗೆ.
1: ನನ್ನ ಹೆಸರು ವಿಜಯ್ ಕುಮಾರ್ ಪಲ್ಲೆದ್ ಅಂತೇಳಿ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ರೈತ ಬಾಂಧವರು ಅಥವಾ ಯಾರೇ ಜನಸಾಮಾನ್ಯರು ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. 9844544007 9844544507 ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸ್ಬೇಕಾಗಿ ನಾನು ವಿನಂತಿಸ್ಕೊಡ್ತೇನೆ.
0: ಒಳ್ಳೆಯದು ಡಾಕ್ಟರ್ ವಿಜಯಕುಮಾರ್ ಪಲ್ಲೆದವರೇ, ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ಕೇಳುಗ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೆ ಕೃಷಿ ಮತ್ತು ಗೃಹ ಬಳಕೆಗಾಗಿ ಸೌರಶಕ್ತಿ ಬಳಕೆ ಕುರಿತು ರಾಯಚೂರು ಕೃಷಿ ವಿಜ್ಞಾನದ ವಿಶ್ವವಿದ್ಯಾಲಯದ ತಜ್ಞ ವೈದ್ಯರಾದ ವಿಜಯ್ ಕುಮಾರ್ ಪಲ್ಲೆದ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬೌಲತ್ತಿ. ಈಗ ಕೇಳಿ ಒಂದು ಪರಿಸರದ ಹಾಡನ್ನು ಅನುರಾಧ ಭಟ್ ಇವರ ಧ್ವನಿಯಲ್ಲಿ.

0: ಇದುವರೆಗೆ ಅನುರಾಧ ಭಟ್ ಇವರ ಧ್ವನಿಯಲ್ಲಿ ಪರಿಸರದ ಗೀತೆಯನ್ನು ಕೇಳಿದ್ರಿ.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ.

ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7:20.

0: ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಸೀತನೂರು ತಾಲೂಕಿನ ಬೆಳಂಕುರ್ಕಿ ಗ್ರಾಮದ ಜಿ ಆರ್ ಭೀಮಪ್ಪ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಮೊದಲಿಗೆ ಕೆಲವು ಪ್ರಕಟಣೆಗಳು. ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳು ಮನೆಯವರನ್ನು ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೀವಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ ನಂತರ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತಿಕೊಳ್ಳುವ ಭಯವಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ಯೋಜನೆಯಾಗಿದೆ. ಪ್ರಕಟಣೆಯನ್ನ ಕೇಳಿದ್ರಿ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150

0: ಸಾವಿರಕ್ಕೂ ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು,
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಇದುವರೆಗೆ ಸಿಂಧನೂರು ತಾಲೂಕಿನ ಬೆಳಕುರ್ಕಿ ಗ್ರಾಮದ ಜಿ ಆರ್ ಭೀಮಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿದ್ರಿ. ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗುತ್ತಲಿದೆ 7:34. ಮೊದಲಿಗೊಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರದಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾ. ವನಿತೆಯರ ತಂಡ ಮುಖಾಮುಖಿ. ವಾರ್ತೆಗಳ ವಿವರ: ಉಜ್ಬೇಕಿಸ್ತಾನ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೋವ್ ತಾಷ್ಕೆಂಟ್ನಲ್ಲಿಂದು ಆ ದೇಶದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲಿ ದರಾಜಲಿ ದೋಸ್ಲಿಕ್ ಪ್ರದಾನ ಮಾಡಿದ್ದಾರೆ. ಈ ಗೌರವವನ್ನು ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಶಾಶ್ವತ ಸ್ನೇಹ ಬಾಂಧವ್ಯಕ್ಕೆ ಸಮರ್ಪಿಸುವುದಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವಕ್ಕೆ ಭಾಜನರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಸಚಿವರು ಅಭಿನಂದಿಸಿದ್ದಾರೆ. ಈ ಪ್ರತಿಷ್ಠಿತ ಗೌರವವು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವ ಹಾಗೂ ಉಭಯ ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಅವರ ನಿರಂತರ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲಪಡಿಸುವ ಪ್ರಧಾನಮಂತ್ರಿ ಮೋದಿಯವರ ರಾಜತಾಂತ್ರಿಕತೆಯ ನೀತಿಯು ಹೊಸ ಸಾಧ್ಯತೆಗಳತ್ತ ಸಾಗುತ್ತಿದ್ದು ಇದು ಹೆಮ್ಮೆಯ ಕ್ಷಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಉಭಯ ದೇಶಗಳ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಮಂತ್ರಿಯವರ ನಿರಂತರ ಪ್ರಯತ್ನಗಳಿಗೆ ಈ ಪ್ರಶಸ್ತಿ ಮಾನ್ಯತೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಇದು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಸ್ಥಾನಮಾನವೊಂದು ತೋರಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರಿಗೆ ದೊರಕಿರುವ 35ನೇ ಜಾಗತಿಕ ಗೌರವ ಇದಾಗಿದ್ದು ಅವರ ನಾಯಕತ್ವ ಜಾಗತಿಕ ಶಾಂತಿಯ ಬದ್ಧತೆ ಹಾಗೂ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ವಿಶ್ವದ ಮನ್ನಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನದ ಬಾಂಧವ್ಯ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಉನ್ನತೀಕರಣಗೊಳ್ಳುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉಭಯ ದೇಶಗಳು ಯುರೇನಿಯಂ ಪೂರೈಕೆಗಾಗಿ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ದ್ವಿಪಕ್ಷೀಯ ಸಹಕಾರದ ಎಲ್ಲ ಅಂಶಗಳಿಗೆ ನಿಕಟ ಸಮನ್ವಯದ ಮೂಲಕ ಮಾರ್ಗದರ್ಶನ ನೀಡಲು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಸಮನ್ವಯ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಸೆಪ್ಟೆಂಬರ್ 1ರಂದು ಉಜ್ಬೇಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಲ್ಲಿನ ಜನತೆಗೆ ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ. ಆರೋಗ್ಯಕರ ಮತ್ತು ಉಜ್ವಲ ಭವಿಷ್ಯದ ಸಂಕಲ್ಪದ ಸಾಕಾರಕ್ಕೆ ದೇಶದಾದ್ಯಂತ ಜನರು, ವಿಶೇಷವಾಗಿ ಯುವಜನರು, ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು, ಮಾದಕ ವ್ಯಸನ ಕೇವಲ ಆ ವ್ಯಕ್ತಿಯನ್ನು ಮಾತ್ರ ಬಾಧಿಸುವುದಿಲ್ಲ, ಅದರ ಪರಿಣಾಮ ಇಡೀ ಕುಟುಂಬ

0: ಮತ್ತು ಸಮಾಜದ ಮೇಲಾಗುತ್ತದೆ. ಹೀಗಾಗಿ ಮನಮುಟ್ಟುವ ಘೋಷಣೆ, ಸೃಜನಶೀಲ ಹಾಡುಗಳ ಮೂಲಕ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಯುವಜನರು ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ಮಹಿಳೆಯರ ಸ್ವಾವಲಂಬನೆಯ ಅಗತ್ಯದ ಬಗ್ಗೆ ಒತ್ತಿ ಹೇಳಿರುವ ಪ್ರಧಾನಮಂತ್ರಿ, ಪಿಎಂ ಸ್ವನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಹೊಸ ಬಲವನ್ನು ಪಡೆದಿದ್ದು ಈ ಯೋಜನೆಯ ನೆರವಿನೊಂದಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಇದಕ್ಕೆ ನಿದರ್ಶನವಾಗಿ ಬೆಂಗಳೂರಿನ ನಿಂಗಮ್ಮ ಮತ್ತು ಗಾಜಿಯಾಬಾದ್ನ ಬಬಿತಾ ಶರ್ಮಾ ಅವರ ಯಶೋಗಾಥೆಯನ್ನು ನೀಡಿದರು. ಸುಮಾರು ಶೇಕಡ 46% ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದು, ಈ ಯೋಜನೆಯ ನೆರವು ಪಡೆದ 35 ಲಕ್ಷ ಮಹಿಳೆಯರು ಆತ್ಮವಿಶ್ವಾಸದಿಂದ ತಮ್ಮ ಉದ್ಯಮದ ಜೊತೆಗೆ ಕುಟುಂಬವನ್ನು ಕೂಡ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಬಾಹ್ಯಾಕಾಶಯಾನದ ಹೆಣ್ಣು ಮಕ್ಕಳ ಕನಸಿಗೆ ರೆಕ್ಕೆ ನೀಡಲು ಮಿಷನ್ ಶಕ್ತಿ ಸ್ಯಾಟ್ ಉಪಕ್ರಮ ಆರಂಭಿಸಲಾಗಿದೆ. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ನಾವೀನ್ಯತಾ ಕ್ಷೇತ್ರದಲ್ಲಿ ಉಪಗ್ರಹ ತಂತ್ರಜ್ಞಾನವನ್ನು ಕಲಿಸುವ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದರು. ಸ್ವಚ್ಛತೆಯ ಅಗತ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ ಉತ್ತರ ಪ್ರದೇಶದ ಆಕಾಶ್ ಮತ್ತು ರೋಹನ್ ಅವರು ನದಿಯ ಘಟ್ಟಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಇತರರಿಗೆ ಪ್ರೇರಣೆ ನೀಡಿರುವುದನ್ನು ಪ್ರಧಾನಿ ಉಲ್ಲೇಖಿಸಿದರು. ಒಂದು ಸ್ಥಳವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಜನರ ಸ್ವಯಂ ಬದ್ಧತೆಯಾದಾಗ ಆ ಸ್ಥಳದ ಸಂಪೂರ್ಣ ಗುರುತೇ ಬದಲಾಗುತ್ತದೆ ಎಂದರು. ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ 400 ಮೆಟ್ರಿಕ್ ಟನ್ಗೂ ಅಧಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗಿದೆ ಎಂದು ತಿಳಿಸಿದ ಅವರು, ಒಡಿಶಾದ ದೇಬ್ರಿಗಡ ಪ್ರದೇಶದ ದೋದ್ರೋ ಕುಸುಮ್ನ ಮೈಥಿಲಿ ಭೂವೆ ಅವರು ಪ್ರಕೃತಿಯ ಸಂರಕ್ಷಣೆಯೊಂದಿಗೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಮುಂಬೈನ ಕೃಷ್ಣ ಶೇಷಾದ್ರಿ ಅವರು ರೂಪಿಸಿರುವ bharataraja.com ಎಂಬ ವಿಶಿಷ್ಟ ಜಾಲತಾಣದ ಬಗ್ಗೆಯೂ ಮಾತನಾಡಿದ ಅವರು, ಈ ಜಾಲತಾಣದಲ್ಲಿ ಯಾವುದೇ ವರ್ಷವನ್ನು ಆಯ್ಕೆ ಮಾಡಿದರೆ ಆ ಕಾಲದಲ್ಲಿ ಭಾರತದ ಯಾವ ಭಾಗದಲ್ಲಿ ಯಾರ ಆಳ್ವಿಕೆ ಇತ್ತು ಎಂಬ ಮಾಹಿತಿಯನ್ನು ಸುಲಭವಾಗಿ ತಿಳಿಯಬಹುದಾಗಿದೆ. ಇತಿಹಾಸ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇತರರು ಕೂಡ ಭಾರತದ ಗತಕಾಲದ ಮಾಹಿತಿ ಪಡೆಯಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಕೈಮಗ್ಗ ದಿನ, ಭಾರತ ಬಿಟ್ಟು ತೊಲಗಿ ಚಳುವಳಿಯ ಸ್ಮರಣೆ, ವಿಭಜನೆಯ ಭೀಕರತೆ ಸ್ಮೃತಿ ದಿನ ಮೊದಲಾದವು ಸೇರಿದಂತೆ ಈ ತಿಂಗಳಲ್ಲಿ ದೇಶಭಕ್ತಿಯು ವೈವಿಧ್ಯಮಯವಾಗಿ ಅಭಿವ್ಯಕ್ತಗೊಂಡಿದೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದೆ. ಕೃಷ್ಣ ಜನ್ಮಾಷ್ಟಮಿ, ವಿಶ್ವಕರ್ಮ ಜಯಂತಿ ಸೇರಿದಂತೆ ಮುಂದಿನ ತಿಂಗಳ ಎಲ್ಲ ಹಬ್ಬ ಉತ್ಸವಗಳಿಗೆ ಇದೇ ವೇಳೆ ಪ್ರಧಾನಮಂತ್ರಿ ಶುಭ ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಇಂದಿಗೆ 3 ವರ್ಷಗಳಾಗಿದ್ದು, ಹೆಣ್ಣು ಮಕ್ಕಳಲ್ಲಿ ಸಬಲೀಕರಣದ ಭರವಸೆ ತುಂಬಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಎಂದರೆ ಕೇವಲ 2,000 ರೂಪಾಯಿಯಲ್ಲ, ಅದು ಒಬ್ಬ ತಾಯಿಯ ಕಣ್ಣಲ್ಲಿ ನೆಮ್ಮದಿಯಾಗಿ, ಮಹಿಳೆಯರಿಗೆ ಆತ್ಮಗೌರವವಾಗಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿ, ವಿವಿಧ ರೀತಿಯಲ್ಲಿ ಸ್ವಾವಲಂಬನೆಗೆ ಪೂರಕವಾಗಿದೆ. 3 ವರ್ಷಗಳ ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿ ಪಯಣ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು 3 ವರ್ಷಗಳ ಹಿಂದೆ ಈ ದಿನದಂದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ಲಕ್ಷಾಂತರ ಮಹಿಳೆಯರ ದೈನಂದಿನ ವೆಚ್ಚಗಳಿಗೆ ನೆರವಾಗಿ ಅವರಲ್ಲಿ ಆಶಾಕಿರಣ ಮೂಡಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಾಸಾರ್ಹತೆಯೇ ಪತ್ರಿಕೋದ್ಯಮದ ಪ್ರಮುಖ ನೈತಿಕ ಮೌಲ್ಯವೆಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕೇರಳದ ಅಲಪ್ಪುಳದಲ್ಲಿ ಕೇರಳ ಕೌಮುದಿ ಪತ್ರಿಕೆಯ 115ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, 100 ಶತಮಾನಕ್ಕೂ ಹೆಚ್ಚು ಕಾಲ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳನ್ನು ತ್ಯಜಿಸದೆ ಸೇವೆ ಸಲ್ಲಿಸುತ್ತಿರುವ ಪತ್ರಿಕೆಯನ್ನು ಉಪರಾಷ್ಟ್ರಪತಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಸಚಿವ ರೋಜಿ ಎಂ ಜಾನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿಯಲ್ಲಿ ಸತ್ಯಾಂಶವಿಲ್ಲವೆಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸಾಲ ಮಂಜೂರಾತಿ ಪತ್ರ ನಕಲಿ ಎಂದು ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆಯಲು ಸಮೀಪದ ಬ್ಯಾಂಕ್ ಶಾಖೆಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಸೇರಿದಂತೆ ಅಧಿಕೃತ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಬಹುದು ಎಂದು ಪಿಐಬಿ ತಿಳಿಸಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಥಾಯ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಹಿಳಾ ಏಷ್ಯಾ ಟಿ20 ಪಂದ್ಯಾವಳಿ ಶುಕ್ರವಾರ ಆರಂಭವಾಗಿದ್ದು ಒಟ್ಟು 8 ತಂಡಗಳು ಏಷ್ಯಾ ಕಪ್ನಲ್ಲಿ ಸ್ಪರ್ಧಿಸುತ್ತಿವೆ. ಇದನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದ್ದು ಭಾರತ ತಂಡ ಪಾಕಿಸ್ತಾನ, ಥಾಯ್ಲೆಂಡ್ ಮತ್ತು ಹಾಂಗ್ಕಾಂಗ್ ಜೊತೆಗೆ ಗ್ರೂಪ್ ಎನಲ್ಲಿ ಸ್ಥಾನ ಪಡೆದಿದ್ದರೆ ಬಾಂಗ್ಲಾದೇಶ, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಯುಎಇ ತಂಡಗಳು ಗ್ರೂಪ್ ಬಿನಲ್ಲಿ ಆಡಲಿವೆ. ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಸೆಪ್ಟೆಂಬರ್ 5 ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದೆ. ಬೆಲ್ಜಿಯಂನಲ್ಲಿ ಇಂದು ನಡೆಯಲಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರಧಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯ ಕಿರಣ. ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ನಮ್ಮ ಮುಂದಿನ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:45. ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ಪೂರೈಸಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 76,000 crore ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ಗೃಹಲಕ್ಷ್ಮಿಯ ಹರ್ಷ ಹೇಗಿದೆ ಎಂದರೆ, ಹಿಂದೆ 100 500 ಮನೆಯವರನ್ನು ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೀವಿ ಎಂದು ಹೆಮ್ಮೆಯಿಂದ ಹೇಳಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯನ್ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತಿಕೊಳ್ಳುವ ಭಯವಿಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವವಾಗಿದೆ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ಯೋಜನೆಯಾಗಿದೆ. ಪ್ರಕಟಣೆಯನ್ನ ಕೇಳಿದ್ರಿ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುವ ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುವರಿ ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ.
5: ಔರ್ ಸಬ್ಸೆ ಜ್ಯಾದಾ ಅಗರ್ ನಿಗಾಹೇ ಹೋಂಗಿ ತೋ ವೋ ಪೂಥಾ ವಾಂಗ್ ಪರ್ ಹೋಂಗಿ ಜಿನ್ಹೋನೆ 10 ಮ್ಯಾಚೋ ಮೇ 20 ವಿಕೆಟ್ ಲಿಯೇ ತೋ ಯೆಸ್ ವೋ ಗೇಂದಬಾಜಿ ಕಿ ಧಾರ್ ಕ್ಯಾ ಥೈಲ್ಯಾಂಡ್ ಕಿ ತರಫ್ ಸೆ ದೇಖ್ನೆ ಕೋ ಮಿಲೇಗಿ लतिका मैम,
6: देखिए मुझे ऐसा लगता है कि जिस तरीके से थाईलैंड ने पिछला मैच खेला है और वहाँ उनकी गेंदबाजी हुई है, उनके स्पिनर्स का जो दबदबा रहा है, सिर्फ एक ही मीडियम पेसर को उन्होंने अपनी टीम में रखा, अपनी गेंदबाजी में रखा, और बाकी के ऑफ स्पिनर भी, लेग स्पिनर भी, लेफ्ट आर्म सब वहाँ रहे और विकेट लेने ले पाए उस मैच में। तो थोड़ा सा ये चीज़ देखनी होगी कि हमारे बल्लेबाज, जो कि हम कहते हैं कि अगर भारतीय टीम होती है तो स्पिन अच्छा खेलते हैं क्योंकि हमारे पास भी वो बेहतर स्पिन अटैक है, तो ये थोड़ा सा मैं देखना चाहूँगी कि हमारे बल्लेबाज उन स्पिनर्स को कैसे टैकल करते हैं, क्योंकि मुझे लगता है कि एक छोर से पेसर अगर आ रहे हैं तो दूसरे छोर से आपको स्पिन अटैक ज़रूर मिलेगा।
7: और अटैक में विविधता बहुत ज़रूरी है, इसीलिए प्रश्नों में भी विविधता के लिए हम अपने श्रोताओं से जुड़ते हैं। तो पहले श्रोता जिन्होंने अभी कॉल किया उनसे बात करते हैं। नमस्कार।
8: हेलो, नमस्कार सर
7: जी, आप अपना परिचय दीजिए।
8: बिहार से बोल रहे हैं जी।
7: जी, क्या सवाल या क्या टिप्पणी है आपकी?
8: सर हमारा यही है कि सर अपने भारत तो बल्लेबाज है वो तो अच्छा है, सर गेंदबाजी पर सर ध्यान देना होगा।
7: जी बिल्कुल, जिस तरह से हमारे विशेषज्ञों ने भी अभी एम्फसाइज किया, उन्होंने जोर दिया कि बल्लेबाज तो अच्छे हैं, गेंदबाजी पर ध्यान देना होगा। और लतिका, खास करके हम पेस अटैक का यहाँ पर जिक्र कर रहे हैं, रेणुका सिंह ठाकुर जो कि जिन्होंने कमान संभाल रखी थी बहुत लंबे वक्त तक भारतीय गेंदबाजी की, वो फॉर्म में नहीं नज़र आ रही, इंजरी कारण है, खास करके न्यू बॉल के साथ इफेक्टिवनेस सेम नहीं है।
6: देखिए रेणुका की अगर हम बात करें, जब आई थिंक एक या दो साल पहले की अगर हम बात करें तो बहुत ही इफेक्टिव थी, बहुत अच्छा स्विंग भी चल रहा था, लेकिन WPL के बीच में उन्हें थोड़ा बैक इंजरी का सामना करना पड़ा था, जिसकी वजह से काफ़ी लंबे समय तक वो क्रिकेट से दूर भी रही थी। उसके बाद जब वो कमबैक उन्होंने टीम में किया तो वो पेस हमें वहाँ पर नज़र नहीं आई, वो एक कहते हैं ना कि वो धार नज़र नहीं आई, तो वहाँ से थोड़ा कंसर्न हुआ कि रन लीक्स ज़्यादा करते हैं, 8 या 9 के एवरेज से वो जो है ओवर में रन्स दे रहे हैं, तो वहाँ एक कंसर्न हो जाता है। क्रांति गौड़ जिनसे बहुत उम्मीद है, बहुत अच्छी गेंदबाज भी हैं वो, लेकिन वही बात कि आप वहाँ पर अगर हमारे मीडियम पेसर जितने भी देखें तो 8 से 9 रन जो पर ओवर है वो कहीं ना कहीं लीक होते हैं। और T20 के गेम में अगर शुरुआती ओवर्स में आप इस तरीके के रन्स दे रहे होते हैं तो थोड़ा सा प्रेशर जो है आपकी टीम पे आ जाता है, तो मुझे लगता है कि ये कंसर्न जो मैंने पहले भी कहा, ये एक कंसर्न देखते हैं कि कितना काम करके आई है भारतीय टीम, और हम चाहेंगे कि क्रांति गौड़, रेणुका सिंह है, ये किस तरीके की गेंदबाजी यहाँ पर करेंगे, और क्योंकि काफ़ी लंबे समय से भारतीय टीम इन पर भरोसा दिखा रही है, मैनेजमेंट इन पर भरोसा दिखा रहे हैं, कोचेज कप्तान, तो ये एक ऐसा प्लेटफॉर्म है, मैं बार बार कह रही हूँ, ये एशिया का बहुत इंपॉर्टेंट है भारतीय टीम की नज़रों से।
5: इम्पोर्टेंस काफ़ी है इसकी और हमारे कॉलर्स की इम्पोर्टेंस भी उतनी दुगनी हो जाती है, खासकर जब ऐसे मैचेस हो। तो एक कॉलर के साथ हम, हेलो नमस्कार, कैसे हैं आप
9: जी? बहुत बढ़िया सर, आप सबको नमस्कार, सभी एक्सपर्ट्स को आपको भी
5: जी जी। आपका सवाल क्या है सर?
9: सर मेरे एक दो सवाल है और कुछ सुझाव भी है। पहला तो सवाल ये भी बनेगा और सुझाव भी हो सकता है क्योंकि मुझे सही से जानकारी नहीं है, जो महिला क्रिकेट होता है सर इसमें जो मैन प्लेयर ऑफ द मैच वगैरह ये सब जो अवार्ड्स होते हैं वो उनका चयन क्या जेंट्स लोग करते हैं या महिलाएं करती हैं? अगर जेंट्स लोग करते हैं तो मेरा मानना सर ये बिल्कुल गलत है, सिर्फ महिलाओं को करना चाहिए, क्योंकि इसमें कई बार मैं एक वर्ल्ड कप जो चल रहा था महिलाओं का, इसमें एक फैसला मुझे बिल्कुल ठीक नहीं लगा था, प्लेयर ऑफ द मैच स्मृति मंधाना को, वो स्मृति मंधाना को मिला था, शेफाली वर्मा को होना चाहिए था।
5: बिल्कुल सर, सवाल क्या है आपका?
9: दूसरा सवाल एक मेरा ये है कि जो सर इतने सारे लीग चल रहे हैं, IPL, IPL क्या क्या, तो बेहतर ये होगा कि मेरा मन ICC को इसमें सोचना चाहिए, एक इंटरनेशनल क्रिकेट लीग करवाए, उसी में वो उनको इंटरनेशनल मान्यता भी दे दे, ताकि इधर उधर की लीग वगैरह के लफड़े ना हो, इससे क्रिकेट खराब हो रही है सर, मेरा मानना है कि इससे कोई फर्क
5: नहीं। बिल्कुल, तो राकेश जी ये कहना ये चाह रहे हैं कि जाहिर सी बात है कि वो प्रोत्साहन मिले महिलाओं को भी, और भी ज़्यादा जो है उड़ान पर आए, लेकिन उड़ान के साथ कहते हैं ना कि देखना है उसकी उड़ान को तो जाओ और ऊंचा कर दो आसमान को। प्लेइंग 11 की तरफ थोड़ी सी नज़र हम करेंगे, ज़्यादा बदलाव इंडियन टीम में तो नहीं है, लेकिन हाँ थाईलैंड निगाहें ज़रूर होंगी। राकेश जी
10: नहीं बिल्कुल, देखिए एक जो भी टीमें यहाँ 11 आप बनाते हैं तो पिच के मिजाज को देख कर बताते हैं, और सबको ये लग रहा है कि भाई पिच में जो है स्पिनर्स के लिए मदद रहेगी, तो इसीलिए दोनों टीमों ने स्पिनर पैक्ड अपनी 11 को रखा है यहाँ पर। और लेकिन जिस तरह से थाईलैंड ने पहले गेंदबाजी करने का फैसला लिया है तो मुझे लगता है कि वो पिच के अंदर जो शुरुआती कुछ मदद होती है तेज गेंदबाजों के लिए उसका फायदा यहाँ पर उठाना चाहेंगे।
5: राइट, और 120 का हम जिक्र कर रहे थे तो मुझे लगता है कि अनिश्चितताओं का ये खेल है और अनिश्चितताओं की तब्दीली निश्चितताओं में होती है। निश्चित रूप से 120 लग रहा है आपको? थोड़ा सा प्रेडिक्शन सबसे लेना चाहूँगा। लतिका मैम,
6: मुझे लगता है कि पिछला मैच जिस तरीके से इन लोगों ने खेला है, विकेट्स लिए हैं स्पिनर्स ने, तो उसी की वजह से ये टॉस पे इन्होंने गेंदबाजी का फैसला किया है, क्योंकि इनको लगता है कि हम गेंदबाजी में अच्छा कर रहे हैं, दूसरी टीम को हम कम स्कोर पे रोक पाने की क्षमता रखते हैं। तो मुझे लगता है कि यहाँ से अगर भारतीय टीम की बल्लेबाजी की डेप्थ देखी जाए तो 120 से तो ऊपर हो गई होगा।
7: ऑब्वियसली एम्बिशन दिखाती वहाँ पे थाईलैंड की स्टैंड इन कप्तान, और जो भारतीय 11 है यहाँ पर वो शेफाली वर्मा, स्मृति मंधाना ओपन करते हुए, प्रतिका रावल डेब्यू करते हुए, हरमनप्रीत कौर कप्तानी की कमान संभालते हुए, भारतीय फुलमली को वापस से मौका मिला है 11 में, ऋचा घोष विकेट कीपर, दीप्ति शर्मा स्पिन ऑलराउंडर, प्रेमा रावत हैं लेग स्पिन करते हुए नजर आएंगी वो, एन श्री चरणी, क्रांति गौड़ और नंदिनी शर्मा। लेकिन क्योंकि भारत पहले बल्लेबाजी कर रहा है राकेश, तो वापस से बल्लेबाजी पर यहाँ पर अगर हम जोर दें और फिनिशर्स के तौर पर जिस लेवल का एवोल्यूशन भारत एक्सपेक्ट कर रहा था वैसा देखने को नहीं मिला है, काफी दारमदार ऋचा घोष पर ही आ जाता है।
10: नहीं बिल्कुल रहेगा, फुलमानी के ऊपर भी है, वो भी बिग हिटर हैं, और यहाँ पर देखना सबसे बड़ी चीज़ है कि आपको न केवल ओपन अच्छा करना है बल्कि जो आपके मिडिल ऑर्डर हैं या फिनिशर है, लास्ट ओवर्स में किस तरह से आप लास्ट के 5 ओवर्स में किस तरह से बैटिंग करते हैं, नए बैटर आपके ना आए उस समय, अगर पहले के लोग लंबी इनिंग खेल रहे हैं, जो अच्छा खेल है उसको लंबा टिकना चाहिए यहाँ पर, तो उससे आप बड़ा स्कोर खड़ा करने में मदद मिलता है।

ಯುಗ ಯುಗಗಳೇ ಸಾಗಲಿ ಚಿತ್ರದ ಹಾಡನ್ನು ಕೇಳಿದ್ರಲ್ಲ, ಈ ಹಾಡನ್ನು ಹಾಡಿದವರು ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಂಸಲೇಖ ಅವರು ರಚಿಸಿ ಸಂಗೀತ ನೀಡಿದ ಗೀತೆ ಇದಾಗಿತ್ತು. ಈ ಹಾಡಿನೊಂದಿಗೆ ಇವತ್ತಿನ ಗಾನಭಜನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದಾಗಿತ್ತು ಇವತ್ತಿನ ಸೇಫ್ ಡ್ರೈವ್ ಕಾರ್ಯಕ್ರಮ.

0: ಆಕಾಶವಾಣಿ ಮಾನ್ಯ
1: ಪಿಜ್ಜಾ ಪಾರ್ಟಿ ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
2: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡ್ಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್, ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ? ನೋ ಶೇರಿಂಗ್.
2: RBI ಹೇಳ್ತಾ ಇದೆ ಜಾಣರಾಗಿರಿ, ಜಾಗರೂಕರಾಗಿರಿ.
0: ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
3: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
4: ನಮಸ್ಕಾರ ಸರ್. ನಮಸ್ಕಾರ.
3: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
4: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
3: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
4: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು ನಾನು ಯೋಚಿಸಿದೆ.
3: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ. ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ ಮೂರು ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
4: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1-2 ಸಾವಿರ ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂಥದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು ಸರ್. ಆಕೆ ಓರ್ವ ಮಹಿಳೆ, ಒಡಿಶಾದ ಭೌಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನು ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
3: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
4: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. 2 ರೀತಿಯ ಸಲಹೆಗಳಿವೆ. 1, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ 2 ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು. ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
3: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
4: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
3: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ

ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರೋದ್ರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕು ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು.

0: ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ ಮೂವರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ, ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು, ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ, 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವೂ ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲು ಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಗಢದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ. ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಗಢದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ. ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆಯ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರೋ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೋ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೋ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಾಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೋ ಬೆಳೆಯೋಕೆ ಶುರು ಮಾಡಿದರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತು ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3 ಸೆಪ್ಟೆಂಬರ್ ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ, ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷ ಹೃದಯ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆಯ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. 4 ಸೆಪ್ಟೆಂಬರ್ ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. 7 ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ, ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:35. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 8:45 ಹಾಗೂ 9:00 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Perils of Drug Abuse in Mann Ki Baat program celebrates women's economic empowerment, girls entering space industry and agricultural innovation. Nepal issues fresh flood alert along Bhote Koshi River. 149 Indians rescued so far as death toll crosses 780. And in men's hockey, Germany and Spain locking horns for the coveted World Cup title in Belgium. And that's all in the news at 9. Good night.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಥೈಲ್ಯಾಂಡ್ ನಡುವೆ ನಡೆಯುವ ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಕೇಳುವರಿ ದೆಹಲಿ ಕೇಂದ್ರದಿಂದ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ.
2: ಮೂರು ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
3: ಮೂರು ವರ್ಷ ಗೃಹಲಕ್ಷ್ಮಿಯರ ಹರ್ಷ.
2: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
4: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

9:15:50. ಇನ್ನು ಮುಂದೆ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ. ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ರಾತ್ರಿ 10:00 ಇಂಪಾದ ಹಿಂದಿ ಹಾಡುಗಳು ನಿಮಗಾಗಿ. ಕಾರ್ಯಕ್ರಮದ ಮೊದಲಿಗೆ ಅಜನಬಿ ಚಿತ್ರದ ಹಾಡನ್ನು ಕೇಳೋಣ. ಉದಿತ್ ನಾರಾಯಣ್ ಮತ್ತು ಅಲ್ಕ ಯಾಜ್ಞಿಕ್ ಅವರ ಧ್ವನಿಯಲ್ಲಿದೆ ಈ ಗೀತೆ. ಸಮೀರ್ ಅವರ ರಚನೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಮೇ ಕಿಲಾಡಿತು ಅನಾರಿ ಚಿತ್ರದ ಹಾಡು ಪ್ರಸಾರ ಆಯಿತು. ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ ರಾಣಿ ಮಲ್ಲಿಕ್ ಅವರ ರಚನೆಗೆ ಅನುಮಲ್ಲಿಕ್ ಅವರ ಸಂಗೀತವಿತ್ತು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಬಾಜಿಗರ್ ಚಿತ್ರದ ಹಾಡನ್ನು ಹಾಡಿದವರು ಅಲ್ಕಾ ಯಾಜ್ಞಿಕ್ ಮತ್ತು ವಿನೋದ್ ರಾಥೋಡ್. ಅನುಮಲಿಕ್ ಅವರ ಸಂಗೀತ ನಿರ್ದೇಶನದಲ್ಲಿ ಈ ಹಾಡು ಪ್ರಸಾರ ಆಯಿತು. ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಐತ್ರಾಜ್ ಚಿತ್ರದ ಹಾಡನ್ನು ಕೇಳಿ. ಅಲ್ಕಾ ಯಾಜ್ಞಿಕ್ ಮತ್ತು ಉದಿತ್ ನಾರಾಯಣ್ ಅವರು ಹಾಡಿರುವ ಈ ಗೀತೆಗೆ, ಸಮೀರ್ ಅವರು ರಚಿಸಿರುವ ಈ ಗೀತೆಗೆ ಹೇಮೇಶ್ ರೇಷ್ಮಿಯಾ ಅವರ ಸಂಗೀತವಿದೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.

ಆ ಬಲೌಟ್ ಚೆಲೆ ಚಿತ್ರದ ಹಾಡಿನೊಂದಿಗೆ ಇವತ್ತಿನ ಹಿಂದಿ ಮೆಲೋಡೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಬದಲಾಗುತ್ತಿರುವ ಕಾಲಕ್ಕೆ ಅನುಗುಣವಾಗಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ದೇಶ ವೇಗವಾಗಿ ಮುನ್ನಡೆಯುತ್ತಿದ್ದು ಭಾರತದ ರಕ್ಷಣಾ ಕೈಗಾರಿಕಾ ವ್ಯವಸ್ಥೆ ಅಮೂಲಾಗ್ರವಾಗಿ ಪರಿವರ್ತನೆ ಹೊಂದುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಕೇರಳಂ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯು ಆಯೋಜಿಸಿದ್ದ ಒಂದು ವಾರದ ಓಣಂ ಪ್ರವಾಸೋದ್ಯಮ ಆಚರಣೆಗಳು ರಾಜಧಾನಿ ತಿರುವನಂತಪುರದಲ್ಲಿ ನಡೆದ ವರ್ಣರಂಜಿತ ಸಾಂಸ್ಕೃತಿಕ ಮೆರವಣಿಗೆಯೊಂದಿಗೆ ಸಂಪನ್ನಗೊಂಡಿತು. ಲೋಕಭವನದ ಸಮೀಪ ನಡೆದ ಭವ್ಯ ಮೆರವಣಿಗೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಾಸವಾಗಿರುವ ಬುಡಕಟ್ಟು ಸಮುದಾಯವಾದ ಕೊರಗ ಸಮುದಾಯದ ಪ್ರತಿ ಕುಟುಂಬಗಳಿಗೆ ಪಿಎಂ ಜನಮನ್ ಯೋಜನೆಯಡಿ ಮನೆ ಒದಗಿಸುವ ನಿಟ್ಟಿನಲ್ಲಿ ಕ್ರಿಯಾಯೋಜನೆ ರೂಪಿಸುವಂತೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ಧತೆಗಳು ಆರಂಭವಾಗಿದ್ದು ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಮಂಗಳೂರು ಎಸ್ಕಾಂ ವ್ಯಾಪ್ತಿಗೆ 395 ಪವರ್ ಮ್ಯಾನ್ರನ್ನು ನೇಮಕ ಮಾಡಲಾಗಿದೆ ಎಂದು ಮೆಸ್ಕಾಂ ಅಧ್ಯಕ್ಷ ಕೆ ಹರೀಶ್ ಕುಮಾರ್ ತಿಳಿಸಿದ್ದಾರೆ. ರಾಷ್ಟ್ರೀಯ ಲೋಕ ಅದಾಲತ್ ಮುಂದಿನ ತಿಂಗಳ 19 ನಿಗದಿಯಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7,000 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಮನವಿ ಮಾಡಿದ್ದಾರೆ. ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾಕಪ್ ಟಿ20 ವನಿತೆಯರ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಹಾಗೂ ಥಾಯ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸಿದೆ. ಈ ಗುರಿ ಬೆನ್ನತ್ತಿರುವ ಥಾಯ್ಲೆಂಡ್ ಇತ್ತೀಚಿನ ವರದಿ ಬಂದಾಗ 3.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 22 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇನ್ನು ಮುಂದೆ ಕಾರ್ಯಕ್ರಮ ಪ್ರೇಮ ನಿನಾದ. ಇವತ್ತಿನ ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಇಂಪಾದ ಪ್ರಣಯ ಗೀತೆಗಳು ನಿಮಗಾಗಿ ರಾತ್ರಿ 11 ಗಂಟೆಯವರೆಗೆ. ಮೊದಲಿಗೆ ಬಿಂದಾಸ್ ಚಿತ್ರದ ಹಾಡನ್ನು ಕೇಳಿ. ಉದಿತ್ ನಾರಾಯಣ್ ಮತ್ತು ಸೌಮ್ಯ ರಾವ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ಕವಿರಾಜ್, ಸಂಗೀತ ನೀಡಿದ್ದಾರೆ ಗುರುಕಿರಣ್.

ಮೃತ್ಯುಂಜಯ ಚಿತ್ರದ ಹಾಡು ಪ್ರಸಾರ ಆಯಿತು ಮಂಜುಳಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ. ಜಿ ಉದಯಶಂಕರ್ ಅವರ ರಚನೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆಯೇ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ

ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಮೃತ್ಯುಂಜಯ ಚಿತ್ರದ ಹಾಡು ಪ್ರಸಾರ ಆಯಿತು. ಈಗ ಪ್ರಸಾರ ಆಗುವಂಥ ಹಾಡು ಭೀಮತೀರದಲ್ಲಿ ಚಿತ್ರದ್ದು, ಬದ್ರಿ ಪ್ರಸಾದ್ ಮತ್ತು ಸುಪ್ರಿಯಾ ರಾಮಕೃಷ್ಣಯ್ಯ ಅವರ ಧ್ವನಿಗಳಲ್ಲಿದೆ ಈ ಹಾಡು. ಲೋಕೇಶ್ ಕೃಷ್ಣ ಅವರ ರಚನೆಗೆ ಜಿ ಅಭಿಮಾನ್ ರಾಯ್ ಅವರ ಸಂಗೀತವಿದೆ.

0: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ. ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2,000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ. ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
1: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
0: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
2: ಕರಿಯ ಚಿತ್ರದ ಹಾಡು ಈಗ ಪ್ರಸಾರ ಆಗ್ತಾ ಇದೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಶಮಿತಾ ಮಲ್ನಾಡ್. ಕವಿರಾಜ್ ಅವರು ಬರೆದ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿದೆ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ

0: ಮುಸ್ಸಂಜೆ ಮಾತು ಚಿತ್ರದ ಹಾಡು ಪ್ರಸಾರ ಆಯಿತು. ಹಾಡಿದವರು ಸೋನು ನಿಗಮ್ ಮತ್ತು ಶ್ರೇಯ ಘೋಷಾಲ್. ರಾಮ್ ನಾರಾಯಣ್ ಅವರ ರಚನೆಗೆ ವಿ ಶ್ರೀಧರ್ ಅವರ ಸಂಗೀತವಿತ್ತು.
1: ಪ್ರತಿ ಮನೆಯಲ್ಲೂ ತನ್ನದೇ ಆದ ಶಿಸ್ತುಗಳಿರುತ್ತೆ, ಮತ್ತೆ ತಿಂಗಳಿಗೊಮ್ಮೆ ಮತ್ತೊಂದು ಧ್ವನಿ ಸೇರಿಕೊಳ್ಳುತ್ತೆ. 2000 ರೂಪಾಯಿ ಅವಳ ಖಾತೆಗೆ ಜಮಾವಾಗಿದೆ, ಅದು ಮಾತ್ರ ಸಣ್ಣ ಧ್ವನಿ. 3 ವರ್ಷಗಳಿಂದ ಆ ಧ್ವನಿ ಕರ್ನಾಟಕದ 1.2 ಕೋಟಿಗೂ ಅಧಿಕ ಮಹಿಳೆಯರನ್ನು ತಲುಪಿದೆ. 76,500 ಕೋಟಿಗೂ ಹೆಚ್ಚು ಹಣ ವಿತರಿಸಲಾಗಿದೆ.
2: 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ.
1: ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರನ್ನು ಸಬಲಗೊಳಿಸಿ ಕರ್ನಾಟಕದಾದ್ಯಂತ ಕುಟುಂಬಗಳನ್ನು ಬಲಪಡಿಸುತ್ತಿದೆ.
0: ಪ್ರತಿಮಾ ರಾವ್ ಅವರು ಹಾಡಿರುವ ಉಪೇಂದ್ರ ಚಿತ್ರದ ಹಾಡನ್ನ ಕೇಳಿ. ಉಪೇಂದ್ರ ಅವರು ರಚಿಸಿದ ಈ ಹಾಡಿಗೆ ಗುರುಕಿರಣ್ ಅವರ ಸಂಗೀತವಿದೆ.

ನೀನನ್ನ ಗೆಲ್ಲಲಾರೆ ಚಿತ್ರದ ಹಾಡು ಪ್ರಸಾರ ಆಯಿತು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಜಿ ಉದಯ ಶಂಕರ್ ಅವರು ಬರೆದ ಹಾಡಿಗೆ ಇಳೆಯರಾಜ ಅವರ ಸಂಗೀತವಿತ್ತು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿಗಳಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ರಾಘವೇಂದ್ರ ರಾಜ್ಕುಮಾರ್ ಮಂಜುಳಾ ಗುರುರಾಜ್ ಅವರು ಹಾಡಿದ ಅನುರಾಗದ ಅಲೆಗಳು ಚಿತ್ರದ ಹಾಡು ಪ್ರಸಾರ ಆಯಿತು. ಬರೆದು ಸಂಗೀತ ನೀಡಿದ್ದು ಹಂಸಲೇಖ ಅವರು. ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಾಡುಗಳು ಇಷ್ಟ ಆಯಿತು ಅಂತ ಅಕ್ಕಲಕೋಟ ತಾಲೂಕು ಮೈಂದರಗಿಯ ಈರಣ್ಣ ಜೇವೂರ ರಾಮಚಂದ್ರ ಅವರು, ಶಾಂತಚೇರ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಹಾಗೆ ಹರಿಹರನ್ ವಿಜ್ಞಾನ ನಗರ ಹೇಳ್ತಿದ್ದಾರೆ. ಪ್ರೀತಿಯ ಮೋಹದಲ್ಲಿ ಪ್ರೇಮಿಗಳು ಪ್ರೀತಿಯನ್ನು ಹಂಚಿಕೊಳ್ಳುವ ರೀತಿಯ ಹಾಡುಗಳಿಂದ ಈ ಹಾಡನ್ನು ಕೇಳಿ ಇಷ್ಟ ಆಯಿತು ಅಂತಿದ್ದಾರೆ. ಆಂಜನಪ್ಪ ಎನ್ ಮಲಮಾಚನ ಹಳ್ಳಿಯಿಂದ ಹೂವಾಲೆ ಲಕ್ಷ್ಮೀ ಚಂದ್ರಶೇಖರ್ ಅವರು, ನಾಗರತ್ನ ಅವರು ರಾಜಾಜಿನಗರದಿಂದ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಟಿ ಬಿ ಸರ್ಕಲ್ ಹೊಸದುರ್ಗದ ಚಿದಾನಂದ ಅವರು, ರಾಜೂರು ವಿಜಯನಗರದಿಂದ ಕವಿತಾ ಅವರು ಚನ್ನಗಿರಿಯಿಂದ ಸಂದೇಶವನ್ನು ರವಾನಿಸಿದರೆ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಸೌದತ್ತಿಂದ ಪ್ರಸನ್ನ ಆಶಾ ಪ್ರಜಕ್ತ ಮತ್ತು ಪ್ರತೀಕ್ಷ ಅವರು, ಕೌಸಲ್ಯ ಅವರು ಬನಶಂಕರಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕೋಣನಕೆರೆ ಗ್ರಾಮ ಶ್ರೀನಿವಾಸ್ ಶಂಕರ್ ಗೋವರ್ಧನ್ ಅವರು, ಗುರುಗುಂಟೆಪಾಳ್ಯದ ನಿರ್ಮಲ ಅವರ ಸಂದೇಶ ಬಂದಿದೆ. ಬೀದರ್ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಗಣೇಶ್ ರಶ್ಮಿ ಶಾಂಭವಿಯವರು ಸಂದೇಶ ರವಾನಿಸಿದ್ದಾರೆ. ಇದರೊಂದಿಗೆ ಇವತ್ತಿನ ಪ್ರೇಮ ದಿನದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಸಮಯ 11 ಗಂಟೆ ಆಗಲಿದೆ. ಇನ್ನು ಮುಂದೆ ಸುದ್ದಿ ಮುಖ್ಯಾಂಶಗಳು.

ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ 3 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ರಾಜ್ಯದ ಪ್ರಸಿದ್ಧ ಸ್ಮಾರಕಗಳು ಗುಲಾಬಿ ವರ್ಣದಲ್ಲಿ ಕಂಗೊಳಿಸಿವೆ. 3 ವರ್ಷದ ಸಂಭ್ರಮದ ನಿಮಿತ್ತ ಬೆಂಗಳೂರಿನ ವಿಧಾನಸೌಧ, ಬೆಳಗಾವಿಯ ಸುವರ್ಣಸೌಧ, ಮೈಸೂರು ಅರಮನೆ, ಚಿತ್ರದುರ್ಗದ ಕಲ್ಲಿನಕೋಟೆ, ರಂಗಯ್ಯನ ಬಾಗಿಲು, ಹಂಪಿಯ ಕಲ್ಲಿನ ರಥ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡ, ಬೆಳಗಾವಿಯ ಕಿತ್ತೂರು ಚೆನ್ನಮ್ಮ ವೃತ್ತಗಳು ಇಂದು ಸಂಜೆಯಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ದೀಪಾಲಂಕಾರ ಬೆಳಕಿನಲ್ಲಿ ಮಿನುಗಿ ನೋಡುಗರ ಕಣ್ಮನ ಸೆಳೆದವು. ನೇಪಾಳ ಪ್ರವಾಹ ಸಂಕಷ್ಟಕ್ಕೆ ಸಿಲುಕಿರುವವರ ರಕ್ಷಣೆ ಹಾಗೂ ಅವರನ್ನು ಊರಿಗೆ ವಾಪಸ್ಸು ಕಳುಹಿಸುವ ಕಾರ್ಯಾಚರಣೆ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ದೆಹಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತ ಸಮೀರ್ ಶುಕ್ಲಾ ಅವರಿಂದ ಮಾಹಿತಿ ಪಡೆದರು. ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ರಾಷ್ಟೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನೂತನ ಕಚೇರಿಯನ್ನು ಬೆಂಗಳೂರಿನಲ್ಲಿ ಇಂದು ರಾಷ್ಟೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಅಧ್ಯಕ್ಷ ಕಿಶೋರ ಮಕ್ವಾನ ಉದ್ಘಾಟಿಸಿದರು. ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವದ ಭಾಗವಾಗಿ ಇಂದು ಮದ್ಯಾರಾಧನೆಯನ್ನು ನಾಡಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಉಜ್ಬೇಕಿಸ್ತಾನದ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯು ತಾಷ್ಕೆಂಟ್ನಲ್ಲಿ ಇಂದು ಆ ದೇಶದ ಅತ್ಯುನ್ನತ ಗೌರವ ಆರ್ಡರ್ ಆಫ್ ಒಲಿ ದರಾಚಲಿ ದೋಸ್ಲಿಕ್ ಪ್ರದಾನ ಮಾಡಿದರು. ಕೇಂದ್ರ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಸಶಸ್ತ್ರ ಪಡೆಗಳ ಮುಖ್ಯ ಕಚೇರಿ ಸಂಘದ ನಿಯೋಗದೊಂದಿಗೆ ಸಭೆ ನಡೆಸಿ ನೌಕರರ ವಿವಿಧ ಬೇಡಿಕೆಗಳು ಹಾಗೂ ಸೇವಾ ಸಂಬಂಧಿ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದರು. ಉತ್ತರ ಸೈಪ್ರಸ್ನಿಂದ ಟರ್ಕಿಗೆ ತೆರಳುತ್ತಿದ್ದ ಪ್ರಯಾಣಿಕರನ್ನು ಹೊತ್ತ ದೋಣಿ ಮಗುಚಿ ಬಿದ್ದ ಪರಿಣಾಮ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದಾರೆ. 237 ಜನರನ್ನು ರಕ್ಷಿಸಲಾಗಿದ್ದು ಇನ್ನೂ 23 ಮಂದಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಮೂಲಗಳು ತಿಳಿಸಿವೆ. ದುಬೈನಲ್ಲಿ ನಡೆಯುತ್ತಿರುವ ಏಷ್ಯಾ ಕಪ್ T20 ವನಿತೆಯರ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ನೀಡಿದ 160 ರನ್ಗಳ ಗುರಿ ಬೆನ್ನಟ್ಟಿದ್ದ ಥಾಯ್ಲೆಂಡ್ 65 ರನ್ಗಳಿಗೆ ಆಲ್ಔಟ್ ಆಗಿದ್ದು ಭಾರತದ ವನಿತೆಯರು 94 ರನ್ಗಳಿಂದ ಈ ಪಂದ್ಯವನ್ನು ಗೆದ್ದುಕೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

0: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಶುಭರಾತ್ರಿ, ಜೈ ಹಿಂದ್.
1: ಆಕಾಶವಾಣಿ ರಾಯಚೂರು FM ಕೇಂದ್ರ

0: read by Reshma Tiwari. India and Uzbekistan today decided to elevate their bilateral relationship to comprehensive strategic partnership. The two countries have also agreed to establish a long-term arrangement for the supply of uranium from Uzbekistan to India. Both sides have also set a target of increasing annual bilateral trade to $5 billion by 2030. The decisions were taken following delegation-level talks between Prime Minister Narendra Modi and Uzbekistan President Shavkat Mirziyoyev in Tashkent. The two leaders witnessed the exchange of 11 Memoranda of Understanding, MOUs, aimed at expanding bilateral cooperation across key sectors, including mining, culture, education, tourism, economic and financial dialogue, and Ayurveda. In his remarks during the talks, Prime Minister Modi said, a stronger India-Uzbekistan partnership would be a powerful force for peace, progress and prosperity in Central Asia. Later, at a joint press conference with the Uzbekistan President, Prime Minister Modi said, maintaining a zero-tolerance policy towards terrorism, extremism and separatism will remain their shared resolve.
1: दोनों देशों के बीच करीबी रक्षा और सुरक्षा सहयोग हमारे गहरे आपसी विश्वास को दर्शाता है. आने वाले समय में हम दोनों देशों की डिफेंस इंडस्ट्रीज के बीच डायरेक्ट लिंकेज को प्रोडक्शन और को डेवलपमेंट को बढ़ावा देंगे. हमारा मानना है कि टेररिज्म, एक्सट्रीमिज्म और सेपरेटिज्म पूरे क्षेत्र के लिए गंभीर चुनौती है. इनके विरुद्ध जीरो टॉलरेंस हमारा साझा संकल्प रहा है और आगे भी रहेगा.
0: On the occasion, Prime Minister Modi was conferred with Uzbekistan's highest state honor, the Order of Oliye Darjali Dostlik, by President Shavkat Mirziyoyev. Prime Minister Modi dedicated the accolade to the 1.4 billion people of India and highlighted that it is a symbol of the enduring friendship between the two civilizations. Mr. Modi reached Tashkent yesterday on a two-day visit to Uzbekistan. After concluding his two-day visit to Uzbekistan, Prime Minister Modi reached Kyrgyz Republic to take part in the 26th Shanghai Cooperation Organization SCO Summit in capital Bishkek. Prime Minister Narendra Modi today shared his thoughts with the nation in the Mann Ki Baat program on Akashvani. In his address, Prime Minister Modi strongly warned against the social perils of drug abuse. He highlighted that Nasha Mukt Yuva for Viksit Bharat campaign for a drug-free youth and a drug-free India is gaining momentum with people joining in large numbers. The Prime Minister also championed women-led economic empowerment through the PM Swanidhi scheme, with nearly 35 lakh females across the country using the scheme to expand their businesses. Defence Minister Rajnath Singh has said India is moving rapidly towards self-reliance in the defence sector and witnessing a major transformation in its defence industrial ecosystem. Mr. Singh was addressing the PM Setu Industry Conclave at Lucknow in Uttar Pradesh today. Nepal has issued fresh alert for flood in Bhotekashi River. The National Disaster Risk Reduction and Management Authority, NDRRMA of Nepal, has urged residents living along the river's banks in Rasuwa, Nuwakot and Dhading districts to remain cautious following a rise in its water flow. The warning comes as the death toll from flash floods that struck the Nepal-Tibet border on Wednesday rose to 781. NDRRMA said 8,186 people have been evacuated so far from the affected districts, including 227 foreigners. Over 2,500 people are still missing following the disaster. External Affairs Ministry spokesperson Randhir Jaswal said 149 Indian nationals have been rescued so far in Nepal following the tragedy. India is continuously supporting the relief and rescue operation in flash flood hit Himalayan nation. The government has debunked a post circulating on social media which claims that NEET PG exam question papers were leaked in Jaipur. And that is the end of this news bulletin.
2: Ye Akashvani Delhi. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೇಗಿವೆ? 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನಾ ಕೇಳುವರಿ ಬೆಂಗಳೂರು ಕೇಂದ್ರದಿಂದ, 6:35 ದೇಶಭಕ್ತಿ ಗೀತೆ, 6:40 ಜಾನಪದ ಗೀತೆಗಳು, 7:15 ಭಾವಗೀತೆಗಳು, 7:45 ಹಾಗೂ 9:30 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಮಾನಿ ಪ್ರಸಾರವಾಗಲಿದೆ. ಇನ್ನು 8:35 ವಚನಗಾಯನ ಕಾರ್ಯಕ್ರಮ, 10:02 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರಾವಣದ ಮಹತ್ವ ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣವನ್ನು ಕೇಳುವಿರಿ. 12:35 ಆರೋಗ್ಯ ಸಂಚಿಕೆ, 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಇನ್ನು 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳು, ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮ, 6:15 ಭಾವಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ, ರಾಯಚೂರು ತಾಲೂಕಿನ ಜಾಲ್ಬಿಂಚಿ ಗ್ರಾಮದ ರೈತರಾದ ಹುಲಿಗೆಪ್ಪ ಅವರ ಕೃಷಿ ಅನುಭವಗಳನ್ನು ಕೇಳುವರಿ. ಇನ್ನು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ, ರಾತ್ರಿ 9:15 ಭಾವಗೀತೆಗಳು, 9:30 ದೊಡ್ಡಾಟ, ದೇವಿ ಮಹಾತ್ಮೆ ಪ್ರಸ್ತುತಿ ರಾಯಚೂರಿನ ನರಸಪ್ಪ ಮತ್ತು ಸಂಗಡಿಗರಿಂದ, 10:30 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:11. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತದೆ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 5:55 ಬೆಳಗಿನ ಪ್ರಸಾರ ಕಾರ್ಯ ಆರಂಭವಾಗುತ್ತದೆ. ಅಲ್ಲಿಯವರೆಗೆ ಜೈ ಶ್ರೀ ಹಂಡೆದ್ಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.